101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸ್ವಿ ಅಕ್ಟೋಬರ್ ತಿಂಗಳ 2ನೇ ತಾರೀಖು ಶುಕ್ರವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಶುಭೋದಯ ಹಾಗೂ ಇಂದು ನಿಲಯದಿಂದ ಕೇಳಿಬರಲಿರುವ ಕಾರ್ಯಕ್ರಮಗಳಿಗೆಲ್ಲ ಸ್ವಾಗತ, ಸುಸ್ವಾಗತ. ಹಾಗೆ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು. ಸಮಯ 5:58 ಸೆಕೆಂಡುಗಳು.

ಆಕಾಶವಾಣಿ ವಿಜಯಪುರ, ಸಮಯ 6:12. ಇಂದು ನಿಲಯದಿಂದ ಕೇಳಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ ಪ್ರಸಾರವಾಗುವುದು. 6:30 ಚಿಂತನ ಡಾಕ್ಟರ್ ಕೆಆರ್ ಸಂಧ್ಯಾರೆಡ್ಡಿ ಇವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:35 ರೈತರಿಗೆ ಸಲಹೆಯನ್ನ ಆಲಿಸಲಿದ್ದೀರಿ. ಜಾನಪದ ಸಂಗೀತ ಕಾರ್ಯಕ್ರಮ ಮೂಡಿಬರಲಿದೆ 6:40.

ಈ ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ರೇಷ್ಮೆ ಸಿರಿ. ವಿಷಯ: ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಮತ್ತು ಹಿಪ್ಪು ನೇರಳೆ ನಾಟಿ ಕ್ರಮ. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್. ಕಾರ್ಯಕ್ರಮ ನಮ್ಮ ನಿಲಯದಿಂದ ಮೂಡಿಬರಲಿದೆ. 7:45 ಹಾಗೂ 9:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ಈ ಬೆಳಿಗ್ಗೆ 8:30 ಚಜ್ಜಿರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಲಿದ್ದೀರಿ. ತದನಂತರದಲ್ಲಿ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಈ ಬೆಳಿಗ್ಗೆ 9:10 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮಗಳ ಸರಣಿಯನ್ನ ಕೇಳಲಿದ್ದೀರಿ.

ಈ ಬೆಳಿಗ್ಗೆ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. 12:05 ವನಿತಾ ವಿಹಾರ, 12:30 ಆರೋಗ್ಯ ಸಂಚಿಕೆ. ಇದರಲ್ಲಿ ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳಕಡ್ಡಿ ಹಾಗೂ ಕೂದಲು ಉದುರುವಿಕೆಗೆ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಚರ್ಮರೋಗ ತಜ್ಞರಾದ ಡಾ ರಕ್ಷಿತ್ ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಲಿದ್ದಾರೆ ಸುಜಾತ ಎಫ್ ತಳವಾರ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, 2:40 ಗಾಂಧಿ ಸ್ಮೃತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:00 ಚಿತ್ರಗೀತೆಗಳು, 5:45 ವಾರಕ್ಕೊಂದು ಕಥೆಯನ್ನ ಕೇಳಲಿದ್ದೀರಿ. 6:00 ನಮ್ಮ ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳಲಿದ್ದೀರಿ. 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ ಜೊತೆಗೆ ನೀತಿ ಕಥೆಯನ್ನ ಆಲಿಸಲಿದ್ದೀರಿ. ಈ ಸಂಜೆ 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ 84 ಗ್ರಾಮದ ಯುವ ರೈತರಾದ ದಿಲೀಪ್ ಕುಮಾರ್ ಮಲಕಪ್ಪ ಮೌರ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಲಿದ್ದಾರೆ ಶಿದ್ರಾಯ್ ಎನ್ ಸಾಳುಂಕೆ. ಇನ್ನು ಈ ರಾತ್ರಿ 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು, 8:00 ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಗಣೇಶ್ ದೇಸಾಯಿ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 10:20 ಕನ್ನಡ ಮತ್ತು ಹಿಂದಿಯಲ್ಲಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:10:28 ಕೇಳಿ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ.

ಇನ್ನು ಮುಂದೆ ಕೇಳಿ ಪಂಡಿತ್ ವೆಂಕಟೇಶ್ ಕುಮಾರ್ ಇವರು ಧ್ವನಿಯಾಗಿರುವ ಬಸವೇಶ್ವರರ ವಚನ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು ಕೇಳ್ತಾ ಇದ್ದೀರಿ. ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ವಂದನ ಭಕ್ತಿಗೀತೆಗಳನ್ನು. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 6:20:09. ಇನ್ನು ಮುಂದೆ ಆಲಿಸಿ ಮೀರಾ ಭಜನ್, ಎಸ್ ಜಾನಕಿ ಇವರು ಧ್ವನಿಯಾಗಿದ್ದಾರೆ. ಪಾಯೋಜಿ ಮೈನೆ

ಸಮಯ 6:20:09. ಇನ್ನು ಮುಂದೆ ಆಲಿಸಿ ಮೀರಾ ಭಜನ್, ಎಸ್ ಜಾನಕಿ ಇವರು ಧ್ವನಿಯಾಗಿದ್ದಾರೆ. ಪಾಯೋಜಿ ಮೈನೇ.

0: ಕಲ್ಲಿನಿಂದ ಕಟ್ಟಿದ ಆಲಯಕ್ಕಿಂತಲೂ ರಕ್ತ ಮಾಂಸಗಳಿಂದ ನಿರ್ಮಾಣವಾದ ಮನುಷ್ಯನ ದೇಹವೇ ನಿಜವಾದ ಆಲಯ. ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ. ಇತರರಿಗೆ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ. ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಇದುವರೆಗೆ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಸಮಯ 6:30 ಆಕಾಶವಾಣಿ ಚಿಂತನ ಡಾಕ್ಟರ್ ಕೆಆರ್ ಸಂಧ್ಯಾರೆಡ್ಡಿ ಅವರಿಂದ.
1: ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯ ನಾಯಕ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಷ್ಟೇ ಮಹತ್ವವನ್ನು ಜನಸಾಮಾನ್ಯರ ಜಾಗೃತಿ ಸುಧಾರಣೆಗಳಿಗಾಗಿಯೂ ಕೊಟ್ಟರು. ಅದರಲ್ಲಿಯೂ ಸ್ತ್ರೀಯರನ್ನು ಕುರಿತ ಅವರ ಚಿಂತನೆ ಮತ್ತು ಕಾರ್ಯರೂಪಕ್ಕೆ ತಂದಂತಹ ಯೋಜನೆಗಳು ಭಾರತದ ಮಹಿಳೆಯರ ಬದುಕಿನಲ್ಲಿ ಒಂದು ಹೊಸ ಮನ್ವಂತರವನ್ನೇ ಹುಟ್ಟುಹಾಕಿದವು. ತಾನು, ತನ್ನ ಕುಟುಂಬ, ತನ್ನ ಪರಿವಾರ, ಅಷ್ಟಕ್ಕೇ ಸೀಮಿತವಾಗಿದ್ದ ಮಹಿಳೆಯರ ಬದುಕು ಹಾಗೂ ವ್ಯಕ್ತಿತ್ವಗಳಿಗೆ ಹೊಸ ಆಯಾಮಗಳನ್ನು ಕಲ್ಪಿಸಿದವರು ಗಾಂಧಿ. ಈ ಕಾರಣದಿಂದಾಗಿ ಈ ಆಧುನಿಕ ಕಾಲದಲ್ಲಿಯೂ ಕಂಡುಬರದಂತಹ ಮಹಿಳಾ ಜಾಗೃತಿ ಹಾಗೂ ಸಶಕ್ತೀಕರಣಗಳು 60-70 ವರ್ಷಗಳಷ್ಟು ಹಿಂದೆಯೇ ಭಾರತದಲ್ಲಿ ಕಂಡುಬಂದವು. ಸ್ತ್ರೀಯರಲ್ಲಿ ಸ್ವಭಾವತಃ ತಾಳ್ಮೆ, ಕಷ್ಟಸಹಿಷ್ಣುತೆ, ಅಹಿಂಸಾಪರತೆ, ಅಂತಃಕರಣ ಹಾಗೂ ಜೀವದಯಾಪರವಾದ ಗುಣಗಳಿವೆ ಎಂಬುದನ್ನು ನಮ್ಮ ಪರಂಪರೆಯುದ್ದಕ್ಕೂ ಕಂಡಿದ್ದ ಗಾಂಧೀಜಿಯವರು ತಮ್ಮ ಅಹಿಂಸಾತ್ಮಕ ಹೋರಾಟಕ್ಕೆ ಮಹಿಳೆಯರೇ ಪ್ರೇರಣೆ ಎಂದಿರುವುದು ಮಹಿಳೆಯರ ಅಂತಃಶಕ್ತಿಯ ಬಗ್ಗೆ ಅವರಿಗಿದ್ದ ಅಪಾರ ಭರವಸೆ ಹಾಗೂ ವಿಶ್ವಾಸಗಳಿಗೆ ಸಾಕ್ಷಿ. ಅನೇಕ ವಿಷಯಗಳಲ್ಲಿ ಪುರುಷರಿಗಿಂತ ಸ್ತ್ರೀಯರು ಮಿಗಿಲು ಎಂಬುದನ್ನು ಕಂಡುಕೊಂಡಿದ್ದ ಗಾಂಧಿಯವರ ಆಪ್ತ ಪರಿವಾರದಲ್ಲಿದ್ದವರೆಲ್ಲರೂ ಸ್ತ್ರೀಯರೇ ಎಂಬುದು ಗಮನಾರ್ಹ. ಸ್ತ್ರೀಯರು ಸುಶಿಕ್ಷಿತರಾಗಬೇಕು, ಅಂಧಾಚರಣೆಗಳಿಂದ ಮುಕ್ತರಾಗಬೇಕು, ಸಮಾಜಕ್ಕೆ ಅವರ ಬೆಲೆ ಬಾಳುವ ಕೊಡುಗೆ ಸಲ್ಲಬೇಕು ಎಂದು ಹಾರೈಸುತ್ತಿದ್ದ ಮತ್ತು ಅದಕ್ಕಾಗಿ ಶ್ರಮಿಸುತ್ತಿದ್ದ ಗಾಂಧೀಜಿಯವರು ಸಾರ್ವಜನಿಕ ಜೀವನದಲ್ಲಿ ಸ್ತ್ರೀಯರೂ ಪಾಲ್ಗೊಂಡರೆ ಮಾತ್ರ ಅಲ್ಲಿ ಪರಿಶುದ್ಧತೆ ಬರಲು ಸಾಧ್ಯ ಎಂದು ಹೇಳುತ್ತಿದ್ದರು. ಗಾಂಧೀಜಿಯವರ ಪ್ರಾರ್ಥನಾ ಸಭೆಗಳಲ್ಲಿ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟದ ಸ್ವರೂಪ, ರಾಜಕೀಯ ವಿಷಯಗಳು, ಮತೀಯ ಸಾಮರಸ್ಯ, ಭಾವೈಕ್ಯತೆ ಮೊದಲಾದ ವಿಷಯಗಳನ್ನು ಪ್ರಸ್ತಾಪಿಸುವಷ್ಟೇ ಗಂಭೀರವಾಗಿ ಕಡಲೆಕಾಯಿ ಸಿಪ್ಪೆಯನ್ನು ಎಲ್ಲೆಂದರಲ್ಲಿ ಎಸೆಯಬಾರದು, ಮಕ್ಕಳನ್ನು ಎಳೆಯ ಬಿಸಿಲಿಗೆ ಒಡ್ಡಬೇಕು, ಮಡ್ ಪ್ಯಾಕ್ ಎಲ್ಲ ವಯಸ್ಸಿನವರಿಗೂ ಒಳ್ಳೆಯದು, ರೈತರಿಗೆ ಗೋವಿನಿಂದ ಎಷ್ಟು ಉಪಯೋಗ, ಟ್ರ್ಯಾಕ್ಟರ್ನಿಂದ ಏನು ಉಪಯೋಗ ಎಂಬುದರ ತುಲನಾತ್ಮಕ ವಿಶ್ಲೇಷಣೆ ಮೊದಲಾದ ವಿಷಯಗಳನ್ನು ಪ್ರಸ್ತಾಪಿಸುತ್ತಿದ್ದರು. ಗಾಂಧಿಯವರು ಸ್ತ್ರೀಪರವಾದ ತಮ್ಮ ಕಾಳಜಿಯಿಂದ ಎಷ್ಟರ ಮಟ್ಟಿಗೆ ಸ್ತ್ರೀಯರ ವಿಶ್ವಾಸ ಗಳಿಸಿದ್ದರೆಂದರೆ, ಸ್ತ್ರೀಯರಿಗೆ ಚಿನ್ನ ಹಾಗೂ ಆಭರಣಗಳ ವ್ಯಾಮೋಹ ವಿಪರೀತ ಎಂಬ ಮಾತನ್ನೇ ಸುಳ್ಳು ಮಾಡುವಂತೆ ಗಾಂಧಿಯವರು ಕೇಳಿದ ತಕ್ಷಣ ನಿಂತ ಕಾಲಿನಲ್ಲೇ ತಮ್ಮ ಆಭರಣಗಳನ್ನು ಗಾಂಧಿಯವರ ಸ್ವಾತಂತ್ರ್ಯ ನಿಧಿಗಾಗಿ ಅರ್ಪಿಸಿಬಿಡುತ್ತಿದ್ದರು. ಆದರೆ ಸೌಂದರ್ಯ ಇರುವುದು ಉಡುಗೆ ತೊಡುಗೆಗಳಲ್ಲ, ಚಾರಿತ್ರ್ಯದಲ್ಲಿ, ಅಂತಃಶಕ್ತಿಯಲ್ಲಿ ಎಂದು ಉಪದೇಶಿಸುತ್ತಿದ್ದರು. ಸ್ತ್ರೀಯರಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳ ಬಗೆಗೂ ಗಾಂಧಿ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡುತ್ತಿದ್ದರು. ಬಾಲ್ಯ ವಿವಾಹ, ಬಾಲವಧುಗಳ ಸಮಸ್ಯೆ ಅವರನ್ನು ತೀವ್ರವಾಗಿ ತಟ್ಟಿತ್ತು. ಇಂತಹ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಬೇಕು, ಅದನ್ನು ವಿರೋಧಿಸುವ ಬಲವನ್ನು ನಮ್ಮ ಅಂತಃಸತ್ವದಿಂದಲೇ ರೂಢಿಸಿಕೊಳ್ಳಬೇಕು, ತಾವು ಸೂಕ್ತವಾದ ವಯಸ್ಸಿಗೆ ಬರುವ ತನಕ ಮದುವೆಯಾಗುವುದಿಲ್ಲ ಎಂದು ಹೇಳುವ ಮತ್ತು ತಮಗೆ ಇಷ್ಟವಾಗದ ವರನನ್ನು ತಿರಸ್ಕರಿಸುವ ಧೈರ್ಯವನ್ನು ಹುಡುಗಿಯರು ಬೆಳೆಸಿಕೊಳ್ಳಬೇಕು ಎಂಬುದು ಗಾಂಧಿಯವರ ವಿಚಾರವಾಗಿತ್ತು. ಬಾಲವಿವಾಹದ ವಿರುದ್ಧ ಹೋರಾಡುವ ಕೆಲಸವನ್ನು ಅವರು ಸರೋಜಿನಿ ನಾಯ್ಡುರವರಿಗೆ ವಹಿಸಿದ್ದರು. ಸ್ತ್ರೀಯರನ್ನು ಕುರಿತಂತೆ ಗಾಂಧೀಜಿಯವರ ಕಾಳಜಿ ಬರೀ ಬಾಯಿ ಮಾತಿನದಾಗಿರಲಿಲ್ಲ. ಈ ಕುರಿತಾದ ತಮ್ಮ ಎಲ್ಲ ವಿಚಾರಗಳನ್ನು ಆಳವಾದ ತಿಳುವಳಿಕೆ, ಅನುಭವಗಳ ಮೂಲಕವೇ ಮಂಡಿಸುತ್ತಿದ್ದರು. ಅದಕ್ಕಾಗಿ ಯೋಜನೆಗಳನ್ನು ರೂಪಿಸುತ್ತಿದ್ದರು. ಪುರುಷನಾಗಿ ತಮಗಿದ್ದ ಹಕ್ಕುಗಳನ್ನು ಬಿಟ್ಟುಕೊಟ್ಟಾಗಲೇ ತಮ್ಮ ಪತ್ನಿಯ ಭಾವನೆಗಳನ್ನು ಅರಿಯಲು, ಅವಳಂತೆಯೇ ಚಿಂತಿಸಲು ಸಾಧ್ಯವಾಯಿತು ಎಂದು ಹೇಳುತ್ತಿದ್ದ ಗಾಂಧಿಯವರು, ನಾನು ಸ್ತ್ರೀಯಾಗಿ ಜನ್ಮ ತಳೆಯದಿದ್ದರೂ ಭಾರತದ ಮಹಿಳೆಯರಿಗಾಗಿ ಮಹಿಳೆಯಾಗ ಬಯಸುತ್ತೇನೆ ಎಂದಿರುವುದು ಅವರ ಪ್ರಾಮಾಣಿಕ ಅನಿಸಿಕೆಗಳಿಗೆ ಸಾಕ್ಷಿ.
0: ಡಾಕ್ಟರ್ ಕೆಆರ್ ಸಂಧ್ಯಾರೆಡ್ಡಿ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಮಹಾತ್ಮ ಗಾಂಧೀಜಿಯವರ ಮಾತೊಂದು ಹೀಗಿದೆ: ದೇವರು ನಮಗೆ ಎರಡು ಕೈಗಳನ್ನು ಕೊಟ್ಟಿದ್ದಾನೆ, ಅದಕ್ಕಾಗಿ ಈ ದೇಶದ ಕೋಟ್ಯಂತರ ಜನರಿಗೆ ನಾನು ಹೇಳುವುದೇನೆಂದರೆ, ದೇವರು ಕೊಟ್ಟ ಎರಡು ಕೈಗಳನ್ನು ಸಾಧ್ಯವಾದಷ್ಟು ಸದುಪಯೋಗಪಡಿಸಿಕೊಳ್ಳಿ.

0: ಸಮಯ ಆಗಿದೆ.
1: ಆಕಾಶವಾಣಿ ವಿಜಯಪುರ, ಸಮಯ 6:35:20 ಕೇಳಿ ರೈತರಿಗೆ ಸಲಹೆ.

0: ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಬಸವರಾಜ್ ಸಿದ್ರಾಮಪ್ಪ ನಿಡುಗುಂದಿ, ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ತಂಗಡಗಿ ಗ್ರಾಮ. ಈಗ ನಾವು ಎರೆಜಲವನ್ನು ಯಾವ ರೀತಿ ನಿರ್ಮಾಣ ಮಾಡ್ಕೋಬೇಕು ಅನ್ನೋ ಒಂದು ವಿಷಯ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ 200 ಲೀಟರ್ ನೀರು ಹಿಡಿಯುವ ಒಂದು ಸಾಮರ್ಥ್ಯದ ಒಂದು ಪ್ಲಾಸ್ಟಿಕ್ ಬ್ಯಾರಲ್ ತೆಗೆದುಕೊಂಡು ಪ್ಲಾಸ್ಟಿಕ್ ಬ್ಯಾರಲ್ನ ಕೆಳಭಾಗದಲ್ಲಿ ಒಂದು ನಳವನ್ನು ಮಾಡ್ಕೋಬೇಕು. ಆ ನಳದ ಬಾಯಿಗೆ ಒಳಭಾಗದಲ್ಲಿ ಒಂದು ನೀರು ಫಿಲ್ಟರ್ ಆಗಿ ಬರೋ ರೀತಿಯಲ್ಲಿ ಒಂದು ಕಾಟನ್ ಅರಿಬೆಯನ್ನು ಹಾಕಬೇಕು. ತದನಂತರ ಕೆಳಭಾಗದಿಂದ ಒಂದು ಗೇನ್ ಮಟ್ಟದವರೆಗೆ ನಾವು ತೆಂಗಿನ ನಾರಿರುವಂಥ ಚಿಪ್ಪನ್ನು ಹಾಕ್ಬೋದು ಅಥವಾ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಿ ಅದರ ಮೇಲ್ಭಾಗಕ್ಕೆ ಉಸುಕನ್ನು ಹಾಕಬೇಕು. ಯಾಕಪ್ಪ ಅಂದ್ರೆ ನಾವು ಮೇಲ್ಗಡೆಯಿಂದ ಎರೆಜಲ ನಮಗೆ ಸೋಷಿ ಬರೋ ಒಂದು ಉದ್ದೇಶದಿಂದ ಆ ಉಸುಕಿನ ಮೇಲೆ ಒಂದು ತಿಳುವಾದ ಅರಿಬೆ ಅಥವಾ ಗ್ರೀನ್ ಮ್ಯಾಟನ್ನು ಆ ಒಂದು ಬ್ಯಾರಲಿನ ಸುತ್ತಳತೆಯ ರೀತಿ ಒಂದು ನಾವು ಕಟ್ ಮಾಡಿಕೊಂಡು ಹಾಕಬೇಕು. ಅದರ ಮೇಲ್ಭಾಗದಲ್ಲಿ ಕಳೆತಿರುವಂಥ ಗೊಬ್ಬರವನ್ನು ಅದಕ್ಕೆ ತುಂಬಿಸಬೇಕು. ಬ್ಯಾರಲಿನ ಮೇಲ್ಭಾಗದಿಂದ ಒಂದು ಗೇನು ಕೆಳಮಟ್ಟದಲ್ಲಿ ಇರುವ ಹಾಗೆ ಸಂಪೂರ್ಣವಾಗಿ ನಾವು ಗೊಬ್ಬರವನ್ನು ತುಂಬಿಸಿಕೊಂಡು ಅದಕ್ಕೆ ಮೊದಲನೇದಾಗಿ ಒಂದು ದಿನ ಅಥವಾ 2 ದಿನ ನಾವು ಸರಿಯಾಗಿ ನೀರು ಹೊಡೆದು ಅದರಲ್ಲಿರುವಂಥ ಉಷ್ಣಾಂಶವನ್ನು ಕಡಿಮೆ ಮಾಡಬೇಕು. ಉಷ್ಣಾಂಶವನ್ನು ಕಡಿಮೆ ಮಾಡಿ ಮತ್ತೆ ಕೆಳಗಡೆಯಿಂದ ಒಳಗಡೆ ಇರುವಂಥ ಎಲ್ಲ ನೀರನ್ನು ಖಾಲಿ ಮಾಡಬೇಕು. ತದನಂತರ ಆ ಒಂದು ಬ್ಯಾರಲಿಗೆ 4-5 ಕೆಜಿ ಎರೆಹುಳುಗಳನ್ನು ಬಿಡಬೇಕು. ಈ ಎರೆಹುಳುಗಳನ್ನು ಬಿಡೋದ್ರಿಂದ ಸ್ವಲ್ಪ ಜಾಗದಲ್ಲಿ ಹೆಚ್ಚಿನ ಪ್ರಮಾಣಗಳು ಹುಳುಗಳು ಒಂದಕ್ಕೊಂದು ಮೈ ಉಜ್ಜಿ ಆ ಎರೆಹುಳುಗಳ ಮೈ ಮೇಲೆ ಒಂದು ಲೋಳೆ ರೀತಿ ಉತ್ಪಾದನೆ ಆಗುತ್ತೆ. ಆ ದ್ರಾವಣವೇ ನಮಗೆ ಎರೆಜಲವಾಗಿ ಮಾರ್ಪಾಟಾಗುತ್ತೆ. ಆ ಒಂದು ತೊಟ್ಟಿಗೆ ನಾವು ದಿನಕ್ಕೆ 1 ಬಾರಿ 2 ಲೀಟರ್ ನೀರುವರೆಗೆ ನೀರನ್ನು ಸಿಂಪರಣೆ ಮಾಡ್ಬೋದು. ಇದನ್ನು 2 ರೀತಿ ನೀರನ್ನು ನಾವು ಸಿಂಪರಣೆ ಮಾಡ್ಬೋದು. ಒಂದು ಮೇಲ್ಗಡೆ ಒಂದು ಮಡಿಕೆ ಕಟ್ಟಿ ಅದಕ್ಕೆ ಹನಿ ನೀರು ಬೀಳೋ ರೀತಿಯೂ ನಾವು ಅದಕ್ಕೆ ನೀರು ಕೊಡ್ಬೋದು. ಇಲ್ಲ ಅಂತಂದರೆ ನಾವು ಒಂದೇ ಸಂದರ್ಭದಲ್ಲಿ ಒಂದು 2 ಲೀಟರ್ ನೀರು ಆ ಸಂಪೂರ್ಣ ತೊಟ್ಟಿ ತೊಯ್ಯುವ ಹಾಗೆ ಅದನ್ನು ಹೊಡೆಯೋದ್ರಿಂದ ಆ ಎರೆಹುಳುಗಳ ಮೈ ತೊಳೆದಂಥ ನೀರು ಕೆಳಗಡೆ ನಾವು ಎಲ್ಲ ರೀತಿ ಸೋಸಿ ಬಟ್ಟೆಯಲ್ಲಿ ಮತ್ತು ಉಸುಕಲ್ಲಿ ಸೋಸಿ ಕೆಳಗಡೆ ನಾವು ನಳದಲ್ಲಿ ಬರುತ್ತೆ. ಆ ಬಂದಂಥ ಎರೆ ಜಲವನ್ನು ತಂಪಾದ ಸ್ಥಳದಲ್ಲಿ ಇಟ್ಟು ನಂತರ ನಾವು ಅದನ್ನು ಬೆಳೆಗಳಿಗೆ ಸಿಂಪರಣೆ ಮೂಲಕವೂ ಕೊಡ್ಬೋದು ಅಥವಾ ಬೇರಿಗೂ ಕೂಡ ಈ ಎರೆ ಜಲವನ್ನು ಕೊಡ್ಬೋದು. ಸಿಂಪರಣೆ ಮಾಡುವಂಥ ಸಂದರ್ಭದಲ್ಲಿ 1 ಲೀಟರ್ ಎರೆ ಜಲಕ್ಕೆ 10 ಲೀಟರ್ ನೀರನ್ನು ಬೆರೆಸಿಕೊಂಡು ನಾವು ಎಲ್ಲ ಬೆಳೆಗಳಿಗೆ ಇದನ್ನು ಸ್ಪ್ರೇ ಮೂಲಕ ನಾವು ಕೊಡ್ಬೋದು. ಈ ಸ್ಪ್ರೇ ಕೊಡೋದ್ರಿಂದ ಆ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗಾಗಿ ಅದು ಇಮ್ಯುನಿಟಿ ಪವರ್ ಹೆಚ್ಚಾಗೋದ್ರಿಂದ ಬರುವಂಥ ರೋಗಗಳನ್ನು ತಡೆದುಕೊಂಡು ಸಮೃದ್ಧವಾಗಿ ಬೆಳೆ ಬರ್ತತಿ. ಮತ್ತು 2ನೇ ಹಂತವಾಗಿ ನಾವು ಇದನ್ನು ಡ್ರಿಪ್ ಮೂಲಕವೂ ಕೂಡ ಬೆಳೆಗಳಿಗೆ ಕೊಡೋದ್ರಿಂದ ಬೇರು ಮುಖಾಂತರ ಕೂಡ ಅದು ಬೆಳೆ ಹೀರಿಕೊಂಡು ತಾನು ಒಂದು ಸಮೃದ್ಧವಾಗಿ ಬೆಳೆ ಬೆಳೀತೈತಿ. ಈ ರೀತಿ ನಾವು ಎರೆಜಲವನ್ನು ನಾವು ಉತ್ಪಾದನೆ ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಈ ನನ್ನ ನಂಬರ್ಗೆ ಸಂಪರ್ಕಿಸಬಹುದು. 7795835195. ನಮಸ್ಕಾರ.
1: ರೈತರಿಗೆ ಸಲಹೆಯನ್ನ ಆಲಿಸಿದಿರಿ. ಇತರರು ಹೇಳಿದ್ದನ್ನ ಅಭ್ಯಾಸ ಮಾಡುವುದು ಅಥವಾ ಅನುಕರಿಸುವುದು ಅಲ್ಲ, ನಾವು ಸರಿ ಎಂದು ನಂಬಿದ್ದನ್ನ ಮಾಡುವುದರಲ್ಲಿ ನಿಜವಾದ ಸಂತೋಷ ಮತ್ತು ಶಾಂತಿ ಇದೆ. ದೇವರು ತನ್ನೊಂದಿಗಿದ್ದಾನೆಂದು ನಂಬಿದ ವ್ಯಕ್ತಿಯ ಹಿಂದೆ ಎಂದಿಗೂ ಅಪಜಯವಿರುವುದಿಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ.
2: ಆಕಾಶವಾಣಿ ವಿಜಯಪುರ, ಸಮಯ 6:40. ಇನ್ನು ಮುಂದೆ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಗೀಗಿ ಪದಗಳನ್ನು ಆಲಿಸಿ.

0: ಅಲ್ಲೇ ಹಾಕೊಂಡಿರ್ತಾವನು ಇವ ಎಲಿವನ ಈ ಕಡೆ ಹೊಂಟಿ ಮತ್ತೆ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕ ಏನು ನೋಡ್ತೀವೋ ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ ಏ ಹಗರ್ ಹೋಗು ಅವಸರ ಮಾಡಬೇಡ
1: ಹೌದು ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಜಾನಪದ ಸಂಗೀತದಲ್ಲಿ ಗೀಗಿ ಪದಗಳನ್ನು ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 6:55. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:20. ಕೇಳಿ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಈ ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ರೇಷ್ಮೆ ಸಿರಿ. ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಮತ್ತು ಹಿಪ್ಪು ನೇರಳೆ ನಾಟಿ ಕ್ರಮ, ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್. 9:45 ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ.

ಇನ್ನು 12:30 ಆರೋಗ್ಯ ಸಂಚಿಕೆಯಲ್ಲಿ ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳಕಡ್ಡಿ ಹಾಗೂ ಕೂದಲು ಉದುರುವಿಕೆಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಚರ್ಮರೋಗ ತಜ್ಞರಾದ ಡಾ ರಕ್ಷಿತ್ ಡಿ ಅವರೊಂದಿಗೆ ಸಂದರ್ಶನವನ್ನು ಆಲಿಸಲಿದ್ದೀರಿ.

ಆಕಾಶವಾಣಿ ವಿಜಯಪುರ, ಸಮಯ 7:02. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕೇಳಪ್ಪ, ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.
3: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವದಾದ್ಯಂತ ಮಹಾತ್ಮನಿಗೆ ಗೌರವ ನಮನ. ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಶಾಲೆ ಹಾಸ್ಟೆಲ್ಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ, ಪರಿಸರ ಇಲಾಖೆ ಸಚಿವರ ಎಚ್ಚರಿಕೆ. ರಾಜ್ಯದಲ್ಲಿ ಭವಿಷ್ಯದ ವಿದ್ಯುತ್ ಬೇಡಿಕೆ, ಇಂಧನ ಭದ್ರತೆಗೆ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ, ಇಂಧನ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಶ್ರೇಷ್ಠ ಹಾಗೂ ಧೀಮಂತ ನಾಯಕ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ ಇಂದು. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸಿದ ಮಹಾತ್ಮನಿಗೆ ಇಂದು ವಿಶ್ವದಾದ್ಯಂತ ಗೌರವ ನಮನ ಸಲ್ಲಿಸಲಾಗುತ್ತದೆ. ಅಹಿಂಸೆ ಸತ್ಯಾಗ್ರಹದಂತಹ ಅಸ್ತ್ರಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಬದುಕನ್ನೇ ಪ್ರಯೋಗಶಾಲೆಯನ್ನಾಗಿಸಿಕೊಂಡಿದ್ದರು. ಅವರ ಬದುಕು ಮತ್ತು ಸಂದೇಶಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಬೇಕು ಎನ್ನುವ ಉದ್ದೇಶದಿಂದ ಅವರ ಜನ್ಮದಿನವಾದ ಅಕ್ಟೋಬರ್ 2 ಭಾರತದಲ್ಲಿ ಗಾಂಧಿ ಜಯಂತಿ ಮತ್ತು ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಅಹಿಂಸಾ ದಿನವಾಗಿ ಆಚರಿಸಲಾಗುತ್ತದೆ. ಮಹಾತ್ಮ ಗಾಂಧೀಜಿ ಅವರ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಶಿವಾನಂದ ಶೆಟ್ಟರ್ ಅವರು.
1: ಮಹಾತ್ಮ ಗಾಂಧೀಜಿ 1893 ವಕೀಲರಾಗಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿ ಭಾರತೀಯ ಮೂಲದ ಕಾರ್ಮಿಕರ ನ್ಯಾಯಯುತ ಹಕ್ಕುಗಳಿಗಾಗಿ ವರ್ಣಭೇದ ನೀತಿಯ ಪ್ರತಿ, ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹಗಳೆಂಬ ತತ್ವಗಳ ಮೂಲಕ ಅಲ್ಲಿನ ಸರ್ಕಾರದ ವಿರುದ್ಧ 22 ಕಾಲ ಹೋರಾಡಿ ಜಯಶೀಲರಾಗಿ ಸಂಘಟನೆ ಹಾಗೂ ಹೋರಾಟದ ಅನುಭವ ಪಡೆದು 1915 ಭಾರತಕ್ಕೆ ಹಿಂದಿರುಗಿದರು. ಇಲ್ಲಿಯೂ ಸಹ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಅದೇ ತತ್ವಗಳನ್ನು ಅನುಸರಿಸಿ ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಕರ ನಿರಾಕರಣೆ ಹಾಗೂ ಭಾರತ ಬಿಟ್ಟು ತೊಲಗಿ ಚಳುವಳಿಗಳನ್ನು ಸಂಘಟಿಸಿದರು. ಅವರ ಸುಮಾರು 50 ಹೋರಾಟದ ಕೊಡುಗೆಯನ್ನು ಗೌರವಿಸಿ ವಿಶ್ವಸಂಸ್ಥೆ ಗಾಂಧಿ ಜಯಂತಿಯನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ 2007 ಆಚರಿಸುವ ಮುಖಾಂತರ ಗಾಂಧೀಜಿ ಅವರ ಚಿಂತನೆಗೆ ಮನ್ನಣೆಯನ್ನು ನೀಡಿ.
0: ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಧಾರವಾಡ ಜಿಲ್ಲಾಡಳಿತದ ವತಿಯಿಂದ ಇಂದು ಬೆಳಗ್ಗೆ 9 ನಗರದ ಹೊಸ ಬಸ್ ನಿಲ್ದಾಣ ಹತ್ತಿರದ ಗಾಂಧಿ ಭವನದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಗಾಂಧಿ ಚಿಂತಕ ಡಾ ಸಂಜೀವ್ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಅಂಗವಾಗಿ ಕೊಡಮಾಡುವ ಪ್ರತಿಷ್ಠಿತ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಸಮಾಜ ಸೇವಕ ಡಾ ಓಡೆ ಕೃಷ್ಣ ಭಾಜನರಾಗಿದ್ದಾರೆ. ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಗಾಂಧೀಜಿ ಅವರ ತತ್ವಾದರ್ಶಗಳನ್ನು ಪಾಲಿಸುತ್ತಿರುವ ಶ್ರೇಷ್ಠ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಹಾಸ್ಟೆಲ್, ಶಾಲೆಗಳು, ವಸತಿ ಶಾಲೆಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗಾಂಧೀಜಿ ಅವರ ಸ್ವಚ್ಛತೆ ಕುರಿತ ಚಿಂತನೆ ಹಾಗೂ ಸ್ವಚ್ಛ ಪರಿಸರದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ನಡೆಸಲು ಸಚಿವರು ನಿರ್ದೇಶನ ನೀಡಿದ್ದಾರೆ. ವೈಯಕ್ತಿಕ ಸ್ವಚ್ಛತೆ, ಪರಿಸರ ಸ್ವಚ್ಛತೆ, ತ್ಯಾಜ್ಯ ವಿಂಗಡಣೆ ಹಾಗೂ ಸ್ವಚ್ಛತಾ ಅಭ್ಯಾಸಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಸಚಿವರು ಸೂಚಿಸಿದ್ದಾರೆ. ಇಂದು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ. ಮಹಾತ್ಮ ಗಾಂಧೀಜಿ ಅವರ ಚಿಂತನೆಗಳಿಂದ ಪ್ರಭಾವಿತರಾಗಿ 16 ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವರು. ಮಹಾತ್ಮ ಗಾಂಧೀಜಿ ಅವರು ಕರೆ ನೀಡಿದ ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಹಲವಾರು ಬ್ರಿಟಿಷ್ ವಿರೋಧಿ ಆಂದೋಲನಗಳ ನಾಯಕತ್ವ ವಹಿಸಿ ಒಟ್ಟು 7 ಕಾರಾಗೃಹವಾಸ ಅನುಭವಿಸಿದರು. ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳ ಸಚಿವರಾಗಿ, ಪ್ರಧಾನಮಂತ್ರಿಯಾಗಿ ಅವರು ಜಾರಿಗೊಳಿಸಿದ ಕ್ರಾಂತಿಕಾರಿ ನಿರ್ಣಯಗಳು ದೇಶದ ದಿಕ್ಕನ್ನೇ ಬದಲಿಸಿದವು. ಮಹಾತ್ಮ ಗಾಂಧೀಜಿ ಅವರ ಚಿಂತನೆಗಳ ನೇರ ಪ್ರಭಾವದಿಂದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸಿದರು. ಅಂತಹ ಚೇತನಕ್ಕೆ ಇಂದು

0: ದೇಶಾದ್ಯಂತ ಗೌರವ ಸಲ್ಲಿಸಲಾಗುತ್ತಿದೆ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪರಿಸರ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕಿನ ಚಂದಾಪುರ, ರಾಮಕೃಷ್ಣಾಪುರ, ಹೆನ್ನಾಗರ, ಹೀಲಲಿಗೆ ಮತ್ತು ಮುತ್ತಾನಲ್ಲೂರು ಕೆರೆಗಳಿಗೆ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕೆರೆಗಳು ಮತ್ತು ಜಲಮೂಲಗಳ ಸಂರಕ್ಷಣೆಗೆ ಪರಿಸರ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಅಗತ್ಯವಾಗಿದ್ದು, ಮಾಲಿನ್ಯಕ್ಕೆ ಕಾರಣವಾಗುವ ಮೂಲಗಳ ವಿರುದ್ಧ ನಿರಂತರ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಜಿಗಣಿ ಹಾಗೂ ಅತ್ತಿಬೆಲೆ ಪ್ರದೇಶಗಳ ಕೈಗಾರಿಕಾ ತ್ಯಾಜ್ಯ ನೀರು ಹೊರಹಾಕುವ ಸ್ಥಳಗಳ ಮೇಲೆ ನಿಗಾ ವಹಿಸಲು ವಿಶೇಷ ಮೇಲ್ವಿಚಾರಣಾ ತಂಡಗಳನ್ನು ರಚಿಸುವಂತೆ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭವಿಷ್ಯದ ವಿದ್ಯುತ್ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಇಂಧನ ಭದ್ರತೆಗೆ ಅಗತ್ಯವಾದ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ ರೂಪಿಸಲಾಗುತ್ತಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೀಕರಿಸಬಹುದಾದ ಇಂಧನ ಮೂಲಗಳ ವಿಸ್ತರಣೆಯ ಜತೆಗೆ ವಿದ್ಯುತ್ ಸಂಗ್ರಹಣೆ, ಪಂಪ್ಡ್ ಸ್ಟೋರೇಜ್, ಹಸಿರು ಜಲಜನಕ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳ ಬಳಕೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಭವಿಷ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಉತ್ಪಾದನೆ, ಪ್ರಸರಣ ಹಾಗೂ ಸಂಗ್ರಹಣಾ ವ್ಯವಸ್ಥೆಗಳನ್ನು ಸಮಗ್ರವಾಗಿ ಬಲಪಡಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಹೊಸ ವಿದ್ಯುತ್ ಉಪಕೇಂದ್ರಗಳ ನಿರ್ಮಾಣಕ್ಕೂ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು. ಸಾಂಪ್ರದಾಯಿಕ ವಿದ್ಯುತ್ ಮೂಲಗಳ ಜತೆಗೆ ಸೌರ, ಪವನಶಕ್ತಿ, ಬ್ಯಾಟರಿ ಸಂಗ್ರಹಣೆ, ಪಂಪ್ಡ್ ಸ್ಟೋರೇಜ್, ಹಸಿರು ಜಲಜನಕ ಹಾಗೂ ವಿದ್ಯುತ್ ವಾಹನಗಳ ಕ್ಷೇತ್ರಗಳತ್ತ ಗಮನ ಹರಿಸಲಾಗುತ್ತಿದೆ ಎಂದು ಸಚಿವರು ಹೇಳಿದರು. ಪಡಿತರ ಚೀಟಿ ಫಲಾನುಭವಿಗಳು ಇಕೆವೈಸಿ ಅಪ್ಡೇಟ್ ಮಾಡಿಸಲು ಅನುಕೂಲವಾಗುವಂತೆ ನೂತನವಾಗಿ ಅಭಿವೃದ್ಧಿಪಡಿಸಲಾಗಿರುವ ಅನ್ನಸೇವಾ ಮೊಬೈಲ್ ಆಪ್ಗೆ ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವ ರಿಜ್ವಾನ್ ಅರ್ಷದ್ ನಿನ್ನೆ ಪ್ರಾಯೋಗಿಕವಾಗಿ ಚಾಲನೆ ನೀಡಿದರು. ಶಿವಾಜಿನಗರದ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮೊಬೈಲ್ ಆಪ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ ಕೆವೈಸಿ ಅಪ್ಡೇಟ್ ಮಾಡುವ ಅವಧಿಯನ್ನು ಇದೇ 20 ಅಕ್ಟೋಬರ್ವರೆಗೆ ವಿಸ್ತರಿಸಲಾಗಿದೆ ಎಂದರು. ಮೊದಲ ಹಂತದಲ್ಲಿ ಬೆಂಗಳೂರು, ಬೆಂಗಳೂರು ಗ್ರಾಮೀಣ, ಉಡುಪಿ, ಹಾವೇರಿ, ಉತ್ತರ ಕನ್ನಡ, ಬಳ್ಳಾರಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡಲಾಗಿದ್ದು, ಇನ್ನುಳಿದ ಜಿಲ್ಲೆಗಳಿಗೆ 15-20 ದಿನಗಳೊಳಗಾಗಿ ಜಾರಿಗೊಳಿಸಲಾಗುವುದು ಎಂದರು. ರಾಜ್ಯದಲ್ಲಿ ಈವರೆಗೆ ಒಟ್ಟು 382,362 ಫಲಾನುಭವಿಗಳು ಒಂದು ಬಾರಿಯೂ ಇ ಕೆವೈಸಿ ಮಾಡಿಲ್ಲ. ಎಲ್ಲರೂ ತಪ್ಪದೇ ಇ ಕೆವೈಸಿ ಮಾಡಿಕೊಳ್ಳುವಂತೆ ಸಚಿವರು ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವಾ ಸೇ ದೇಶ ಸೇವಾ ಮಂತ್ರದೊಂದಿಗೆ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬ್ಯಾಂಕಿಂಗ್ ವಲಯದ ಸ್ವಚ್ಛತೆ ಕುರಿತ ಒಂದು ನೋಟ ಇಲ್ಲಿದೆ. ಬ್ಯಾಂಕಿಂಗ್ ವಲಯದ ಬೆಳವಣಿಗೆಯ ಅನ್ವೇಷಣೆ ಎನ್ನುವುದು ಬ್ಯಾಂಕ್ಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು, ವಂಚನೆಗಳನ್ನು ತಡೆಯಲು ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನು ಸದೃಢಗೊಳಿಸಲು ಕೈಗೊಂಡ ಪ್ರಮುಖ ಪ್ರಕ್ರಿಯೆಯಾಗಿದೆ. ಬೆಳವಣಿಗೆಯ ಅನ್ವೇಷಣೆ ಭಾರತದ ಕ್ರೆಡಿಟ್ ಮಾರುಕಟ್ಟೆಗಳನ್ನು ಮುನ್ನಡೆಸಲಿಲ್ಲ. ಫೋನ್ ಬ್ಯಾಂಕಿಂಗ್ ಅದನ್ನು ಪೂರೈಸಿತು. ಸರಿಯಾದ ಕಚೇರಿಯಿಂದ ಬಂದ ಕರೆ, ಸಾಮಾನ್ಯ ಪರಿಶೀಲನೆಗಳಿಲ್ಲದೆ ಅನುಕೂಲಕರ ಸಾಲಗಾರನಿಗೆ ದೊಡ್ಡ ಸಾಲವನ್ನು ವರ್ಗಾಯಿಸಬಹುದು ಮತ್ತು ಸಾಲ ಮರುಪಾವತಿ ಆಗದೇ ಇದ್ದಾಗ ಬ್ಯಾಂಕ್ ಅದನ್ನು ಸರಿದೂಗಿಸಲು ಮತ್ತೆ ಸಾಲ ನೀಡುತ್ತಿದ್ದವು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರ ವಹಿಸಿಕೊಂಡ ಕೂಡಲೇ ಆಸ್ತಿ ಗುಣಮಟ್ಟ ಪರಿಶೀಲನೆಗೆ ಆದೇಶಿಸಿತು. ಪ್ರತಿ ಬ್ಯಾಂಕ್ ತನ್ನ ಒತ್ತಡವನ್ನು ಪ್ರಾಮಾಣಿಕವಾಗಿ ವರ್ಗೀಕರಿಸುವಂತೆ ಸೂಚನೆ ನೀಡಿತು. ಈ ಕ್ರಮಗಳಿಂದಾಗಿ ಬ್ಯಾಂಕ್ಗಳು ನಿನ್ನೆಯ ಸಾಲಗಳನ್ನು ಒಳಗೊಳ್ಳುತ್ತಿರಲಿಲ್ಲ ಮತ್ತು ಭಾರತದ ಬೆಳವಣಿಗೆಗೆ ಬೆಂಬಲ ನೀಡಲು ಸಿದ್ಧವಾದವು.

0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವದಾದ್ಯಂತ ಮಹಾತ್ಮನಿಗೆ ಗೌರವ ನಮನ. ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಶಾಲೆ ಹಾಸ್ಟೆಲ್ಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ, ಪರಿಸರ ಇಲಾಖೆ ಸಚಿವರ ಎಚ್ಚರಿಕೆ. ರಾಜ್ಯದಲ್ಲಿ ಭವಿಷ್ಯದ ವಿದ್ಯುತ್ ಬೇಡಿಕೆ, ಇಂಧನ ಭದ್ರತೆಗೆ ಅಗತ್ಯವಾದ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ, ಇಂಧನ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ
2: ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ. ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಮತ್ತು ಹಿಪ್ಪುನೆರಳೆ ನಾಟಿ ಕ್ರಮ ಕುರಿತು ರೇಷ್ಮೆ ಸಹಾಯಕ ನಿರ್ದೇಶಕರಾದ ಡಾ ಮಂಜುನಾಥ್ ಅವರೊಂದಿಗೆ ಕೃಷ್ಣಪ್ಪ ಕೆವಿ ಅವರು ನಡೆಸುವ ಸಂದರ್ಶನ ಇದೀಗ.
3: ನಮಸ್ಕಾರ.
4: ನಮಸ್ಕಾರ ಸರ್.
3: ಯಾವ ವಿಷಯವನ್ನು ತಾವು ಮಾತಾಡಕ್ಕೆ ಆಕಾಶವಾಣಿಗೆ ಬಂದಿದ್ದೀರಿ ಸರ್?
4: ಈ ಸಾಲಿನ ಮೊದಲನೇ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀರಿ. ಸೊ ರೇಷ್ಮೆ ಕೃಷಿನಲ್ಲೂ ಸಹ ಮಣ್ಣಿನಿಂದ ಹಿಡಿದು ಸಿಲ್ಕ್ ಸ್ಯಾರಿವರೆಗೂ ಹಲವಾರು ಹಂತಗಳಿದಾವೆ. ಈ ಹಂತಗಳಲ್ಲಿ ಮೊದಲನೇದಾಗಿ ಮೊದಲನೇ ಕಂತಾಗಿರೋದ್ರಿಂದ ನಾವು ಭೂಮಿ ಆಯ್ಕೆ ಮತ್ತೆ ಮಣ್ಣು ಪರೀಕ್ಷೆ ಮತ್ತು ಹಿಪ್ಪುನೆರಳೆ ನಾಟಿ ಕಾರ್ಯಕ್ರಮ ಅನ್ನೋ ಕಾರ್ಯಕ್ರಮದಿಂದನೇ ಶುರು ಮಾಡ್ಬಿಡೋಣ ಸರ್.
3: ಡಾಕ್ಟರ್ ಮಂಜುನಾಥ್ ಅವರೇ, ತಮ್ಗೆ ಗೊತ್ತಿರೋ ಹಾಗೆ ಈ ರೇಷ್ಮೆ ಸೊಪ್ಪು ಅನ್ನೋದು ಏಕೈಕ ಆಹಾರ ರೇಷ್ಮೆ ಹುಳುಗೆ.
4: ಹೌದು ಸರ್.
3: ರೇಷ್ಮೆ ಸೊಪ್ಪು ಉತ್ತಮ ಗುಣಮಟ್ಟದಾಗಿದ್ದು ಉತ್ಕೃಷ್ಟವಾದಂತಹ ಒಂದು ಸೊಪ್ಪನ್ನು ನಾವು ಬೆಳೆದು ರೇಷ್ಮೆ ಹುಳಕ್ಕೆ ರೈತರು ನೀಡಿದ್ದೆ ಆದ್ರೆ ಅದು ಉತ್ತಮವಾದಂತಹ ಒಂದು ಗೂಡನ್ನು ಕಟ್ಟುವುದಕ್ಕೆ ರೇಷ್ಮೆ ಹುಳುಗೆ ಅನುಕೂಲ ಆಗುತ್ತೆ, ಜೊತೆಗೆ ಉತ್ತಮವಾದಂತಹ ಒಂದು ಲಾಭವನ್ನು ಕೂಡ ಕೊಡುವುದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದ ಹಾಗೆ ಮಾರುಕಟ್ಟೆಯಲ್ಲಿ ಗೂಡಿನ ಧಾರಣೆ ತುಂಬಾ ಉತ್ತಮವಾಗಿದೆ. ಸಾಕಷ್ಟು ಜನ ರೈತರು, ರೇಷ್ಮೆ ಬೆಳೆಗಾರರು ತುಂಬಾ ಖುಷಿ ಪಡ್ತಿದ್ದಾರೆ. ಹತ್ರ 1,000 ರೂಪಾಯಿ ತನಕ ಒಂದು ಕೆಜಿ ಗೂಡಿನ ಒಂದು ಧಾರಣೆ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ತುಂಬಾ ಜನ ರೈತರು ರೇಷ್ಮೆ ಕೃಷಿ ಮಾಡೋದಕ್ಕೆ ಒಲವು ತೋರ್ತಿದ್ದಾರೆ. ಮೊದಲನೇದಾಗಿ ಯಾವ ತರದ ಜಮೀನನ್ನು ಆತ ಆಯ್ಕೆ ಮಾಡ್ಕೋಬೇಕು ಅನ್ನೋದು.
4: ಹೌದು, ನಮ್ಮ ರಾಜ್ಯದಾದ್ಯಂತ ವಿವಿಧ ರೀತಿಯ ಮಣ್ಣಿನ ಜಮೀನುಗಳಿದಾವೆ. ಈಗ ಕೆಂಪು ಮಿಶ್ರಿತ ಮಣ್ಣು, ಗೋಡ್ ಮಣ್ಣು, ಮತ್ತೆ ಕಪ್ಪು ಮಣ್ಣು, ಕಾಟನ್ ಸಾಯಿಲ್ ಅಂತವಲ್ಲ, ಬ್ಲಾಕ್ ಕಾಟನ್ ಸಾಯಿಲ್ ಅಂತೀವಲ್ಲ, ಆ ತರದ್ದೆಲ್ಲ ನಾರ್ತ್ ಕರ್ನಾಟಕ ಹೋದ್ರೆ ಬ್ಲಾಕ್ ಕಾಟನ್ ಸಾಯಿಲ್ ಇದೆ. ಸಾಂಪ್ರದಾಯಿಕ ರೇಷ್ಮೆ ಪ್ರದೇಶಗಳಲ್ಲಿ ಕೆಂಪು ಮರಳು ಮಿಶ್ರಿತ ಗೋಡ್ ಮಣ್ಣು ಇದೆ. ಕೆಂಪು ಮಿಶ್ರಿತ ಗೋಡ್ ಮಣ್ಣು ರೇಷ್ಮೆ ಬೆಳೆಗೆ ಬಹಳ ಅನುಕೂಲವಾದಂತದ್ದು. ಇದರ ಅರ್ಥ ಕಪ್ಪು ಮಣ್ಣಲ್ಲಿ ಆಗದೇ ಇಲ್ಲ ಅಂತ ಏನಿಲ್ಲ, ಕೆಲವು ಕಾರ್ಯಕ್ರಮಗಳನ್ನ ಕೈಗೊಂಡು ಅಲ್ಲೂ ಸಹ ನಾವು ಉತ್ತಮವಾಗಿ ನಾವು ಬೆಳೆನ ತೆಗೆಯಬಹುದಾಗಿರುತ್ತೆ. ಹಾಗೆ ರೈತರಿಗೆ ಹೇಳದಿಷ್ಟೇ, ಮೊದಲನೇದಾಗಿ ಅವ್ರ ಜಮೀನು ಸಮತಟ್ಟಾಗಿದೆಯಾ, ಆ ಭೂಮಿ ಕಪ್ಪು ಮಣ್ಣಾಗಿರ್ಬೋದು ಅಥವಾ ಕೆಂಪು ಮಿಶ್ರದ ಗೋಡ್ ಮಣ್ಣಾಗಿರ್ಬೋದು, ಅದ್ರ ಹಿಂದೆ ಏನ್ ಬೆಳೆದಿದ್ರು, ಹೊಸದಾಗಿ ಮಾಡ್ತಾ ಇದೀವಿ ಅಂತಂದ್ರೆ ಮೊದಲನೇದಾಗಿ ಆ ಮಣ್ಣಿನ ಟೆಸ್ಟ್ ಮಾಡಬೇಕಾಗತ್ತೆ, ನಾವು ಮಣ್ಣು ಪರೀಕ್ಷೆ ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮಲ್ಲಿ ಸಂಶೋಧನಾ ಕೇಂದ್ರಗಳಿದಾವೆ, ಸ್ಥಳೀಯವಾಗಿ ಯೂನಿವರ್ಸಿಟಿಗಳಿದಾವೆ. ಯಾವುದೂ ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಹೋಬಳಿ ಮಟ್ಟದಲ್ಲೂ ನಮ್ದು ರೇಷ್ಮೆ ಇಲಾಖೆ ತಾಂತ್ರಿಕ ಸೇವಾ ಕೇಂದ್ರಗಳಿದಾವೆ, ಇಲಾಖಾ ಅಧಿಕಾರಿಗಳಿದ್ದಾರೆ. ಯಾರನ್ನ ತಾವು ಸ್ಥಳೀಯವಾಗಿ ಅಪ್ರೋಚ್ ಮಾಡಿದ್ರು ಸಹ, ರೈತರುಗಳು ಕೇಳ್ಕೊಂಡ್ರು ಸಹ, ಆ ಮಣ್ಣು ಪರೀಕ್ಷೆ ಮಾಡೋದ್ರ ಬಗ್ಗೆ ಫಸ್ಟ್ ಅವರು ಹೇಳ್ಕೊಡ್ತಾರೆ. ಹಾಗಾಗಿ ಮಣ್ಣು ಪರೀಕ್ಷೆನೆ ಬಹಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ.
3: ಮಂಜುನಾಥ್ ಅವರೇ, ತಾವು ಹೇಳೋ ಪ್ರಕಾರ ರೇಷ್ಮೆ ಬೆಳೆಯನ್ನ ಬೆಳಿಬೇಕಾದ್ರೆ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸೋದು ತುಂಬಾ ಉತ್ತಮ ಅಂತೀರ.
4: ಹೌದು.
3: ತಾಂತ್ರಿಕವಾಗಿ ಮಣ್ಣು ಪರೀಕ್ಷೆ ಮಾಡಬೇಕು ಅನ್ನೋದಾದ್ರೆ ಯಾವ ತರದ ಒಂದು ವಿಧಾನಗಳನ್ನು ಅನುಸರಿಸಬೇಕು ಅಂತ? ತಾವು
4: ಮೊದಲು ರೈತರು ತಮ್ಮ ಜಮೀನನ್ನ ಅಳತೆ ಮಾಡಿಕೊಂಡು ಮರಗಳ ಕೆಳಗಡೆ ಇರೋಂತದ್ದು, ನೀರು ನಿಂತಿಲ್ದೇ ಇರೋ ಜಾಗ ಅಥವಾ ಸುಮಾರು ಒಣಗಿರೋಂತ ಜಾಗ, ಈಗಾಗ್ಲೇ ಗೊಬ್ಬರ ಗಿಬ್ಬರಗಳು ಹಾಕ್ಬಿಟ್ಟಿದ್ರೆ ಅಂತ ಸಮಯದಲ್ಲಿ ಇವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತ.
3: ಅಂದ್ರೆ ಒಂದ್ಸಲ ಗೊಬ್ಬರ ಹಾಕಿದ ಮೇಲೆ ಇಷ್ಟು ದಿನ ಅಂತರ ಬಿಟ್ಟು ಮತ್ತೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು?
4: ಕನಿಷ್ಠ ಒಂದು 5-6 ತಿಂಗಳು. ಸೊ ಒಂದು ಎಕರೆನಲ್ಲಿ ಸುಮಾರು ಒಂದು 8-10 ಜಾಗ, ಇಲ್ಲಿ ನಾನೇನು ಹೇಳಿದ್ನಲ್ಲ ಮರದ ಕೆಳಗಡೆ ಮತ್ತೆ ನೀರು ನಿಲ್ತಿರೋ ಜಾಗ, ಜೌಗು ಪ್ರದೇಶ, ಈ ತರದ್ದೆಲ್ಲ ಬದು ಈ ತರದ್ದೆಲ್ಲ ಅವಾಯ್ಡ್ ಮಾಡಿ ಗುರುತು ಮಾಡ್ಕೊಳ್ಳೋದು. ಫಸ್ಟ್ ಗುರುತು ಮಾಡ್ಕೊಂಡು ಆ ಜಾಗದಲ್ಲಿ ಕನಿಷ್ಠ ವಿ ಆಕಾರದಲ್ಲಿ ಸುಮಾರು 1.5 ಅಡಿಯಿಂದ 2 ಅಡಿವರೆಗೆ ವಿ ಆಕಾರದಲ್ಲಿ ಹಳ್ಳ ಮಾಡ್ಕೊಳ್ಳೋದು. ಅದಾದ್ಮೇಲೆ ಒಂದು ಪದರನ ಮೇಲ್ಪದರಿಂದ ಹಳ್ಳದವರೆಗೂ 1.5 ಅಡಿವರೆಗೂ ಅಥವಾ 2 ಅಡಿವರೆಗೂ ಅದನ್ನ ಪದರಗಳನ್ನ ತರ ಅದನ್ನ ಬಿಡಿಸ್ಕೊಳ್ಳೋದು.
3: ಅಂದ್ರೆ ಕೆರಿಬೇಕು.
4: ಆ ಕೆರೆದು ಆ ಮಣ್ಣನ್ನ ಕೆಮಿಕಲ್ಸ್ ಇಲ್ದೆ ಇರೋಂತ ಪ್ಲಾಸ್ಟಿಕ್ ಶೀಟ್ ಅಲ್ಲಿ ಹಾಕೊಳ್ಬೇಕು.
3: ಬಟ್ಟೆ ಚೀಲ
4: ಆದ್ರೂ ಪರವಾಗಿಲ್ಲ, ಅದ್ರ ಮೇಲೆ ಹಾಕೊಂಡು ಅಲ್ಲಿಟ್ಕೊಳ್ಳೋಂತದ್ದು. ಈ ತರ 1 ಎಕರೆನಲ್ಲಿ 8 ಕಡೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಸೊ ಪ್ರತಿ ಪ್ಲೇಟ್ಗಳಲ್ಲೂ ಅಥವಾ

ಮಾದರಿಗಳಲ್ಲಿ ಕನಿಷ್ಠ ಒಂದು ಅರ್ಧ ಕೆಜಿ ತೆಗೆದಿರಂತದ್ದು, ಅದನ್ನ ನಾಲ್ಕು ಭಾಗ ಮಾಡ್ಕೊಳ್ಬೇಕು. ಸಮತಟ್ಟಾಗಿ ರೌಂಡ್ ಆಗಿ ಮಾಡ್ಕೊಂಡು ಶೇಪ್ ಮಾಡ್ಕೊಂಡು ನಾಲ್ಕು ಭಾಗ ವಿಂಗಡಿಸ್ಕೊಳ್ಬೇಕು. ನಾಲ್ಕು ಭಾಗದಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ನಾಲ್ಕು ಏನ್ ಭಾಗ ಇರುತ್ತಲ್ಲ, ಎರಡು ಭಾಗ ತೆಗೆದು ಬಿಡಬೇಕು. ಇನ್ನೆರಡು ಭಾಗನ ಸಮನಾಗಿ ಹದವಾಗಿ ಅದನ್ನ ಮಿಶ್ರಣ ಮಾಡ್ಕೊಳ್ಬೇಕು. ಇದೇ ಪದ್ಧತಿನ ಇನ್ಮಿಕ್ಕಿದ ಜಾಗದಲ್ಲಿ ಒಂದೇ ಕಡೆ ಎಂಟತ್ತು ಕಡೆ ಏನ್ ಮಾಡಿರ್ತಿರಲ್ಲ ಅದನ್ನು ಸಹ ಮಾಡ್ಕೊಂಡು ಇಟ್ಕೊಬೇಕು. ಆಮೇಲೆ ಅಲ್ಲೇ ಅದೇ ತರ ಮಾಡ್ಕೋಬೇಕು. ಎಲ್ಲಾನು ಒಟ್ಟಾರೆಯಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಅದ್ರಲ್ಲಿ ಅರ್ಧ ಕೆಜಿ ಬರೋಂಥದ್ದು ಅದ್ರಲ್ಲಿ

0: ಮತ್ತೆ ಆ ವಿಳಾಸ ಸಂಪೂರ್ಣ ವಿಳಾಸ ಆಗಿರೋದಂತ ಅಲ್ಲಿ ಇಟ್ಬಿಟ್ಟು ಚೀಲಕ್ಕೆ ಹಾಕೋಕ್ಕೂ ಮುಂಚೆ ಆ ಮಣ್ಣನ್ನ ಹದವಾಗಿ ಹರಡ್ಬಿಟ್ಟು ಸ್ವಲ್ಪ ಒಣಗಿಸ್ಬೇಕು, ಅದನ್ನ ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿದ್ರೆ ಅದು ಮುಂದೆ ಪರೀಕ್ಷೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಒಣಗಿಸ್ಬೇಕು ಅಂತ ನಾವು ಹೇಳ್ತೀವಿ.
1: ಮಣ್ಣಿನ ಮಾದರಿಯನ್ನ ಸಂಗ್ರಹಣ ಮಾಡಿ ಅವರು ಪ್ರಯೋಗಾಲಯಕ್ಕೆ ಕಳಿಸಬೇಕಾದ್ರೆ ಈ ಮಣ್ಣು ಪರೀಕ್ಷೆ ಮಾಡಿಸೋದು ಉಚಿತನ ಅಥವಾ ಅದು ಕೂಡ ದುಡ್ಡು ಕೊಡಬೇಕು ರೈತರು?
0: ಈಗ ಬಹುತೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಸಂಶೋಧನಾ ಕೇಂದ್ರಗಳಲ್ಲಿ ಉಚಿತವಾಗಿ ಮಾಡ್ತಾ ಇದಾರೆ. ಈ ಸದ್ಯಕ್ಕಂತೂ ಉಚಿತವಾಗಿದೆ. ಒಬ್ರು ಇಬ್ರು ಸ್ಯಾಂಪಲ್ಸ್ ತಗೊಂಡೋಗಿದ್ರೆ ಕಷ್ಟ ಆಗ್ಬಿಟ್ರೆ ರೈತರುಗಳು ಇಡೀ ಊರವರೆಲ್ಲ ಮಾತಾಡಿಕೊಂಡು ಕನಿಷ್ಠ 500-600 ಸ್ಯಾಂಪಲ್ ಈ ತರ ತಗೊಂಡೋದಾಗ ಅವ್ರಿಗೆ ಉಚಿತವಾಗಿ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.
1: ಅಂದ್ರೆ
0: ಸಾಮೂಹಿಕವಾಗಿ ಮಾಡಿದ್ರೆ
1: ಅವ್ರಿಗೆ ಉಚಿತವಾಗಿ ಮಾಡೋದಕ್ಕೆ
0: ಅವಕಾಶ ಆಗುತ್ತೆ.
1: ಈಗ ಒಂದ್ಸಲ ಮಣ್ಣು ಪರೀಕ್ಷೆ ಮಾಡಿದ್ದಾದ್ಮೇಲೆ ರೇಷ್ಮೆ ಬೆಳೆಯನ್ನ ಬೆಳೆಯೋದಕ್ಕೆ ಶುರು ಮಾಡ್ತಾರೆ ಅಂತ ಅನ್ಕೊಳ್ಳಿ, ಮತ್ತೆ ಎಷ್ಟು ದಿನ ಅಂತರ ಬಿಟ್ಟು ಪುನಃ ಮಣ್ಣು ಪರೀಕ್ಷೆ ಮಾಡಿಸಬೇಕು ಅಂತಿರೋದು?
0: ಕನಿಷ್ಠ 3-4 ವರ್ಷ ಆದ್ಮೇಲೆ ಮಾಡಿಸಬೇಕಾಗತ್ತೆ.
1: ಪ್ರತಿ 3-4 ವರ್ಷಕ್ಕೊಮ್ಮೆ ಮಾಡಿಸಬೇಕು,
0: ಒಂದ್ಸತಿ ಮಾಡಿಸಬೇಕಾಗತ್ತೆ. ಯಾಕಂತಂದ್ರೆ ಪ್ರತಿ ವರ್ಷನೂ ಅವನು ಗೊಬ್ಬರಗಳನ್ನ ಹಾಕ್ತಾ ಇರ್ತಾನೆ. ಕನಿಷ್ಠ ನೀರಾವರಿ ಸೌಲಭ್ಯ ಇತ್ತು ಅಂತಂದ್ರೆ 5 ಬೆಳೆ ತೆಗಿತಾ ಇರ್ತಾನೆ. ಸೊ ಅದಕ್ಕೆ ಬೇಕಾದಂತ ಶಿಫಾರಸು ಮಣ್ಣು ಪರೀಕ್ಷೆ ಆಯ್ತು ಅಂತಂದ್ರೆ ಅಲ್ಲಿ ಶಿಫಾರಸು ಸಹ ಮಾಡ್ತಾರೆ, ಯಾವ ಗೊಬ್ಬರ ಹಾಕ್ಬೇಕು, ಮಣ್ಣನ್ನ ಕರೆಕ್ಷನ್ಸ್ ಮಾಡ್ಕೊಳ್ಳೋದು ಹೇಗೆ, ಗೊಬ್ಬರಗಳ ಎಷ್ಟು ಹಾಕ್ಬೇಕು, ಆ ಚಾರ್ಟ್ ನಲ್ಲಿ ಹೇಳ್ಕೊಟ್ಟಿರ್ತಾರೆ. ಈಗ ಹೇಗೆ ಒಬ್ಬ ರೋಗಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಅವ್ನು ಯಾವ ಪಿಲ್ಸ್ ತಗೊಳ್ಬೇಕು, ಏನೇನ್ ಮಾಡ್ಬೇಕು, ಕರೆಕ್ಷನ್ಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಹಾಗೆ ಮಣ್ಣು ಪರೀಕ್ಷೆನಲ್ಲೂ ಸಹ ಅವರು ಶಿಫಾರಸು ಮಾಡಿರ್ತಾರೆ. ಆ ರೀತಿ ಇವರು ಮೇಂಟೈನ್ ಮಾಡ್ಕೊಂಡು ಬರ್ಬೇಕು, ನಮ್ಮ ರೈತರುಗಳು ಮೇಂಟೈನ್ ಮಾಡ್ಕೊಂಡು ಬರ್ತಾರೆ. ಆದ್ರೆ ಒನ್ಸ್ 4-5 ವರ್ಷ ಅಥವಾ ಕನಿಷ್ಠ 3-4 ವರ್ಷಕ್ಕೆ ಒಂದ್ಸತಿ ಪುನಃ ನಾನು ಆಗ್ಲೇ ಹೇಳಿದ ರೀತಿನಲ್ಲಿ ಮಣ್ಣು ಪರೀಕ್ಷೆಗೆ ಸ್ಯಾಂಪಲ್ಸ್ ನ ತಗೊಂಡೋಗಿ ಕೊಡ್ತು ಅಂತಂದ್ರೆ ನಿರಂತರವಾಗಿ ಕನಿಷ್ಠ 3-4 ವರ್ಷಕ್ಕೆ ಮಾಡ್ಕೊಂಡು ಹೋಗ್ತಾ ಇತ್ತು ಅಂತಂದ್ರೆ ನಾವು ಮಣ್ಣಿನ ಸಂರಕ್ಷಣೆ ಮಾಡಬಹುದು ಮತ್ತೆ ಅದು ಫಲವತ್ತತೆನ ನಾವು ಕಾಪಿಟ್ಕೊಳ್ಬಹುದು ಅಂತ ಹೇಳ್ತೀನಿ.
1: ಮಂಜುನಾಥ್ ಅವರೇ, ಈಗ ನೆಲದ ಆಯ್ಕೆ ಆಯ್ತು, ಮಣ್ಣು ಪರೀಕ್ಷೆ ಆಯ್ತು, ನಂತರ ಈ ಭೂಮಿಯ ಸಿದ್ಧತೆ ತೋಟ ಮಾಡಬೇಕಂದ್ರೆ ಭೂಮಿಯ ಸಿದ್ಧತೆ ಕೂಡ ತುಂಬಾ ಮಹತ್ತರವಾದಂತ ಒಂದು ಪಾತ್ರವನ್ನು ವಹಿಸುತ್ತೆ. ಇದು ಹೇಗೆ ಭೂಮಿಯ ಸಿದ್ಧತೆ ಮಾಡ್ಕೋಬೇಕು ಹಿಪ್ಪನೇಳೆಗೆ ಅಂತಿರತಾವು?
0: ಹೊಸದಾಗಿ ಹಿಪ್ಪನೇಳೆ ಮಾಡ್ಬೇಕು ಅಂತಂದ್ರೆ ಮುಂಗಾರಿಗೂ ಮೊದಲು ಬೇಸಿಗೆನಲ್ಲೇನೆ ಅವನು ಹದವಾಗಿ ಅದನ್ನ ಕನಿಷ್ಠ 1.5-2 ಆಳವಾಗಿ ಭೂಮಿನ ಹದವಾಗಿ ಉತ್ತು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ಮುಂಗಾರು ಸೀಸನ್ ಏನು ಈ ಜೂನ್ ಜುಲೈನಲ್ಲಿ ಶುರು ಆಗ್ತದಲ್ಲ, ಅಂತ ಟೈಮಲ್ಲಿ ಇನ್ನೊಂದ್ಸತಿ
1: ಎರಡನೇ ಬಾರಿ
0: ಅದನ್ನ ಉತ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ.
1: ಭೂಮಿಯ ಒಂದು ಸಿದ್ಧತೆ ಬಗ್ಗೆ ತಾವು ಹೇಳಿದ್ರಿ, ನಂತರ ನಾಟಿ ಮಾಡಬೇಕು ಸಸಿಗಳನ್ನ ತಂದು ಅನ್ನೋದಾದ್ರೆ ಈ ಅಂತರ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಕೆಲವರು 1.5 ಎಕರೆ ರೈತರು ಇರ್ತಾರೆ, ಕೆಲವರು 1/2 ಎಕರೆ ಭೂಮಿಯನ್ನು ಹೊಂದಿರ್ತಾರೆ, ಕೆಲವರು 1 ಎಕರೆ 2 ಎಕರೆ 4 ಎಕರೆ ಈ ತರ ವಿಸ್ತೀರ್ಣ ಬೇರೆ ಬೇರೆ ಇರುತ್ತೆ. ಮತ್ತೆ ಉದ್ದೇಶ ಕೂಡ ಬೇರೆ ಇರುತ್ತೆ. ರೇಷ್ಮೆ ಬೆಳೆ ಜೊತೆಗೆ ನಾನು ಅಂತರ ಬೆಳೆಯನ್ನು ಕೂಡ ಬೆಳ್ಕೋಬಹುದು, ವಿಸ್ತೀರ್ಣ ಕೂಡ ಬೇರೆ ಬೇರೆ ಇರಬಹುದು ರೈತರು. ನಿರ್ದಿಷ್ಟವಾಗಿ ಇಷ್ಟೇ ಅಂತರ ಇರಬೇಕು ಅಂತ ಹೇಗೆ ನಿರ್ಧಾರ ಮಾಡುವುದು?
0: ರೇಷ್ಮೆ ಕೃಷಿಕರು ಅವರ ಜಮೀನು ಎಷ್ಟಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಈಗ ಮಧ್ಯಮ, ಬೃಹತ್ ಮತ್ತು ಸಣ್ಣ ರೈತ, ಈ ರೀತಿ ಅತಿ ಸಣ್ಣ ರೈತರು ಸಹ ಕೂಡ ಅಂದ್ರೆ 20 ಗುಂಟೆ ಕಡಿಮೆ ಇರೋರು ಸಹ ಇದ್ದಾರೆ. ಸೊ ಹಾಗಾಗಿ ಎಲ್ಲಿ ಈ ಭೂಮಿ ಸೌಲಭ್ಯ ಜಮೀನು ಸೌಲಭ್ಯ ಜಾಸ್ತಿ ಇಲ್ವೋ ಅಲ್ಲಿ ಸ್ಪೇಸಿಂಗ್ ನ ಸ್ವಲ್ಪ ಅಂತರನ ಕಡಿಮೆ ಮಾಡಿಕೊಂಡು ಜಾಸ್ತಿ ಗಿಡಗಳನ್ನ ಇಟ್ಕೊಂಡು ಮೇಂಟೈನ್ ಮಾಡಂತ ಇದೆ.
1: ಈಗ ನಾವು ಕಂಡ ಹಾಗೆ ಸಾಲಿಂದ ಸಾಲಿಗೆ 3x3 ಮತ್ತೆ 6x6 8x8 ಈ ತರ 3-4 ತರದ ಒಂದು ಅಂತರಗಳನ್ನ ಕೊಟ್ಟಿರೋದನ್ನ ನಾವು ಗಮನಿಸಿದ್ದೇವೆ. ಸಣ್ಣ ರೈತರಿಗೆ ಯಾವ ತರದ ಒಂದು ಅಂತರವನ್ನ ತಾವು ಶಿಫಾರಸು ಮಾಡ್ತೀರಾ?
0: ಸಣ್ಣ ರೈತರು ಅಂತಂದ್ರೆ 20 ಗುಂಟೆ ಈ ಜೋಡಿ ಸಾಲ ಪದ್ಧತಿನ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ. ಅದರಲ್ಲಿ ಅವ್ರ 5,645 ಗಿಡ ಬರ್ತದೆ. ಕಲ್ಟಿವೇಶನ್ ಕಷ್ಟ ಆಗ್ಬೋದು ಅವ್ರಿಗೆ, ಮೇಂಟೈನ್ ಮಾಡೋದು ಕಷ್ಟ ಆಗ್ಬೋದು, ಕೃಷಿ ಕಷ್ಟ ಆಗ್ಬೋದು. ಆದ್ರೆ ಅವ್ರಿಗೆ ಜಾಸ್ತಿ ಇಳುವರಿ ಬರೋದ ಕಾರಣಕ್ಕೋಸ್ಕರ ಈ ಕೋಲಾರ ಬೆಲ್ಟ್ನಲ್ಲೆಲ್ಲ ಜೋಡಿ ಸಾಲ ಪದ್ಧತಿ ಅಂತ ಇದೆ. ಅದು ಈಗಲೂ ಸಹ ಸುಮಾರು ಜನ ರೈತರುಗಳು ಮೇಂಟೈನ್ ಮಾಡಿ ಅದನ್ನ ಸಹ ನಾವು ಪ್ರಿಫರ್ ಮಾಡಬಹುದು.
1: ಅಂದ್ರೆ ಅಂತರ ಎಷ್ಟಿರ್ಬೇಕಂತ?
0: ಜೋಡಿ ಮಧ್ಯದಲ್ಲಿ 3 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಇರ್ತದೆ. ಮತ್ತೆ ಈ ಜೋಡಿ ಸಾಲ ಮಧ್ಯದಲ್ಲಿ ಕನಿಷ್ಠ 5-6 ಅಡಿ ಇರ್ತದೆ. ಅದೇನಕ್ಕೆ ಅಂತಂದ್ರೆ ಕಳೆ ಕೀಳಲಿಕ್ಕೆ ಮತ್ತೆ ಗೊಬ್ಬರ ಹಾಕ್ಲಿಕ್ಕೆ ಅಗತ ಮಾಡ್ಲಿಕ್ಕೆ ಅದ ಅವಕಾಶ ಇರ್ತದೆ. ಇದ್ರ ಪ್ರಕಾರ ನಾವು ಅಂತರ ಮೇಂಟೈನ್ ಮಾಡ್ಕೊಂಡು ಹೋಯ್ತಂದ್ರೆ 5,245 ಗಿಡಗಳನ್ನ ನಾವು ಕಾಪಾಡ್ಕೊಳ್ಬಹುದಾಗತ್ತೆ. ಇದು ಬಿಡ್ತು ಅಂತಂದ್ರೆ ಇತ್ತೀಚೆಗೆ ಈಗ ಕನಿಷ್ಠ 3x3 ಈ ಅಂತರದಲ್ಲಿ ಮಾಡಬಹುದು.
1: ಸಾಲಿಂದ ಸಾಲಿಗೆ 3 ಅಡಿ, ಗಿಡದಿಂದ
0: ಗಿಡಕ್ಕೆ 3 ಅಡಿ ಆ ತರ ಮಾಡಬಹುದು. 3x3 ಆದ್ರೆ 4,840 ಗಿಡ ಬರ್ತದೆ
1: ಎಕರೆಗೆ.
0: 1 ಎಕರೆಗೆ 4x4 ಆದ್ರೆ 2,722. ಅದೇ ರೀತಿ 5x5 ಆದ್ರೆ 1,742 ಗಿಡ ಬರ್ತದೆ. ಇದ್ರ ನಂತರ 1 ಎಕರೆ 1.5 ಎಕರೆ 2 ಎಕರೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ 8x8 ಅಥವಾ 9x9 ಅಥವಾ ಮ್ಯಾಕ್ಸಿಮಮ್ 10x10. ಇದಂತೂ ನಾವು ಮರಗಡ್ಡಿ ಅಂತಲೇ ಮಾಡ್ತೀವಿ.
1: ಅಂದ್ರೆ ಮರತರ ಬೆಳೆಸೋದು,
0: ಮರತರನೇ ಬೆಳೆಸೋದು.
1: ಮತ್ತೆ ಟ್ರ್ಯಾಕ್ಟರ್
0: ಆರಾಮಾಗಿ ಓಡಾಡಬಹುದು, ಮತ್ತೆ ಅಂತರ ಬೆಳೆ ಮಾಡಬಹುದು, ಮತ್ತೆ ನೀರಿನ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ಯಾಕಂತಂದ್ರೆ ನಮ್ಮ ಹಿಪ್ಪನೇಳೆ

0: ಕಡಿಮೆ ಇರುತ್ತೆ,
1: ಗಿಡಗಳ ಸಂಖ್ಯೆ ಕಡಿಮೆ ಇರುತ್ತೆ. ಆದ್ರೆ ಮರದಲ್ಲಿ ಟೊಂಗಿಗಳು ಜಾಸ್ತಿ ಇರೋದ್ರಿಂದ ಸೊ ಈಲ್ಡ್ ಅಂತೂ ಯಾವುದೇ ಕಾರಣಕ್ಕೆ ಕಡಿಮೆ ಆಗಲ್ಲ. ಹಾಗಾಗಿ ಮರ ಪದ್ಧತಿ ಮಾಡ್ಕೊಳ್ಳಿ, ಮತ್ತೆ ಮೇಂಟೆನೆನ್ಸ್ ಮಾಡೋದು ಸಹ ಕಡಿಮೆ. ಅಂತರ್ಬೇಸಾಯ ಮಾಡ್ಕೊಳ್ಬಹುದು, ಗೊಬ್ಬರ ಹಾಕ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಮರಗಳಿಗೆ ಗಾಳಿ ನೀರು ಎಲ್ಲದಕ್ಕೂ ಅವಕಾಶ ಆಗುತ್ತೆ,
0: ಜೊತೆಗೆ
1: ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ.
0: ಜೊತೆಗೆ ಡಾಕ್ಟ್ರೆ, ನಾವು ಗಮನಿಸ್ತಾ ಇರ್ತೀವಿ ಈ ಮರಗಡ್ಡೆ ಬೆಳೆಸೋದ್ರಿಂದ ಎತ್ತರದಲ್ಲಿ ನಾವು ಕಟಾವು ಮಾಡ್ತೀವಿ, ಈ ಮಳೆ ಬಿದ್ದಾಗ ಈ ಮಣ್ಣಿಂದ ಎಳೆ ತಳಭಾಗದಲ್ಲಿ ಹೋಗಿ ಅಂಟ್ಕೊಳ್ಳೋದು ಅಥವಾ ಬೇಗ ಬೇಗ ಹನ್ನೆಳೆ ಆಗೋದು, ಬೂದಿ ರೋಗ ಬರೋದು ಅಂತ ಹೇಳಿದಾಗೆ ಬೇರೆ ಬೇರೆ ತರದ ಕೀಟಗಳ ಒಂದು ಹಾವಳಿ ಕೂಡ ಮರಗಡ್ಡೆಯಲ್ಲಿ ಕಡಿಮೆ ಇರೋದನ್ನ ನಾವು ಗಮನಿಸಿದ್ದೇವೆ.
1: ಖಂಡಿತ, ತಾವು ಹೇಳ್ತಾ ಇರೋದು ನಿಜ. ತಾವು ಜೋಡಿಸಾಲ್ ಪದ್ಧತಿನಲ್ಲಿ ತಾವು ಗಮನಿಸಿದ್ರೆ ಕನಿಷ್ಠ 20-30% ಮಳೆ ಬಂದಾಗ ಮಳೆ ನೀರು ಎರಚಿ ಆ ನೆಲದ ಮಣ್ಣು ಆ ಎಲೆ ಮೇಲೆ ಬಿದ್ದಾಗ ಮಣ್ಣು ಅಂಟ್ಕೊಂಡಿರುತ್ತೆ, ಆ ಎಲೆ ಸೂಕ್ತ ಅಲ್ಲ ರೇಷ್ಮೆ ಹುಳುಗಳಿಗೆ. ಅದಲ್ಲದೆ ಗಿಡಕ್ಕೆ ಹುಳ ಉಪ್ಪಟೆಗಳು ಮತ್ತೆ ರೋಗ ಬರುವ ಸಾಧ್ಯತೆಗಳು ಇವೆಲ್ಲ ಜಾಸ್ತಿ ಇರ್ತವೆ. ಎಲೆಗಳ ಸೈಜ್ ಸಹ ಮರಗಡ್ಡಿ ಪದ್ಧತಿನಲ್ಲಿ ತುಂಬಾ ಅಗಲವಾಗಿರ್ತದೆ, ರಸಭರಿತವಾಗಿರ್ತದೆ, ಉತ್ಕೃಷ್ಟವಾಗಿರ್ತದೆ. ಜೋಡಿಸಾಲಿ ಪದ್ಧತಿಗೆ ಹೋಲಿಸಿಕೊಂಡ್ರೆ ಉತ್ಕೃಷ್ಟವಾಗಿರ್ತದೆ. ಮತ್ತೆ ರೈತರುಗಳಲ್ಲಿ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ, ಜೋಡಿಸಾಲ್ ಪದ್ಧತಿ ಆದ್ರೆ 5,475 ಗಿಡಗಳಿದಾವೆ ಅಲ್ಲಿ ನಮಗೆ ಜಾಸ್ತಿ ಇಳುವರಿ ಬರ್ತದೆ, ಮರಗಡ್ಡೆಗಳಲ್ಲಿ ಬರೀ 431 ಗಿಡ ಬರ್ತದೆ ಅಂದಾಜು, ಅದರಲ್ಲಿ ಇಳುವರಿ ಕಡಿಮೆ ಬರ್ತದೆ. ಖಂಡಿತ ತಪ್ಪು, ಇಳುವರಿ ಅಷ್ಟೇ ಬರ್ತದೆ. ಆದ್ರೆ ಜೋಡಿಸಾಲಿ ಪದ್ಧತಿಗಿಂತ ರೇಷ್ಮೆ ಗುಣಮಟ್ಟ ಮರಗಡ್ಡೆ ಪದ್ಧತಿ ತುಂಬಾ ಉತ್ಕೃಷ್ಟವಾಗಿರುತ್ತೆ.
0: ರೇಷ್ಮೆ ಹುಳುಗೆ ಏಕೈಕ ಆಹಾರ ಹಿಪ್ನೇರಳೆ, ಅದು ಆರೋಗ್ಯವಾಗಿದ್ರೆ, ಉತ್ಕೃಷ್ಟವಾಗಿದ್ರೆ, ರಸಭರಿತವಾಗಿದ್ರೆ ಉತ್ತಮವಾದಂತಹ ಒಂದು ಗೂಡು ಕಟ್ಟುವುದಕ್ಕೆ,
1: ಗುಣಮಟ್ಟದ ಗೂಡು ಕಟ್ಟಲಿಕ್ಕೂ ಸಹ ರೇಷ್ಮೆ ಹುಳುಗಳಿಗೆ ಆಗುತ್ತೆ.
0: ತುಂಬಾ ಸಂತೋಷ.
1: ಒಂದೇ ಒಂದು ವ್ಯತ್ಯಾಸ ಏನಂತಂದ್ರೆ, ಬೇಗ ಬೇಕು ಅಂದಾಗ ಜೋಡಿಸಾಲಿ ಪದ್ಧತಿಗೆ ಹೋಗ್ಬೇಕಾಗತ್ತೆ, ಇಳುವರಿ ಬೇಗ ಬೇಕು ಅಂದಾಗ. ಮರಗಡ್ಡಿ ಅಂತಂದ್ರೆ ಕನಿಷ್ಠ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಿಧಾನ
0: ಬೆಳೆದು ಅದು
1: ಹೆಮ್ಮರವಾಗಿ
0: ಸ್ವಲ್ಪ ಕಾಲಾವಕಾಶ ಬೇಕು.
1: ಅದಕ್ಕೋಸ್ಕರ ಒಂದು 3-4 ವರ್ಷ ನಾವು ಅದನ್ನ ಕಾಪಾಡಿಕೊಳ್ಬೇಕಾಗತ್ತೆ.
0: ಮಂಜುನಾಥ್ ಅವರೇ, ನಂತರ ಈ ತಳಿ ಆಯ್ಕೆ ಅನ್ನೋದು ಕೂಡ ಬಹಳ ಮುಖ್ಯ. ಈಗ ರೇಷ್ಮೆ ಬೆಳೆ ಚೆನ್ನಾಗಿ ಬೆಳೀಬೇಕು, ಉತ್ತಮವಾದಂತಹ ಒಂದು ಗುಣಮಟ್ಟದ ಸೊಪ್ಪನ್ನು ಪಡಿಬೇಕಂದ್ರೆ ರೇಷ್ಮೆ ತಳಿಯ ಒಂದು ಆಯ್ಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾವ ತರದ ಒಂದು ತಳಿಗಳನ್ನ ನಮ್ಮ ರೈತ ಬಾಂಧವರು ಆಯ್ಕೆ ಮಾಡಿಕೊಂಡ್ರೆ ರೇಷ್ಮೆಗೆ ಸೂಕ್ತ ಅಂತ ಹೇಳ್ತಾರೆ?
1: ಹಿಪ್ನೇಳಿನಲ್ಲಿ ಹಲವಾರು ವಿಧದ ತಳಿಗಳಿದಾವೆ.
0: ಹೌದು,
1: ಆದ್ರೆ ವಿ1 ಅನ್ನೋದು ಬಹಳ ಅತ್ಯಂತ ಪ್ರಾಮುಖ್ಯ ಪಡೆದಿರುವಂತ ಪ್ರಸಿದ್ಧ ತಳಿಯಾಗಿದೆ. ವಿಕ್ಟರಿ 1 ಅಂತಾರೆ, ಅದರ ಪೂರ್ತಿ ಹೆಸರು ವಿಕ್ಟರಿ 1. ವಿ1 ಅಂತ ಜನಸಾಮಾನ್ಯರಲ್ಲಿ ಅದು ಫೇಮಸ್ ಆಗಿದೆ. ಅದು ಎಲ್ಲಾ ರೀತಿ ಈಲ್ಡ್ ಅಲ್ಲಿ ಆಗಿರ್ಬೋದು, ಆ ಡಿಸೀಸ್ ರೆಸಿಸ್ಟೆಂಟ್ ರೋಗ ನಿರೋಧಕ ಇರಬಹುದು,
0: ಗುಣಮಟ್ಟ ಕೂಡ ಜಾಸ್ತಿ ಇದೆ,
1: ತುಂಬಾ ಚೆನ್ನಾಗಿರೋದ್ರಿಂದ ರೈತರಲ್ಲಿ ಬಹಳ ಇಷ್ಟಪಡ್ತಾರಂತದ್ದು ಈ ವಿ1 ತಳಿನೇ. ಅದು ಬಿಟ್ರೆ S36 ಅಂತ ಇದೆ, ಬೇರೆ ಬೇರೆ ತಳಿಗಳಿದಾವೆ, ರೈತರುಗಳು ಅವರ ಅನುಕೂಲಕ್ಕೆ ತಕ್ಕಂಗೆ ಮಾಡಬಹುದು. ಬಟ್ ಪ್ರಚಲಿತದಲ್ಲಿರೋದು ವಿ1 ತಳಿ.
0: ಈಗ ಜಮೀನನ್ನ ನಾನು ಆಯ್ಕೆ ಮಾಡಿಕೊಂಡೆ, ಮಣ್ಣು ಪರೀಕ್ಷೆ ಮಾಡಿದೆ, ಮತ್ತೆ ನೆಲದ ಒಂದು ಸಿದ್ಧತೆ ಮಾಡಿಕೊಂಡೆ, ಸಸಿಗಳನ್ನ ತಂದು ನಾವು ನಾಟಿ ಮಾಡ್ಕೋಬೇಕಾದ್ರೆ ಸಸಿಗಳ ಲಭ್ಯತೆ ಎಲ್ಲಿ ಮತ್ತೆ ಹೇಗೆ ಅನ್ನೋದು ಪ್ರಶ್ನೆ ಆಗುತ್ತೆ. ಜೊತೆಗೆ ಈ ಸಸಿಗಳು ಉಚಿತವಾಗಿ ನಿಮ್ಮ ಒಂದು ಇಲಾಖೆಯಿಂದ ಕೊಡ್ತಾರ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ?
1: ಸಸಿಗಳನ್ನ ಸಸಿ ಮಡಿಗಳಲ್ಲಿ ಮಾಡಿ ಸುಮಾರು ನಮ್ಮ ರೇಷ್ಮೆ ಕೃಷಿ ಕ್ಷೇತ್ರಗಳಲ್ಲಿ ಮಾಡ್ತಾ ಇದಾರೆ. ಅದಲ್ಲದೆ ಹಲವಾರು ರೈತ ಬಾಂಧವರು ಸಹ ಅವರು ಸಸಿ ಮಡಿಗಳಲ್ಲಿ ಸಸಿ ಮಡಿ ಮಾಡಲಿಕ್ಕೆ ನರೇಗಾ ಅನ್ನೋ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿದೆ, ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಅವಕಾಶ ಇದೆ. ಹಾಗಾಗಿ ಸುಮಾರು ಜನ ರೈತ ಬಾಂಧವರು ಏನ್ ಮಾಡ್ತಾರೆ, ಸಸಿ ಮಡಿಗಳಲ್ಲಿ ಈ ಸಸಿಗಳನ್ನ ಮಾಡಿ ರೈತರುಗಳಿಗೆ ಕನಿಷ್ಠ ಬೆಲೆ ಕೊಡ್ತಾ ಇದಾರೆ.
0: ಅಂದ್ರೆ ಒಂದ್ ಸಸಿಗೆ ಅಂದಾಜು ಎಷ್ಟಿರುತ್ತೆ?
1: ಅಂದಾಜಿಂದ 2-3 ರೂಪಾಯಿ, ಅದು ತುಂಬಾ ಕ್ವಾಲಿಟಿ ಇತ್ತು ಅಂದ್ರೆ 3-4 ರೂಪಾಯಿ.
0: ಡಾಕ್ಟ್ರೆ, ರೈತರಲ್ಲಿ ಒಂದು ಮುಖ್ಯವಾದಂತಹ ಒಂದು ಪ್ರಶ್ನೆ ಮೂಡುತ್ತೆ, ಈ ರೇಷ್ಮೆ ತೋಟವನ್ನು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರದಿಂದ ಏನನ್ನ ಸವಲತ್ತುಗಳಿದೆಯಾ ಅನ್ನೋದು ಒಂದು ಪ್ರಶ್ನೆ ಮಾಡುತ್ತೆ.
1: ರೇಷ್ಮೆ ಇಲಾಖೆಯಿಂದ ನಮ್ಮ ರೈತ ಬಾಂಧವರಿಗೆ 1,04,189 ರೂಪಾಯಿ ನಮ್ಮ ರೈತರ ಭಾಗಕ್ಕೆ ಬಂದು ಸೇರ್ತದೆ.
0: ಅಂದ್ರೆ ಇದೆಲ್ಲ ಆರಂಭದಲ್ಲೇ ಸಿಗತ್ತಾ?
1: ಪ್ರತಿ ಹಂತ ಹಂತದಲ್ಲೂ ಅಲ್ಲಿ ಇನ್ಸ್ಪೆಕ್ಷನ್ ಆಗ್ತಿರ್ತದೆ, ಅದಾದ್ಮೇಲೆ ಕೂಲಿ ವೆಚ್ಚ ಅವರವರ ಅಕೌಂಟ್ಗೆ ಬಂದ್ಬಿಡ್ತಾರೆ.
0: ಮಂಜುನಾಥ್ ಅವರೇ, ಈ ವಿಷಯದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಿಮ್ಮನ್ನ ಸಂಪರ್ಕ ಮಾಡಬಹುದು?
1: ಖಂಡಿತ ಮಾಡಬಹುದು ಸರ್.
0: ನಿಮ್ಮ ಒಂದು ಸಂಪರ್ಕ ಸಂಖ್ಯೆ?
1: 9480650566.
0: ಮಂಜುನಾಥ್ ಅವರೇ, ಇದುವರೆಗೆ ಹಿಪ್ಪನೇರಳೆಗಾಗಿ ನೆಲದ ಆಯ್ಕೆ, ಮಣ್ಣು ಪರೀಕ್ಷೆ ಹಾಗೂ ಹಿಪ್ಪನೇರಳೆ ತೋಟದ ನಿರ್ವಹಣೆ ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ರಿ, ತಮಗೆ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಇದುವರೆಗೆ ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಮತ್ತು ನಾಟಿ ಕ್ರಮ ಕುರಿತಾಗಿ ಇಲಾಖೆಯ ರೇಷ್ಮೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಅವರೊಂದಿಗೆ ಕೃಷ್ಣಪ್ಪ ಕೆವಿ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಿಜಯಪುರ, ಸಮಯ 7:31:13. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಜಯಂತಿ ಹಾಗೂ ಮಹಾತ್ಮ ಗಾಂಧೀಜಿ ಜಯಂತಿಯ ಶುಭಾಶಯಗಳು. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಕಲ್ಲಿನಿಂದ ಕಟ್ಟಿದ ಆಲಯದಿಂದಲೂ ರಕ್ತ ಮಾಂಸಗಳಿಂದ ನಿರ್ಮಾಣವಾದ ಮನುಷ್ಯನ ದೇಹವೇ ನಿಜವಾದ ಆಲಯ. ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ. ಇತರರಿಗೆ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ. ಹೀಗೆಂದವರು ಮಹಾತ್ಮ ಗಾಂಧೀಜಿ.
0: ಆತ್ಮೀಯರೇ, ಗಮನಿಸಿ, ಈ ಬೆಳಿಗ್ಗೆ 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ಸಾರ್ವಜನಿಕ ಸೇವೆಯ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮಗಳ ಸರಣಿಯನ್ನು ಆಲಿಸಲಿದ್ದೀರಿ.

0: ಈ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 5:45 ವಾರಕ್ಕೊಂದು ಕಥೆ, 6:51 ಕಿಸಾನ್ ವಾಣಿಯಲ್ಲಿ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ 84 ಗ್ರಾಮದ ಯುವ ರೈತರಾದ ದಿಲೀಪ್ ಕುಮಾರ್ ಮಲಕಪ್ಪ ಮೌರ್ಯ ಅವರೊಂದಿಗೆ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಿಸಲಿದ್ದಾರೆ ಸಿದ್ದರಾಯ್ ಎನ್ ಸಾಳುಂಕೆ. ಆಕಾಶವಾಣಿ ವಿಜಯಪುರ, ಸಮಯ 7:34. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ, ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ, ಗಣ್ಯರಿಂದ ಗೌರವ ನಮನ. ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜನೆ. ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮತ್ತಷ್ಟು ಪ್ರಸ್ತುತ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿ, ದೇಶದಾದ್ಯಂತ ಗೌರವ ನಮನ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಆರೋಗ್ಯ ಸ್ಥಿತಿ ನಿರಂತರ ಪರಿಶೀಲನೆ, ಕೇಂದ್ರ ವಿದೇಶಾಂಗ

ಸಚಿವಾಲಯ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಭೇಟಿ ಮುಂದುವರಿಸಿದ ಭಾರತ, ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತ. ವಾರ್ತೆಗಳ ವಿವರ. ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ ಅಂಗವಾಗಿ ಇಂದು ದೇಶದಾದ್ಯಂತ ಮತ್ತು ವಿದೇಶಗಳಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ವಿವಿಧ ಗೌರವ ಸಮಾರಂಭಗಳನ್ನು ಆಯೋಜನೆ ಮಾಡಲಾಗಿದೆ. ಗಾಂಧೀಜಿಯವರ ತತ್ವ ಮತ್ತು ಆದರ್ಶಗಳನ್ನು ಸ್ಮರಿಸುವ ಈ ಜಯಂತಿಯ ಪ್ರಯುಕ್ತ ದೇಶದಾದ್ಯಂತ ಅಪಾರ ಸಂಖ್ಯೆಯ ಜನರು ಗಾಂಧೀಜಿಯವರಿಗೆ ಶ್ರದ್ದಾಂಜಲಿ ಸಲ್ಲಿಸುತ್ತಿದ್ದಾರೆ. ರಾಷ್ಟ ರಾಜಧಾನಿ ದೆಹಲಿಯಲ್ಲಿರುವಂತಹ ಗಾಂಧೀಜಿಯವರ ಸಮಾಧಿ ಸ್ಥಳವಾದ ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾವನ್ನು ಆಯೋಜನೆ ಮಾಡಲಾಗಿದ್ದು, ಗಾಂಧೀಜಿಯವರ ಸತ್ಯ, ಅಹಿಂಸೆ ಮತ್ತು ಶಾಂತಿಯ ಸಂದೇಶಗಳನ್ನು ಸಾರುವ ಕಾರ್ಯಕ್ರಮಗಳು ಜರುಗುತ್ತಿವೆ. ಜಾಗತಿಕವಾಗಿ ವಿವಿಧ ಭಾಗಗಳಲ್ಲಿ ಯುದ್ಧ ಮತ್ತು ಸಂಘರ್ಷದ ವಾತಾವರಣ ನೆಲೆಸಿರುವ ಪ್ರಸ್ತುತ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಶಾಂತಿ ಮತ್ತು ಅಹಿಂಸೆಯ ಸಂದೇಶಗಳು ಮತ್ತಷ್ಟು ಪ್ರಸ್ತುತತೆಯನ್ನು ಪಡೆದುಕೊಂಡಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗಾಂಧಿ ಜಯಂತಿಯ ಶುಭ ಸಂದರ್ಭದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿ ಸಂದೇಶ ನೀಡಿರುವ ರಾಷ್ಟಪತಿಯವರು, ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ತತ್ವಗಳನ್ನು ಜಾಗತಿಕ ಸಮುದಾಯವು ಅತ್ಯಂತ ಗೌರವದಿಂದ ಕಾಣುತ್ತದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ನಿರ್ಮಿಸುವ ರಾಷ್ಟೀಯ ಗುರಿಯತ್ತ ದೇಶವು ವೇಗವಾಗಿ ಮುನ್ನಡೆಯುತ್ತಿದ್ದು, ಅಭಿವೃದ್ಧಿಯ ಫಲಗಳು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪುವಂತೆ ಮಾಡಲು ಸಹಾನುಭೂತಿ ಮತ್ತು ಒಳಗೊಳ್ಳುವಿಕೆಯ ಮೌಲ್ಯಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಚಿಂತನೆಯು ಸರ್ವರ ಕಲ್ಯಾಣ ಮತ್ತು ಅಭ್ಯುದಯದ ತತ್ವವನ್ನು ಆಧರಿಸಿದ ಗಾಂಧೀಜಿಯವರ ಸರ್ವೋದಯ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ ಎಂದ ಅವರು, ನೈತಿಕ ನಡವಳಿಕೆ ಮತ್ತು ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೂಲಕ ಸಮರ್ಥ, ಅಭಿವೃದ್ಧಿ ಹೊಂದಿದ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ನಾಗರಿಕರು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಬೇಕು ಎಂದು ಕರೆ ನೀಡಿದ್ದಾರೆ. ದೇಶದ ಮಾಜಿ ಪ್ರಧಾನಮಂತ್ರಿ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯ ಹರಿಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿಯ ಅಂಗವಾಗಿ ಇಂದು ಇಡೀ ದೇಶ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಿದೆ. 1904ರ ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ನಗರ ಅಂದಿನ ಮೊಘಲ್ ಸರಾಯ್ನಲ್ಲಿ ಜನಿಸಿದ ಶಾಸ್ತ್ರಿ ಅವರು ಕಿರಿಯ ವಯಸ್ಸಿನಲ್ಲಿಯೇ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿ 1921ರ ಅಸಹಕಾರ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ನಂತರ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಮಹತ್ವದ ಸಚಿವ ಸಂಪುಟ ಖಾತೆಗಳನ್ನು ನಿರ್ವಹಿಸಿದ ಅವರು, ತಮ್ಮ ಪ್ರಾಮಾಣಿಕತೆ, ಸರಳತೆ ಮತ್ತು ದೃಢ ನಾಯಕತ್ವ ಗುಣಗಳಿಂದ ನಾಡಿನ ಗಮನ ಸೆಳೆದಿದ್ದರು. ಪ್ರಧಾನಿಯಾಗಿ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಿದ್ದ ಶಾಸ್ತ್ರಿಯವರ ತ್ಯಾಗ ಮತ್ತು ಸೇವಾ ಮನೋಭಾವವನ್ನು ಸ್ಮರಿಸಿ ನಾಡಿನಾದ್ಯಂತ ವಿವಿಧ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಗುತ್ತಿದೆ. ಗಾಂಧಿ ಜಯಂತಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಹಿನ್ನೆಲೆಯಲ್ಲಿ ರಾಷ್ಟ ರಾಜಧಾನಿಯ ರಾಜ್ಘಾಟ್ ಮತ್ತು ವಿಜಯ್ಘಾಟ್ಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ಆಯೋಜನೆಗೊಂಡಿದ್ದು, ಸಾರ್ವಜನಿಕರ ಅನುಕೂಲಕ್ಕಾಗಿ ದೆಹಲಿ ಸಂಚಾರ ಪೊಲೀಸರು ವಿಶೇಷ ಸಂಚಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಮುಖ ಕಾರ್ಯಕ್ರಮಗಳು ನಡೆಯುವಂತಹ ರಾಜ್ಘಾಟ್, ರಿಂಗ್ ರೋಡ್ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ವಾಹನ ಮತ್ತು ಪಾದಚಾರಿಗಳ ಸುಗಮ ಮತ್ತು ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸಿಕೊಳ್ಳಲು ಈ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಫ್ಲೈ ದುಬೈ FZ-1073 ವಿಮಾನದ ಪೈಲಟ್ ಮತ್ತು ಭಾರತೀಯ ಪ್ರಜೆಯಾಗಿರುವಂತಹ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರ ಆರೋಗ್ಯ ಸ್ಥಿತಿಯನ್ನು ನಿರಂತರವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸೌದಿ ಅರೇಬಿಯಾದ ತಬುಕ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದ ನಂತರ ಹೆಚ್ಚಿನ ವೈದ್ಯಕೀಯ ಆರೈಕೆ ಮತ್ತು ಚೇತರಿಕೆಗಾಗಿ ಅವರನ್ನು ಯುಎಇಯ ಅಬುದಾಬಿಗೆ ಸ್ಥಳಾಂತರ ಮಾಡಲಾಗಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಯುಎಇಯಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಕ್ಯಾಪ್ಟನ್ ಮಚ್ಚರ್ ಅವರ ಕುಶಲೋಪರಿ ವಿಚಾರಿಸಿದ್ದು, ಇದಕ್ಕೂ ಮುನ್ನ ಅವರ ಕುಟುಂಬವನ್ನು ಭೇಟಿಯಾಗಿ ಕ್ಯಾಪ್ಟನ್ ಅವರ ಆರೋಗ್ಯ ಮತ್ತು ಚೇತರಿಕೆಗೆ ಅಗತ್ಯವಿರುವಂತಹ ಎಲ್ಲಾ ರೀತಿಯ ಸಹಕಾರ ನೀಡುವ ಭರವಸೆಯನ್ನು ಯುಎಇಯಲ್ಲಿರುವಂತಹ ಭಾರತೀಯ ರಾಯಭಾರಿ ವಹಿಸಿದ್ದಾರೆ. ಅಬುದಾಬಿಯಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಮತ್ತು ದುಬೈನಲ್ಲಿರುವಂತಹ ಕಾನ್ಸುಲೇಟ್ ಸ್ಥಳೀಯ ಅಧಿಕಾರಿಗಳೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದು, ಸ್ಮಿತ್ ಮಚ್ಚರ್ ಅವರ ಶೌರ್ಯ ಮತ್ತು ಧೈರ್ಯವನ್ನು ವಿದೇಶಾಂಗ ಸಚಿವಾಲಯ ಮತ್ತೊಮ್ಮೆ ಪ್ರಶಂಸಿಸಿದೆ. ವಿಪತ್ತಿನ ಸಮಯದಲ್ಲಿ ಅವರು ತೋರಿದಂತಹ ಸಮಯ ಪ್ರಜ್ಞೆ ಮತ್ತು ಸಾಹಸಕ್ಕೆ ಜಗತ್ತಿನಾದ್ಯಂತ ವ್ಯಕ್ತವಾಗುತ್ತಿರುವಂತಹ ಮೆಚ್ಚುಗೆ ಮತ್ತು ಬೆಂಬಲಕ್ಕೆ ಸಚಿವಾಲಯ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆ. ವಿಮಾನಯಾನ ಮತ್ತು ನಾಗರಿಕರ ಸುರಕ್ಷತೆಗೆ ಅಪಾಯ ಉಂಟುಮಾಡುವ ಕೃತ್ಯವನ್ನು ಸಹಿಸಲಾಗುವುದಿಲ್ಲ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ತಿಳಿಸಿದ್ದಾರೆ. ದುಬೈನಿಂದ ಟೆಲ್ ಅವಿವ್ಗೆ ತೆರಳುತ್ತಿದ್ದಂತಹ ಫ್ಲೈ ದುಬೈ ವಿಮಾನದಲ್ಲಿ ಬುಧವಾರ ನಡೆದಂತಹ ದಾಳಿಯ ಕುರಿತು ಪ್ರತಿಕ್ರಿಯಿಸಿರುವಂತಹ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ದುಬಾರಿಕ್, ಘಟನೆಯಲ್ಲಿ ಭಾರಿ ಅನಾಹುತ ತಪ್ಪಿದ್ದಕ್ಕೆ ಪ್ರಧಾನ ಕಾರ್ಯದರ್ಶಿ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಯಾಣಿಕರ ಸುರಕ್ಷತೆ ಖಚಿತಪಡಿಸಿ ತನಿಖೆ ನಡೆಸುತ್ತಿರುವಂತಹ ಎಲ್ಲ ಅಧಿಕಾರಿಗಳಿಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಘಟನೆಯ ಎಲ್ಲಾ ಬೆಳವಣಿಗೆಗಳನ್ನು ವಿಶ್ವಸಂಸ್ಥೆ ನಿಗಾ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ದಾಳಿಕೋರನನ್ನು ಎದುರಿಸಿ ಪ್ರಯಾಣಿಕರ ಜೀವ ಉಳಿಸಲು

0: ಧೈರ್ಯ ಪ್ರದರ್ಶಿಸಿದ ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರನ್ನು ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ನಿಯೋಗ ಶ್ಲಾಘಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ಜರುಗುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಗಾಗಿ ಕೈಗೊಂಡಿರುವಂತಹ ಕ್ರಮಗಳ ಕುರಿತ ಒಂದು ವರದಿ ಇದೀಗ ಮೂಡಿಬರಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಮತ್ತು ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿದ್ದಂತಹ ಕೆಟ್ಟ ಸಾಲದ ಪ್ರಮಾಣ 15% ಏರಿರುವುದು ಬೆಳಕಿಗೆ ಬಂತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ ಪರಿಹಾರ ಮರುಬಂಡವಾಳ ಹೂಡಿಕೆ ಮತ್ತು ಸುಧಾರಣೆಗಳನ್ನು ಒಳಗೊಂಡಂತಹ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವಂತಹ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ರಕ್ಷಣಾ ಸಚಿವಾಲಯದ ಸಾರ್ವಜನಿಕ ಸಂಪರ್ಕ ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮತ್ತು ಡಿಡಿ ನ್ಯೂಸ್ ಮಿಜೋರಂ ನಿರ್ದೇಶಕರಾಗಿದ್ದಂತಹ ನಂಪೈ ಬೌಂ ಮಾರಿ ಮೈಂಡ್ ಅವರ ಅಕಾಲಿಕ ನಿಧನಕ್ಕೆ ರಕ್ಷಣಾ ಸಚಿವಾಲಯ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ. ಐಜ್ವಾಲ್ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮಾರಿನ್ ಮೈ ಅವರೊಂದಿಗೆ ಇಂಪಾಲಾದ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಮತ್ತು ಹಿರಿಯ ಐಎಎಸ್ ಅಧಿಕಾರಿ ಡಾ ಎಂಗಾಮ್ ಪೇಮ್ ಮತ್ತು ಮತ್ತೊಬ್ಬ ಸರ್ಕಾರಿ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಸಚಿವಾಲಯದ ವಕ್ತಾರರಾಗಿ ಮತ್ತು ರಕ್ಷಣಾ ವರದಿಗಾರಿಕೆಯಲ್ಲಿ ನಂಪೈ ಬೌಂ ಮಾರಿನ್ ಮೈ ಅವರು ಸಲ್ಲಿಸಿದ ಸುದೀರ್ಘ ಮತ್ತು ಶ್ರೇಷ್ಠ ಸೇವೆಯನ್ನು ಸಚಿವಾಲಯವು ಗೌರವದಿಂದ ಸ್ಮರಿಸಿದೆ. ರಕ್ಷಣಾ ಪಡೆಗಳ ಚಟುವಟಿಕೆ ಮತ್ತು ಸಾಧನೆಗಳನ್ನು ಅತ್ಯಂತ ನಿಷ್ಠೆಯಿಂದ ವರದಿ ಮಾಡಿ ಅವುಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಅವರು ವಹಿಸಿದ ಪಾತ್ರ ಮತ್ತು ನೀಡಿರುವ ಕೊಡುಗೆ ಎಂದೆಂದಿಗೂ ಸ್ಮರಣೀಯ ಎಂದು ಸಚಿವಾಲಯ ಗೌರವ ನಮನ ಸಲ್ಲಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಕೂಡ ಮೃತ ಸಿಬ್ಬಂದಿಗಳ ಕುರಿತು ಸಂತಾಪವನ್ನು ಸೂಚಿಸಿದ್ದು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಬೇಟೆ ಮುಂದುವರೆಸಿರುವಂತಹ ಭಾರತ ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತಪಡಿಸಿಕೊಂಡಿದೆ. ಭಾರತದ ಪುರುಷರ ಹಾಕಿ ತಂಡ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4-3 ಸೋಲಿಸಿ ಫೈನಲ್ ಪ್ರವೇಶ ಪಡೆದಿದೆ. ಕ್ರಿಕೆಟ್ ತಂಡ ಶ್ರೀಲಂಕಾವನ್ನು 124 ಮಣಿಸಿ ಚಿನ್ನದ ಪದಕಕ್ಕೆ ಪಂದ್ಯಕ್ಕೆ ಅರ್ಹತೆಯನ್ನು ಪಡೆದಿದೆ. ಪುರುಷರ 97 kg ಗ್ರೀಕೋ ರೋಮನ್ ಕುಸ್ತಿಯಲ್ಲಿ ನಿತೀಶ್ ಸಿವಾಚ್ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 1968 ಬಳಿಕ ಏಷ್ಯನ್ ಗೇಮ್ಸ್ನಲ್ಲಿ ಈ ವಿಭಾಗದಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಬೆಳ್ಳಿ ಪದಕ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ, ಗಣ್ಯರಿಂದ ಗೌರವ ನಮನ, ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜನೆ. ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮತ್ತಷ್ಟು ಪ್ರಸ್ತುತ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿ, ದೇಶದಾದ್ಯಂತ ಗೌರವ ನಮನ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಆರೋಗ್ಯ ಸ್ಥಿತಿ ನಿರಂತರ ಪರಿಶೀಲನೆ, ಕೇಂದ್ರ ವಿದೇಶಾಂಗ ಸಚಿವಾಲಯ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಬೇಟೆ ಮುಂದುವರಿಸಿದ ಭಾರತ, ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:45:44 ಕೇಳಿ ಚಿತ್ರಗೀತೆಗಳನ್ನು. ಮೊದಲಿಗೆ ಆಲಿಸಿ ಗಜ ಚಿತ್ರದಿಂದಾದ ಗೀತೆಯನ್ನು.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 08352
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
3: ಸಾಯಿ ಬಾಲ್
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್
5: ಈಗ ಕೇಳಿ ಗಾಂಧಿನಗರ ಚಿತ್ರದಿಂದ ಇದ್ದ ಗೀತೆಯನ್ನ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಹಾಗೂ ಪಿಬಿ ಶ್ರೀನಿವಾಸ್ ಗೀತೆಗೆ ಸಂಗೀತ ನಿರ್ದೇಶನ ಸತ್ಯಂ ಇವರದ್ದು ಸಾಹಿತ್ಯ ಚಿ ಉದಯಶಂಕರ್

0: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ನನ್ನೊಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
0: ಅದ್ ಹೇಗೆ?
1: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ.
2: LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
9: ಆಕಾಶವಾಣಿ
0: ಆಕಾಶವಾಣಿ
2: ಆಕಾಶವಾಣಿ
5: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.
18: ಕಲ್ಲಿನಿಂದ ಕಟ್ಟಿದ ಆಲಯಕ್ಕಿಂತಲೂ ರಕ್ತ ಮಾಂಸಗಳಿಂದ ನಿರ್ಮಾಣವಾದ ಮನುಷ್ಯನ ದೇಹವೇ ನಿಜವಾದ ಆಲಯ. ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ. ಇತರರಿಗೆ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ. ಹೀಗೆಂದವರು ಮಹಾತ್ಮ ಗಾಂಧೀಜಿ.
19: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಇವರ ಕಂಠಸಿರಿಯಲ್ಲಿ ಚಿತ್ರ ಸೈನಿಕ.

ಇದುವರೆಗೆ ಚಿತ್ರಗೀತೆಗಳನ್ನ ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 8 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕೇಳಿ ಸಮಾಚಾರ ಪ್ರಭಾತ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ಕೇಳಲಿದ್ದೀರಿ.

0: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 8:32 ಇದೀಗ ನಮ್ಮ ಕಾರ್ಯಕ್ರಮ ಆರಂಭ. ಕೇಳಿ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ.
1: ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
2: ಇನ್ನ ಯಾಕೆ ಬರ್ಲಿಲ್ವಾ? ಎಷ್ಟೊತ್ತಾಯ್ತು? ಆಯ್ತವಾ ನಿಮ್ದ್ರಿ? ನಿಬ್ರು ಅದಕ್ಕೆ ಕಾಯ್ಕೋತ ಕುಂತೀನಿ, ತಾಸ್ಗಟ್ಲೆ ಆಯ್ತಿಲ್ಲೇ. ಅಲ್ಲ ಇಲ್ಲಿ ಗಿಡಗೊಳದ ಅದಾವಲ್ಲ, ಹುಡುಗರು ಒಂದ್ ಆಟ ಆಡಾಕತ್ತಾವು, ಅದು ಕಾಣಿಸಿಲ್ಲ ನಿನಗ? ಚಲೋ ಏನ್ರಿ ಬಂದ್ರಿ, ಹಂಗ್ರಿ ಬಂದ್ರಿ, ಒಟ್ಟು ಬಂದ್ರಿಲ್ಲ ಸಾಕ್ ನಮ್ಗ. ಇವ್ರು ಬಂದಿಲ್ ನೋಡು, ಗಿರ್ಜಾಕರ ಬಂದಿಲ್ಲಲ್ಲ ಅವ್ರೇನ?
3: ಏನು ತನು ಸ್ವಾತಿ ಕುಂತಿರಲ್ಲ,
2: ಬರ್ರಿ ಬರ್ರಿ, ಚಲೋ ಆಯ್ತು. ಮುಂಚಿಕ ಪುರ್ದಿದ್ಯಾ? ತಿನ್ಕೋತ ಕುಂತಿದ್ದೀನ್ರಿ.
3: ಹೌದು, ಇಷ್ಟ ಬಹಳ ಇಷ್ಟ.

0: ಹೌದೌದು
1: ಏನಾರ ಒಂದ್ ಹಾಕತೀನಿಲ್ಲ, ಇದು ಶಾಲಿಗೆ ಹೋಗೋ ಮುಂದ ಕದ್ಲ ತಿತ್ತಿದಿಲ್ಲ.
0: ಹೌದು
1: ಆ ಮೇಡಮ್ ಪಾಠ ಮಾಡ್ತಿದ್ದು ಕಡಮ್ ಕುಡುಮ್ ಕಡಮ್ ಕುಡುಮ ಇದನ್ ತಿಂದಂಗ ತಿಂದ ತಿಂತಿದ್ವಿ, ಚಪ್ಪಿ ಮ್ಯಾಗ ಒಂದ್ ಇಕರಿಸ್ತಿದ್ಲು.
0: ಆಮೇಲೆ ನಾವು ರಾತ್ರಿ ನೆನೆಸಿಟ್ಟು ತಿಂತಿದ್ವಿ.
1: ಹೌದು ರಾತ್ರಿ ನೆನೆಸಿಟ್ಟು ಒಂದಿಷ್ಟು ಉಪ್ಪು ಹಾಕ್ತಿದ್ವಿ, ಏನ್ ಸ್ವಾದ
0: ಇರ್ತಿತ್ತು. ನಂಗರ್ ಬಾ ಇಷ್ಟ ನೋಡು.
1: ಮತ್ ಏನ್ ಉಂಚಿಕಾಯಿ ಒಳಗ್ ಇರ್ತಾವಲ್ಲ ಹಸಿ ತಿಂದ್ರ ಅದಕ್ಕೆನ ಪಿತ್ ಹೋಗ್ತಂತ ಕೇಳಿನ್ನೆ.
0: ಅಲ್ಲ
1: ಈಗ ಇರ್ಲಿ, ಈಗ ತಿನ್ರಿ, ಈಗ ಇರ್ಲಿ ಬಿಡ್ರವ. ಈಗ ನಾ ಬಂದೆ ನೀ ಬಂದೆ ನಾ ತಡ ಮಾಡಿದೆ ಅನ್ನೋದು ಬೇಡ. ನನಗರೆ ರಾತ್ರಿ ಬೆಳ್ ಬೆಳಗ ನಮ್ಮ ಮಕ್ಳು ಮನ್ಗಾ ಕೊಟ್ಟಿಲ್ಲ. ಅಯ್ಯೋ ಅವೇನ ಕತಿ ಹೇಳು ಅಂದ್ವಾ, ಇರ್ಲಿ ಬಿಡು ಅಂತ ಹೇಳಿ ದಿನ ಒಂದೊಂದು ಕತಿ ಹೇಳ್ತೀನಿ. ಅದೊಂದ್ ಇದೊಂದು ಕೋಟಿಗೊಂದು ಕುಂಟೆ ಆಯ್ತು ಹಂಗಾಯ್ತು ಅಂತ ಹೇಳಿ ಗೊತ್ತಿಲ್ಲಾರ್ದ ಹೇಳಂತಾವು. ಏನಂದ್ರ ಅವನ ಇವ ಇವು ಅವೇನ ಒಗಟ ಹಾಕಿ ಹೊಡಿತಾರಲ್ಲ ಅವನ್ ನಾ ಗೊತ್ತಿದ್ದು ಒಡುಪ ಅವನ ಇವ ಒಡಪನ ಹೇಳಂದು ನಾ ಗೊತ್ತಿದ್ದು ಹೇಳ್ದೆ. ಗೊತ್ತದಾವ್ ಕರೆ ಮರ್ತೈತಿ ವಯಸ್ಸಾದಂಗ ನೋಡಿರ್ ತಲ್ಯಾಗ ಕೂದಿಸು ಹಣ್ಣಾಗ್ಯಾವು ಹಂಗ ಬೆಳಗಾದಂಗೆಲ್ಲ ಹಂಗ ನನ್ ಪುಳಿತೈತಿ ಸ್ವಾತಿ, ಹಂಗ ನನ್ ಪುಳಿತೈತಿ ನಾ ಬಾರಾನ್ ಬಾರಿಕಲ್ಲ ಗಿರ್ಜಾ.
0: ಹೌದು ಹೌದು ನಾವೊಂದ್ ನಾಲ್ಕೈದು ಹೇಳ್ತೀವಿ ಹೇಳ ಮತ್ತೆ ಅವ್ರಿಗೆಲ್ಲ
1: ನಿಂದ್ರ ಮೊದಲ ನಾ ಶುರು ಮಾಡ್ತೀನಿ. ನನ್ ಮೊಮ್ಮಕ್ಳು ಹೇಳತ್ತಿದ್ರು ಉತ್ತರ ನೀವ್ ಹೇಳ್ತಿರ್ಲಿಲ್ಲ ನೋಡ್ತೀನಿ. ಕಪ್ಪು ಕಂಬದ ಮ್ಯಾಲೆ ಲಿಂಗ ಕುಂತಾನ
0: ಬಿಡು
1: ಗೊತ್ತೈತಿ.
0: ಹೌದು
1: ನೋಡು
0: ಲವಂಗ
1: ಹೌದು ನೋಡ ಗುಂಡಕ್ಕ ಕರ್ರಗ ಗುಂಡಕ್ಕ ಇರ್ತೈತಿ ಕರೆಕ್ಟ್ ಹೇಳ್ದಿನ. ಇನ್ನೊಂದ್ ಹೇಳ್ತೀನಿ ನನ್ನ ಮೊಮ್ಮಗಳು ಹೇಳ್ತದು ಅದು ನಾನ್ ನೆನಪಿಟ್ಟುಕೊಂಡಿನಿ ನಮ್ಮಿಬ್ರು ಗೆಳತಿಯರ್ ಹೇಳ್ಬೇಕಂತ ಹೇಳಿ ಅದು ಹಗಲೆಲ್ಲ ಅರಳಿ ರಾತ್ರಿ ಎಲ್ಲ ಮಲ್ಕೋತೈತತ್ತ ಅದು ಏನಂತ ಹೇಳುವ ಹಗಲೆಲ್ಲ ಅರಳತದತ್ತ ರಾತ್ರಿ ಮಲ್ಕೋತದತ್ತ.
0: ಹೌದಾ ಏನೋ ಗೊತ್ತಾಗುವಂತಲ್ಲ
1: ಹುಡುಗಿ ಬಾ ಪಕ್ಕ ಆಗೈತ ನನ್ ಮೊಮ್ಮಗಳು ಅದು ಏನ್ ಗೊತ್ತಿಲ್ಲ ನಿಮ್ಗ
0: ಹಗಲೆಲ್ಲ ಎಚ್ಚರಾಗಿ ರಾತ್ರಿ
1: ಮಲ್ಕತದಂತ
0: ಹೂ ಏನು
1: ಅದ ಅದೇ ಯಾವ ಹೂ ಹೇಳ್ರಿ ಅಂತ ಹೇಳತ್ತೀನಿ.
0: ಹಂಗ
1: ಕೋಡುಗಳು ಎರಡ್ ತಲೆ ಹೊಡ್ಕೊಂಡ್ರೆ ಬರೋದು
0: ದಾಶವಾಳ ಹೂವ
1: ಅಲ್ಲ ಬಿಡು.
0: ಮತ್ತೆ ದಾಶವಾಳ ಎಲ್ಲ ಸಂಜೆ ಆದ್ಮ್ಯಾಗ ಎಲ್ಲ ಮಲಗ್ತಾವ ಎಲ್ಲ ಹೂಗಳೇ ಮಲಗ್ತಾವ.
1: ಅವು ಮನ್ಕೊಳಂಗಿಲ್ಲ ಅವು ಮುದುಡಿ ಆಗ್ತಾವ ಅಷ್ಟೇ. ಇದು ಮಕ್ಕೋತದ ತಳ ತಾಳ ಮಾರಿ ಮಾಡಿ
0: ಮಕ್ಕೊಂಡು ಮತ್ತೆ ಹೇಳ್ತಾವ ಸೂರ್ಯಪಾನ ಹೂವೇನ್
1: ಬಂದ ನೋಡ ಹಾದಿಗ್ ಬಂದ್ ನೋಡಿ ಈಗ ಕರೆಕ್ಟ್ ಹೇಳ್ದಿ ನೋಡ. ಇದು ನನ್ ಮೊಮ್ಮಗಳು ಹೇಳಿದ್ದು ನಾನು ಚಂತಾನ 24 ತಾಸು ಹೊಲ್ದಾಗ ಇರ್ತೀನಿ ಅಂದ್ರ ಅದು ತಲೆಯಾಗ ಬಂದಿಲ್ಲ ಹೂವ. ನಾನು ನಿನ್ನಂಗ ಆ ಹೂ ಈ ಹೂ ಜಾಜಿ ಮಲ್ಗಿ ಆ ಮಲ್ಗಿ ಈ ಮಲ್ಗಿ ಅಂತ ಹೇಳ್ಕೊಂಡ್ಬಿಡ್ತೀನಿ. ಬರೇ ನಂದ ಕೇಳ್ತಾರೆ ಏನ್ ನಿಮ್ಮ ಎರಡು ಹೇಳ್ರ ಒಂದ್ ಎರಡು ಏನ್ರ ಇದ್ದು ಅಂದ್ರ
2: ಒಬ್ನನ್ನ ಹಿಡಿದ್ರ ಎಲ್ಲಾರ ಮರ್ಜಿನೂ ಗೊತ್ತಾಗ್ತದಂತ ಏನಿದು
1: ಇದು ಕೇಳ್ದಂಗ ಆಗಿಲ್ಲ. ದಾಮ ದಾಮ ನಾವು ತಲೆ ಓಡ್ಸಾಕತ್ತೇವಿ
0: ಅನ್ನ ಏನು ಅನ್ನ
1: ಹೌದಲ್ ಕೇಳು ನಿಂದ್ರ ಈಗ ಹೌದಿಲ್ಲ ನೋಡಲ್ಲಿ ಹಂಗಂದ್ರ ಅದು ಅನ್ನ ಹಿಂಗ್ ಕುದ್ದಿಲ್ಲ ನೋಡಿದ್ರೆ ಸಾಕು ಬರೀ ಹೇಳ್ದಿ ನೋಡುವ
0: ನಾವೊಂದ್ ಹೇಳ್ತೀನಿ ನೋಡು ನೀ ಬಾಳ ಹಸಿರು ಬಾಗ್ಲು ಕೆಂಪು ಮನಿ ಒಳಗಡೆ ಕಪ್ಪು ಕಳ್ಳರು ಇವ್ರು ಯಾರು
1: ಅಂದ್ರ ಹಸಿರು ಮನ್ಯಾಗ ಕಪ್ಪು ಕಳ್ಳರು ಅಡಿ ಕುಂತಾರ ಅಂತ ಹೇಳ್ತಾಳಕ್ಕಿ.
0: ಹಸಿರು ಬಾಗ್ಲ
1: ಬಾಗ್ಲ ಹಸಿರು ಐತಿ
0: ಮನಿ ಕೆಂಪದ
1: ಹಾ
0: ಒಳಗ ಕಳ್ಳರು ಅಡಿಗೆ ಕುಳ್ತಾರ
1: ಕರಿ ಕಳ್ಳರು ಅಡಿಗೆ ಕುಂತಾರ ಅಂದಂಗ ಲ್ಯಾಕಿದು ಅದು ಎದ್ರಾಗ ಬರ್ತದ ಒಂದ್ ಸ್ವಲ್ಪ ಹೇಳರ್ ಹೇಳವಾ ಹಂಗ
0: ಹೇಳಂಗಿಲ್ಲ ಒಳಗ್ ಕೆಂಪ ಮನಿ
1: ಮನಿ ಹಂಗ ಹೆಂಗ್ ಹೋಗಿರ್ಬೇಕ ಅವ್ರ ಕಳ್ರು ಅಂದ್ರ ಅದ್ರೊಳಗ ಹೇಳಕ್ಕಿ ಬರೋಬ್ಬರಿ ಮ್ಯಾಗ ಹಸಿರು ಇರ್ತೈತಿ ಒಳಗ ಕೆಂಪ್ ಇರ್ತೈತಿ ಅವ ಬೀಜ ಕಳ್ರ ಮಾಡ್ಯಾಳಕ್ಕಿ ನಾವು ಶಾಣೆ ಅದೇ ಬಿಡ ಗೊತ್ತಿಲ್ಲ. ಈಗ ಇನ್ನೊಂದ್ ಹೇಳ್ತಾಳ
0: ಸುತ್ತಮುತ್ತ ಗರ್ಕಿ ನಡುವೆ ಕುಡುಕಿ
1: ಸುತ್ತಮುತ್ತ ಗರಿಕಿ ನಡು ಕುಡುಕಿ ವಾ ತಲಿ ಕೆರ್ಕೊಳಂಗ ಆಯ್ತದು. ಗರಿಕೆ ಅಂದ್ರೆ ಏನು ಹುಲ್ಲು ಆಗ್ತೈತಿನ ನಡು ಕುಡಿಕಿ
0: ಕುಡಿಕಿ
1: ನನಗೇನು ಒಟ್ಟ ತಲೆಯಾಗ ಹೋಗಲ್ದ ಅವೇ ಯಾರು ಹೇಳ್ಬೇಕಾದ್ರೆ ಮೊಮ್ಮಕ್ಳ ಕುರಿ ಕಾಣ ಬಿದ್ದಾವ ನೀನೇ ಹೇಳ್ಬಿಡು.
0: ನಮ್ ಶರೀರ ಒಳಗೆ ಇರ್ತದ ನೋಡು
1: ನಮ್ ಶರೀರ ಒಳಗೆ ಇರ್ತೈತಿ ಕಣ್ಣೇನ ಮತ್ತ ನಮ್ ಶರೀರ ಒಳಗೆ ಐತ ಸಣ್ಣದೊಂದು ಒಂದು ಸೂಚನಾ ಕೊಟ್ಟೆ ಅಂದ್ರೆ ಗೊತ್ತಾಗ್ತದ ನೋಡ್ ನಮ್ಮ
0: ಎಲ್ಲಕ್ಕಿಂತ ಈಸಿ ಹೇಳ್ಬಿಡ್ತೀನಿ. ಹಸಿರು ಗಿಡದ ಮೊಸರು ಚಲ್ಲೆ
1: ಮೊಸರು ಚಲ್ಲೆದತ್ತ ಚಲ್ಲೆದ ಅಂತ ಹೇಳಿ ಹೇಳಕಿ
0: ಹಸಿರು ಗಿಡದ ಮೊಸರು ಚಲ್ಲಿದಂಗ
1: ಬಿಡವ ಗೊತ್ತಾಯ್ತು ನನಗ ಯಾವ್ದು ಹೇಳಿ ಹತ್ತಿ
0: ಹತ್ತಿ ನೋಡವ
1: ನೋಡು ಹಿಂಗ ಆಯ್ತು. ಈಗ ಇನ್ನೊಂದ್ ಎರಡು ಇದ್ರ ಹೇಳುವ ಹೊತ್ತಾಗೈತಿ ಹೋಗೋಣ ಅಂತ ಇನ್ನೊಂದ್ ಎರಡು ಮೂರು ಇದ್ರ ಹೇಳ್ರಿ ಮುಂಚಿಗೆ ತಿನ್ರ ಹಂಗೆ.
2: ಒಂದು ಕೊಂಬಿನ ಗೂಳಿ ಒಂದೇ ಕೊಂಬಿರ್ತದ ಅದ್ರ ತಲಿ ಒಳಗೆಲ್ಲ ಬರೀ ಮುಳ್ಳು
0: ಇರ್ತದ ನನಗ್ ಗೊತ್ತಾಯ್ತು ಬಿಡು
1: ಯಾವಾಗ ವಾರನಾಗ ಎರಡ್ ಮೂರ್ ಸರಿ ಬದ್ನಿಕಾಯಿನೇ ತಿಂತಾಳ ಮುಳ್ಳು ಬದ್ನಿಕಾಯಿ ತರ್ತಾಳ ಎಲ್ಲ ನಮ್ ಅಡಿಗೆ ಮನೆಯಾಗ ಸಿಗುವ ಅದಾವ ಇವೆಲ್ಲ ಯಾವ ಗೊತ್ತಿಲ್ಲಾರ್ದಾವ
0: ಚಿಕ್ಕನಿಗೆ ಪುಕ್ ಉದ್ದಾಗಿ ಇರ್ತೈತಿ
1: ಇದು ಏನಿರ್ಬೇಕು ಅಂತೀನಿ ಎದ್ರೊಳಗ್ ಬರ್ತೈತಿ ಹೇಳುವ ಇದು ನಮ್ಗೊಂದಿಟ್ಟ
0: ನೀವ್ ಎದ್ರಾಗ ಬೇಡ ಒಂದ್ ಸ್ವಲ್ಪ ತಲಿ ಓಡಿಸ್ರಿ ನೋಡೋಣ ಆಮೇಲೆ
1: ಅಂದ್ರ ನಮ್ ಅಡಿಗೆ ಮನೆಗೆ ಬರ್ತೈತಿ ಏನ್ ಮತ್ತೆ
0: ಆಯ್ತು ಮತ್ತ ಅಡಿಗೆ ಮನೆಗೆ ಬರ್ತವ
1: ಅಡಿಗೆ ಮನೆ ರಗಡ ಇರ್ತಾವು ಏನು ಏನು ತಲಿ ಓಡಿಸ್ ಒಂದಿಟ್ಟ ಹಿಂಗ್ ತಲಿ ಕೆರ್ಕೋ ಗೊತ್ತಾಗ್ತಾವ ಗೊತ್ತೈತಿ.

0: ಹೇಳ್ ಬಿಡು ನೀನ್ ಹುಂಚಿ ಕಪ್ಪ ಈಗ ಹಾಕೋ ನಿನ್ ಬಾಯಾಗ ಹೇಳ್ ನೀನ್ ಸೌಂಟ್ ಅಂದ್ರ ಕಾರ್ಬೇಜ್ ಚಮಚೆ ಹೌದ್ ನೋಡಕ್ ಹೇಳ್ದ ಇಟ್ಟ ಗುಂಡ್ ಇರ್ತೈತಿ ಅದಕ್ ಇಟ್ ಉದ್ದ ಮಳ ಇರ್ತೈತಿ ಚಿಕ್ಕನಿಗೆ ಪುಕ್ಕು ಉದ್ದ.
1: ಇನ್ನೊಂದ್ ನೋಡ ಲಾಸ್ಟ್ ಒಂದ್ ಹೇಳ್ತೀನಿ ನೋಡ, ಮನಿ ತುಂಬೆಲ್ಲ ಅಡ್ಡಾಡ್ತತೆ, ಆದ್ರೆ ಅದ್ರ ಜಾಗ ಒಂದೇ ಒಂದ್ ಮೂಲೆ
0: ಬಿಡುದು ಎಲ್ಲ ಕಸ್ಬರಿಗೆ ಬಾ ಚಲೋ ಆಯ್ತು ನೋಡು. ಏನ ಅಂತೀವಿ ಯಾರ್ಯಾರ ತಲೆಯಾಗಿದ್ದು ಎಲ್ಲ ಹೊರ ಬಂದು ನೋಡು. ನನ್ನ ಮೊಮ್ಮಕ್ಳಿಗೆ ಮೊದ್ಲು ಹೇಳ್ತೀನಿ ಮತ್ತೆ ಇವತ್ತು ರಾತ್ರಿ ಮತ್ತೆ ಕಾಡ್ತಾರ ಅವ್ರು ನನಗ. ಅದಕ್ಕ ಹೋಗ್ಯಾಗ ನಿಮ್ ಗೆಳತರ ಕಡೆ ಕೂಡ್ತಿ ಅಜ್ಜಿ ಒಂದು ಹೇಳಂಗಿಲ್ಲ, ಇನ್ನೊಂದೆರಡು ಬ್ಯಾರೆ ಬೇರೆ ಹೇಳ್ತಾವ್ ಒಳ್ಳೆ ಒಳ್ಳೆ ಅದೇ ಹೇಳೋಣ ತಲಿ
2: ಭಾಷೆ
0: ಹೇಳಿನಿ ಒಲ್ಲದ ಕಾಲ್ತಾರ. ಅದಕ್ಕೆ ಇವತ್ತು ನೀವ್ ಏನೇನ್ ಹೇಳಿರಿ ಅವನ್ನೆಲ್ಲ ನಾ ಹೇಳ್ತೀನಿ ಆಯ್ತು. ಇದ್ರದಿಂದ ಏನ್ ಗೊತ್ತಾಗ್ತದ ಗೊತ್ತೇನ, ಗಿರಿಜಾ ಸ್ವಾತಿ ನಮ್ ತಲಿನೂ ಒಂದಿಟ್ಟು ಏನ ಮರ್ತು ಹೋಗಿದ್ದೆಲ್ಲ ಒಳ್ಳೆ ನೆನಪು ಬರ್ತಾವ ಶಾರ್ಪ್ ಆಗ್ತದ ಅಂತ ಹೇಳ್ತಾರ ನೋಡು. ಹೌದಿಲ್ಲ ಬ್ರೇನಿಗೆ ಕೆಲ್ಸ ಕೊಟ್ಟಂಗ
2: ಟಾನಿಕ್ ಇದು ಬ್ರೇನ್ ಇನ್ ಟಾನಿಕ್ ನೋಡು.
0: ಮತ್ತ ನಾವ್ ಬರೇ ಕಟ್ಟಿ ಮ್ಯಾಕ್ ಕೂತು ಅದು ಇದು ಅವ್ರದ್ದು ಇವ್ರದ್ದು
2: ಎಷ್ಟು ಚಲೋ ನೋಡು.
1: ನಾಳೆಗೆ ಬರ್ತೀವಲ್ಲ ನಾಳೆ
2: ಬಹಳಷ್ಟು ತರ್ತೀನಿ ಹಂಗ ಮಾಡೋಣ.
0: ಹಂಗ ಮಾಡೋಣ ಮತ್ತ ನಾಳೆಗೆ ನಾ ಇನ್ನೊಂದ್ ದಿವಸ ಹೆಚ್ಚಿಗೆ ಉಂಚಿ ಕಪ್ಪರ್ಕೊಂಡ್ ಬರ್ತೀನಿ. ಹಂಗೆ ಡೇಟ್ ಆಗುನತ್ತಿವೆ ಇವ ಹೋಗ್ರಿ ಹೋಗುಣ.
2: ಆಯ್ತು ನೋಡ್ರಿ ನೋಡ್ರಿ ನೋಡ್ರಿ.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಭಾರತಿ ಸೊಣಗಾರ್, ಸವಿತಾ ದೇಶ್ಮುಖ್ ಹಾಗೂ ಸಂತೋಷಿ ಶಶಿಧರ್ ಕುಸು. ಇದೀಗ ಕೇಳಿ ಒಂದು ನೀತಿ ಕಥೆ.

0: ಅದ್ಮೇರೆ ಕೇಳಿ ಅಕ್ಬರ್ ಮತ್ತು ಬೀರ್ಬಲ್ಲನ ಕಥೆ. ಬಂಗಾರ ಓರೆ ಹಚ್ಚಿದಷ್ಟು ಹೊಳಿತದೆ, ಅಂದ್ಹಾಗೆ ಸಮಸ್ಯೆಗಳನ್ನ ಒಡ್ಡಿದಷ್ಟು ಬಗೆಹರಿಸಿ ಬೀರಬಲ್ಲ ಪ್ರಖ್ಯಾತನಾಗ್ತಾ ಹೋದ. ಒಮ್ಮೆ ಅಕ್ಬರ್ ಮಹಾರಾಜ ಒಂದು ಸೀಮೆ ಸುಣ್ಣ ತೆಗೆದುಕೊಂಡು ಒಂದು ಗೆರೆಯನ್ನ ಎಳೆದ. ಈ ಗೆರೆಯನ್ನ ಅಳಿಸದೆ ಚಿಕ್ಕದು ಮಾಡಬಲ್ಲಿರಾ ಅಂತ ಆಸ್ಥಾನದ ಎಲ್ಲಾ ಪಂಡಿತರಿಗೆ ಪ್ರಶ್ನೆ ಮಾಡಿದ ರಾಜ ಅಕ್ಬರ್. ಆಗ ಎಲ್ಲರೂ ಬುದ್ಧಿಗೆ ಕೆಲಸ ಕೊಟ್ಟು ಸಮಸ್ಯೆಗೆ ಉತ್ತರ ಸಿಗದೆ ತಲೆ ಕೆರೆದುಕೊಳ್ತಾ ಕುಳಿತರು. ಅದು ಹೇಗೆ ಸಾಧ್ಯ ಅಂತ ಕೊನೆಯದಾಗಿ ಎಲ್ಲರೂ ವಿಚಾರಿಸೋದನ್ನೇ ನಿಲ್ಲಿಸ್ಬಿಟ್ರು. ಆದ್ರೆ ಬೀರ್ಬಲ್ ಮಾತ್ರ ಸಮಸ್ಯೆಗೆ ಉತ್ತರವನ್ನ ನೀಡಲು ಮುಂದಾದ. ಅಕ್ಬರ್ನ ಕೈಯಲ್ಲಿದ್ದ ಸೀಮೆ ಸುಣ್ಣವನ್ನ ತೆಗೆದುಕೊಂಡು ಅಕ್ಬರ್ ಎಳೆದ ಗೆರೆಯ ಪಕ್ಕಕ್ಕೆ ಇನ್ನೊಂದು ದೊಡ್ಡ ಗೆರೆಯನ್ನ ಎಳೆದು, ನೋಡಿ ತಾವು ಎಳೆದ ಗೆರೆ ಅಳಿಸದೆ ಆ ಗೆರೆಯನ್ನ ಚಿಕ್ಕದನ್ನ ಮಾಡಿಬಿಟ್ಟೆ ಅಂದ. ಆಗ ಅಕ್ಬರ್ ಬೀರ್ಬಲ್ಲನಿಗೆ ಶಹಬಾಷ್ ಬೀರ್ಬಲ್ಲ ಅಂತ ಹೇಳ್ದ. ಆಗ ಎಲ್ಲರೂ ಅಯ್ಯೋ ಇಷ್ಟೇನಾ ಅಂತ ರಾಗ ಹೇಳಿದ್ರು. ಆಗ ಬೀರ್ಬಲ್ ಹೌದು ಅದು ಅಷ್ಟೇ, ಅರಿಯುವ ಮುನ್ನ ಅದು ಬ್ರಹ್ಮವಿದ್ದೆ, ಅರಿತ ಮೇಲೆ ಕೋತಿವಿದ್ದೆ ಅಂತ ಹೇಳ್ದ. ಉಳಿದ ಪಂಡಿತರೆಲ್ಲ ನಾಚಿಗೆಯಿಂದ ತಲೆ ತಗ್ಸಿದ್ರು. ಶ್ರೋತೃಗಳೇ, ನಮ್ಮಿಂದ ಆಗದ ಕೆಲಸವನ್ನ ಬಿಡಿಸದ ಸಮಸ್ಯೆಯನ್ನ ಯಾರಾದ್ರೂ ಬಿಡಿಸಿದ್ರು ಅಂತಂದ್ರೆ ಅವ್ರ ಬಗ್ಗೆ ಪ್ರಶಂಸೆಯಿಂದ ವ್ಯಕ್ತಪಡಿಸೋದು ದೊಡ್ಡ ಗುಣ ಆಗಿರ್ತದೆ. ಶ್ರೋತೃಗಳೇ ನಮಸ್ಕಾರ, ಇಲ್ಲಿಗೆ ಇಂದಿನ ನೀತಿ ಕಥೆ ಮುಕ್ತಾಯವಾಯಿತು.
1: ನಮ್ಮೊಂದಿಗೆ ನೀತಿ ಕಥೆಯನ್ನ ಹಂಚಿಕೊಂಡವರು ಸುಮಾ ಕೆರೂರ್.

ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಆಕಾಶವಾಣಿ ವಿಜಯಪುರ, ಸಮಯ 8:41:20. ಈಗ ಕೇಳಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜಾನಪದ ಗೀತೆಗಳನ್ನೊಳಗೊಂಡ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಆಲಿಸಿ ಪಿ ಸುಶೀಲಾ ಇವರ ಕಂಠಸಿರಿಯಲ್ಲಿ ಅಷ್ಟಲಕ್ಷ್ಮಿಯ ಗೀತೆಯನ್ನು.

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು ಕೇಳ್ತಾ ಇದ್ದೀರಿ. ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮವನ್ನು. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 8:47:32. ಈಗ ಕೇಳಿ ಭಾವಗೀತೆ ಅಕೋ ಶಾಮ. ಧ್ವನಿಯಾಗಿದ್ದಾರೆ MS ಶೀಲಾ ಹಾಗೂ ಸುಮತಿ.

ವಿಶೇಷ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದಿಂದ ಆಯ್ದ ಗೀತೆಯನ್ನು ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
0: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.
18: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
19: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
18: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
20: ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕ ಗಳನ್ನು. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 9:02. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜಾನಪದ ಗೀತೆಗಳನ್ನೊಳಗೊಂಡ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮುಂದೆ ಆಲಿಸಿ ಒಂದು ಜಾನಪದ ಗೀತೆ. ಅನುಭವದ ಅಡಿಗೆಯ ಮಾಡಿ

0: ಬಾಳಪ್ಪ ಹುಕ್ಕೇರಿಯವರ ಜನಪದ ಗೀತೆಯನ್ನ ಆಲಿಸಿದಿರಿ.
1: ಕಲ್ಲಿನಿಂದ ಕಟ್ಟಿದ ಆಲಯಕ್ಕಿಂತಲೂ ರಕ್ತ ಮಾಂಸಗಳಿಂದ ನಿರ್ಮಾಣವಾದ ಮನುಷ್ಯನ ದೇಹವೇ ನಿಜವಾದ ಆಲಯ. ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ. ಇತರರಿಗೆ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ. ಹೀಗೆಂದವರು ಮಹಾತ್ಮ ಗಾಂಧೀಜಿ.
2: ಸ್ಕೂಟರ್ ಸವಾರ ರಮೇಶ.

0: ಟ್ರಾಫಿಕ್ನ ಇವನ ಪ್ರವೇಶ. ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲು.
1: ಹಲೋ, ಎಲ್ಲಿದೀಯಪ್ಪ?
0: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
2: ಕಥೆ ಮುಗಿಯಿತೆ.
0: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
3: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
4: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
3: ಅನ್ನ ಚೆಲ್ಲಲು ನಿಮಿಷ ಸಾಕು,
4: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
3: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
4: ಅನ್ನ ಪರಬ್ರಹ್ಮನ ಸ್ವರೂಪ,
3: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
4: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
3: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
4: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
3: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
1: ಸಿಗ್ಲಿ ತಡಿಯ ನನ್ನ ಮಗ, ಆಮೇಲೆ ಹೊಕ್ಕಾನ್. ದಿನ ಪೇಟೆಗಿರ್ತಾನ.
2: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
1: ಏನ್ ಹಂಗಂದ್ರೆ
3: ಸುಮ್ನಿರಿ, ಸಾಕಿನ.
2: ಅಲ್ಲ, ನೀ ಕಿಡ್ಕೆ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಳ ಪಾಪ. ಬಿಳಿ ಅಂಗಿ ಅಲ್ಲ ಹಾಳಾಗುತ್ತು.
3: ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ?
2: ಹೋದಕ್ ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
3: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
1: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಏ, ಬುದ್ಧಿ ಗಿದ್ದೆ ಐತೆ ಇಲ್ಲ ಅಂತ ನಮಗ.
2: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
0: ನೀವೇನಂತೀರಿ ಡ್ರೈವರ್?
4: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
0: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
1: ರೈಟ್ ರೈಟ್.
5: ಇದುವರೆಗೆ ವಿಶೇಷ ಮಿಶ್ರ ಗೀತೆಗಳನ್ನು ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ವಿಜಯಪುರ, ಸಮಯ 9:10. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮಗಳ ಸರಣಿ.

ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 9:46 23 ಸೆಕೆಂಡುಗಳು. ಕೇಳಿ ಚಿತ್ರಗೀತೆಗಳನ್ನು.

0: ಏ ಮೊಸಡಿ ಏನ್ ನೋಡ್ತಿ, ಅವ ಚುಲೋತ್ನಾಗ ಸಾಲಿ ಕಲ್ತು ದೊಡ್ಡ ಸಾಹಿಬ್ ಹಾಕಾನ, ಅವನ್ ಟಿಫಿನ್ ಡಬ್ಬಿ ಮ್ಯಾಗ ನಿಂದಿ ಹಾಕ ಕಣ್ಣು.
1: ಶಾಂತಿ ಪಾಟಿ ಚೀಲ ಹಿಡಿಬೇಡಿನ, ಓದಾಕ ಬರ್ಯಾಕ ಬಂತಲ್ಲ ರಗಡಾತಿ, ಬಾಯಿ ಮುಚ್ಚಿನ.
2: ಇವ್ರು ನಮ್ಮಪ್ಪ ಅವ್ವ, ಅವಂಗ ಬುಂದೆ ಅಂದ್ರೆ ಬುಂದೆ, ಜಿಲೇಬಿ ಅಂದ್ರೆ ಜಿಲೇಬಿ, ಹಬ್ಬಕ್ಕಂತ ಹೊಸ ಡ್ರೆಸ್. ಆ ಉದುರ್ ಬೆಳೆಸೊ ತಿನ್ನೋದು ಉಟ್ಕೊಳ್ಳೋದು ನೋಡಿನ ನಾ ಖುಷಿ ಪಡ್ಬೇಕೇನ್. ನಮ್ಮಣ್ಣ ಒಬ್ಬನ ಹುಟ್ಟಿದ್ರೆ ಚಲೋ ಇತ್ತು, ಏನ್ ನಾವ್ ಒಬ್ಬಕ್ಕೆ ಹುಟ್ಟಿದ್ರೆ ಚಲೋ ಇತ್ತು. ತಪ್ಪ್ಯಾರ್ದು ಯಾಕ್ರೆ ಹೆಂಗ, ನಾ ನಿಮ್ ಮನೆ ಹುಟ್ಟಿದ್ದ ತಪ್ಪ, ತಪ್ಪ್ಯಾರ್ದು.
3: ಮಕ್ಕಳೆಂಬ ಎರಡೂ ಕಣ್ಣು ನಿಮ್ಮವೇ, ದೃಷ್ಟಿ ಏಕೆ ಬೇರೆ ಬೇರೆ?
4: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಅಮೃತ ಗಳಿಗೆ ಚಿತ್ರದಿಂದ ಆಯ್ದ ಗೀತೆಯನ್ನು.

0: ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು ಕೇಳ್ತಾ ಇದ್ದೀರಿ. ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು. ಸಮಯ 9:56.
1: ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿ ಮಿಲನ ಚಿತ್ರದಿಂದ ಇದ್ದ ಗೀತೆಯನ್ನ. ಧ್ವನಿಯಾಗಿದ್ದಾರೆ ಕುನಾಲ್ ಗಂಚಾವಾಲಾ.

ಇದುವರೆಗೆ ಚಿತ್ರಗೀತೆಗಳನ್ನ ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಮತ್ತೆ ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗುವುದು. ಅಲ್ಲಿಯವರೆಗೂ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು.

0: ಸಮಯ ಆಗಿದೆ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಸ್ವಚ್ಛತಾ ಹೀ ಸೇವಾ ಕುರಿತಂತೆ ಸಂವಾದ ಮೂಡಿಬರಲಿದೆ. ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಎಚ್ಎಸ್ ಸುರೇಶ್, ಹಿರಿಯ ಗಾಂಧಿವಾದಿಗಳು. ಇವರನ್ನು ಸಂದರ್ಶಿಸಲಿದ್ದಾರೆ ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ವಿಭಾಗದ ಸಾರಥ್ಯದಲ್ಲಿ ನಡೀತಾ ಇರುವಂತ ಮಹಾತ್ಮ ಗಾಂಧೀಜಿ ಮತ್ತು ಸ್ವಚ್ಛತಾ ಹೀ ಸೇವಾ ಈ ಕುರಿತಂತ ಸಂವಾದಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, 2 ಅಕ್ಟೋಬರ್ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬ. 2014 ಈ ಹುಟ್ಟುಹಬ್ಬವನ್ನು ಮತ್ತಷ್ಟು ಚೈತನ್ಯಶಾಲಿಯಾಗಿ ಮಾಡೋದಕ್ಕಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ ಅಭಿಯಾನವನ್ನು ಆರಂಭ ಮಾಡ್ತಾರೆ. ತದನಂತರ 2017 ಸ್ವಚ್ಛತಾ ಹೀ ಸೇವಾ ಅನ್ನುವಂಥ ಉಪಕ್ರಮದ ಮೂಲಕ ಸ್ವಚ್ಛತೆಗೆ ಮತ್ತಷ್ಟು ಆದ್ಯತೆಯನ್ನು ಕೊಡೋದ್ರ ಮೂಲಕ ಗಾಂಧೀಜಿಯವರ ಸ್ವಚ್ಛತೆಯೇ ದೇವರು ಅನ್ನುವಂಥ ಪರಿಕಲ್ಪನೆಗೆ ದೊಡ್ಡ ಒತ್ತಾಸೆಯನ್ನು ಕೊಡ್ತಾರೆ. ಮಹಾತ್ಮ ಗಾಂಧೀಜಿಯವರ ಜಯಂತಿಯ ಸುಸಂದರ್ಭದಲ್ಲಿ ಸ್ವಚ್ಛತಾ ಹೀ ಸೇವೆ, ಇದರ ಉದ್ದೇಶ ಏನು, ಯಾಕೆ ಸ್ವಚ್ಛತಾ ಹೀ ಸೇವೆಯನ್ನು ಅಂದರೆ ಈ ಉಪಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ, ಉಪಕ್ರಮದ ಮೂಲಕ ಏನೇನು ನಡೆಯುತ್ತೆ, ಈ ಎಲ್ಲ ಸಂಗತಿಗಳ ಬಗ್ಗೆ ಇವತ್ತಿನ ಸಂವಾದದಲ್ಲಿ ನಿಮಗೆ ಮಾಹಿತಿ ನೀಡ್ತಾ ಇದ್ದೀವಿ. ಮಾಹಿತಿ ನೀಡ್ತಿದ್ದಾರೆ ಡಾಕ್ಟರ್ ಎಚ್ ಎಸ್ ಸುರೇಶ್ ಅವರು. ಹಿರಿಯ ಗಾಂಧಿವಾದಿಗಳು, ಮಾಜಿ ಅಧ್ಯಕ್ಷರು, ಕರ್ನಾಟಕ ಸರ್ವೋದಯ ಮಂಡಳಿ, ಹಾಗೆಯೇ ಕಳೆದ ಬಹುತೇಕ 5 ದಶಕಗಳಿಂದ ವಿದ್ಯಾರ್ಥಿ ಯುವಜನರ ಜೊತೆ ಇವರ ಆತ್ಮೀಯ ಒಡನಾಟ, ನೆಹರು ಕೇಂದ್ರದ ಮೂಲಕ, ರಾಷ್ಟ್ರೀಯ ಸೇವಾ ಯೋಜನೆ ಮೂಲಕ, ಹಾಗೆಯೇ ಯುವ ರೆಡ್ ಕ್ರಾಸ್ ಮೂಲಕ ಬನ್ನಿ ಮಾತಾಡಿಸೋಣ. ಸಂವಾದಕ್ಕೆ ಶ್ರೀಯುತರನ್ನು ಆಹ್ವಾನಿಸೋಣ. ಸರ್ ನಮಸ್ಕಾರ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಗಾಂಧಿವಾದಿಗಳು, ಮಹಾತ್ಮ ಗಾಂಧೀಜಿಯವರನ್ನ ನಾವು ಸ್ಮರಿಸ್ಕೊಳ್ಳೋದೇ ಆದರೆ ಸ್ವಚ್ಛತೆಗೆ ಒಂದು ಆದ್ಯತೆಯನ್ನು ಕೊಡೋದ್ರ ಮೂಲಕನೇ ಜ್ಞಾಪಿಸ್ಕೊಳ್ಬೇಕಾ, ಅಥವಾ ಹೀಗೆ ಕೇಳಿದ್ರೆ ಬಹುಶಃ ಸರಿ ಹೋಗುತ್ತೆ ಅಂತ

0: ಮಹಾತ್ಮ ಗಾಂಧೀಜಿಗೂ ಸ್ವಚ್ಛತೆಗೂ ಏನ್ ಸರ್ ಸಂಬಂಧ?
1: ಕುವೆಂಪು ಅವರು ತಮ್ಮ ಕವನದಲ್ಲಿ ಹೇಳಿದಾಗೆ ಅವರ ಬುದ್ಧ, ಬಸವ, ಗಾಂಧಿ, ಕ್ರಿಸ್ತ, ಜೀಸಸ್, ಮತ್ತೆ ಆ ಕಡೆ ಮೊಹಮ್ಮದ್ ಪೈಗಂಬರ್ ಎಲ್ಲರನ್ನೂ ಜ್ಞಾಪಕ ಮಾಡ್ಕೊಂಡ್ಬಿಟ್ಟು ಹೇಳ್ಕೊತಾರೆ ಅವರ ಇದನ್ನು. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೋ ಅವತರಿಪ ಸತ್ಯಾವತಾರ. ಗಾಂಧೀಜಿ ಅದೇ ರೀತಿ ನಿತ್ಯವೋ ಅವತರಿಪ ಸತ್ಯಾವತಾರ. ನಮಗೆ ಎಲ್ಲಿ ಯುದ್ಧ ಬರುತ್ತೆ, ಎಲ್ಲಿ ದ್ವೇಷ ಬರುತ್ತೆ, ಎಲ್ಲಿ ಹಿಂಸೆ ಇದೆ, ಎಲ್ಲಿ ವೈಷಮ್ಯ ಇದೆ, ಎಲ್ಲಿ ತಾರತಮ್ಯ ಇದೆ, ಎಲ್ಲಿ ಅನಾಚಾರ ಅತ್ಯಾಚಾರಗಳಿದೆ, ಎಲ್ಲಿ ಭ್ರಷ್ಟಾಚಾರ ಇದೆ, ಎಲ್ಲಿ ಅಸತ್ಯ ಇದೆ, ಅಲ್ಲೆಲ್ಲ ನಮಗೆ ಗಾಂಧೀಜಿ ಜ್ಞಾಪಕ ಬರ್ತಾರೆ. ತುತ್ತಂತ ನಮ್ಮ ಮುಂದೆ ನಿಲ್ತಾರೆ ನಾವು.
0: ಎಲ್ಲಿ ನಮ್ಮ ಬೇಡಿಕೆಗಳು ಈಡೇರಬೇಕು ಅಥವಾ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಸಂದರ್ಭದಲ್ಲೂ ಕೂಡ ಈಗ ಧರಣಿ ಸತ್ಯಾಗ್ರಹಗಳು ಮಹಾತ್ಮ ಗಾಂಧೀಜಿಯವರ ಫೋಟೋಗಳಿಲ್ಲದೆ ನಡೆಯೋದೇ ಇಲ್ಲ.
1: ಇವರು ಎಲ್ಲಿ ಅಸಹಾಯಕರಿರ್ತಾರೆ ಅವರ ಪರವಾಗಿಯೂ ಗಾಂಧಿ ನಿಂತಿದ್ದಾರೆ. ಬೌದ್ಧಿಕ ಶಕ್ತಿ ಮತ್ತು ನೈತಿಕ ಶಕ್ತಿ ಇವೆರಡರ ನಡುವೆ ಹೋರಾಟ ನಿರಂತರವಾಗಿ ನಡೀತಾನೆ ಇರುತ್ತೆ. ನಾವು ಯಾವ ಕಡೆ ಇದ್ದೀವಿ ಅನ್ನೋದು ನಮ್ಮ ವ್ಯಕ್ತಿತ್ವನ ಮತ್ತೆ ನಿಲುವನ್ನ ಸ್ಪಷ್ಟಪಡಿಸುತ್ತೆ. ಗಾಂಧೀಜಿ ಯಾವಾಗಲೂ ಸಹ ನೈತಿಕ ಬಲದ ಪರವಾಗಿದ್ದವರು.
0: ಹಾಗಾದ್ರೆ ಗಾಂಧೀಜಿಯವರ ಬದುಕಿನಲ್ಲಿ ಸ್ವಚ್ಛತೆಗೆ ಕೊಟ್ಟಂತ ಆದ್ಯತೆ ಏನು ಅನ್ನೋದೇ ಆದ್ರೆ,
1: ಗಾಂಧೀಜಿಯವರು ನಮ್ಮ ಮಾತು, ಕ್ರಿಯೆ ಮತ್ತು ಪರಿಸರ ಈ ಮೂರು ಸ್ವಚ್ಛವಾಗಿರಬೇಕು ಅನ್ನುವುದು ಗಾಂಧೀಜಿಯವರ ಆಶಯವಾಗಿತ್ತು. ನಾವು ಪ್ರತಿಯೊಬ್ಬರು ಕೇವಲ ಪೌರರು ಮಾತ್ರ ಆಗಿರಬಾರ್ದು, ಪೌರ ಕಾರ್ಮಿಕರು ಆಗಿರಬೇಕು. ನಾವು ನಮ್ಮ ಭಂಗಿ ನಾವೇ ಆಗಿರಬೇಕು ಸ್ವತಃ ಅನ್ನುವಂಥದ್ರಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅಂತ ಏನ್ ಕರಿತೀವಿ ನಾವು, ಶ್ರಮ ಗೌರವ, ಅದರ ಸತ್ವ ಅಡಗಿದೆ. ಶ್ರಮವನ್ನು ಗೌರವಿಸೋದು ಮಾತ್ರ ಅಲ್ಲ, ಶ್ರಮಿಕರನ್ನ ಗೌರವಿಸುವಂತದ್ದುವೇ ನಮ್ಮ ಮೂಲಭೂತ ಕರ್ತವ್ಯ ಆಗಬೇಕು ಅನ್ನೋದು ಗಾಂಧಿಯವರ ಆಶಯವಾಗಿತ್ತು.
0: ತಾವು NSS ಅಲ್ಲಿ ಸುದೀರ್ಘ ಕಾಲ ಇದ್ದವರು. ಶ್ರಮಯೇವ ಜಯತೆ NSS ಗೀತೆಯಲ್ಲಿ ಬರುವಂತ ಪದ. ಶ್ರಮಿಕರ ಪರವಾಗಿ ಅವರು ನಿಲ್ವಿತ್ತು, ಸ್ವಚ್ಛತೆ ಪರವಾಗಿ ನಿಲ್ವಿತ್ತು. ಅದಕ್ಕೆ ಪೂರಕವಾಗಿ ಯಾವ್ದಾದ್ರು ಘಟನೆಗಳನ್ನ ಹೇಳ್ಬೋದ ಸರ್?
1: ಗಾಂಧೀಜಿಯವರ ಆಶ್ರಮ ಜೀವನದಲ್ಲೂ ಸಹ ಅತ್ಯುನ್ನತ ಕರ್ತವ್ಯ ಅಂತ ಹೇಳಿದ್ರೆ ನೈರ್ಮಲ್ಯ ಕಾಪಾಡುವಂತದ್ದು. ಶಾಲೆಗಳಲ್ಲಿ ಅಕ್ಷರ ಕಲಿಕೆಗೆ ಕೊಡುವಷ್ಟೇ ಮಹತ್ವನ ಸ್ವಚ್ಛತೆ ಮತ್ತು ಸ್ವಾಸ್ಥ್ಯಕ್ಕೆ ನೀಡಬೇಕು ಅನ್ನುವಂಥದ್ದು ಅವ್ರ ಉದ್ದೇಶ ಆಗಿತ್ತು. ಅವರು ಹೇಳ್ತಾರೆ ಒಂದು ಕಡೆ, ನಿಮಗೆ ಟಾಯ್ಲೆಟ್ ಇಂಪಾರ್ಟೆಂಟು, ಟೆಂಪಲ್ ಇಂಪಾರ್ಟೆಂಟು ಅಂತ ಕೇಳಿದಾಗ, ನನಗೆ ಟೆಂಪಲ್ಗಿಂತ ಟಾಯ್ಲೆಟ್ ಇಂಪಾರ್ಟೆಂಟು, ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಗಾಡ್ಲಿನೆಸ್ ಅಂತ ಮಾತನ್ನ ಅವ್ರು ಹೇಳ್ತಾರೆ. ಸ್ವಚ್ಛತೆಯಲ್ಲಿ ಸೌಂದರ್ಯ ಇದೆ, ಸ್ವಚ್ಛತೆಯಲ್ಲಿ ದೈವಿಕತೆ ಇದೆ, ಸ್ವಚ್ಛತೆಯಲ್ಲಿ ಆಧ್ಯಾತ್ಮಿಕ ಅನುಭೂತಿಯನ್ನ ಗಾಂಧೀಜಿ ಅನುಭವಿಸಿದ್ ಮಾತ್ರ ಅಲ್ಲ, ನಮಗೂ ಸಹ ಅದನ್ನು ಹೇಳ್ಕೊಟ್ಟಿದ್ದಾರೆ.
0: ಎಷ್ಟೋ ಸರಿ ನಾವು ಇವರ ಸಂದೇಶ, ಮಹನೀಯರು ಕೊಟ್ಟಂತ ಸಂದೇಶ ಈ ಬಗ್ಗೆ ಮಾತಾಡ್ತೀವಿ ಅಷ್ಟೇ, ಆದ್ರೆ ಆ ಸಂದೇಶನ ಸ್ವತಃ ಅನುಷ್ಠಾನಕ್ಕೆ ತಂದಂತ ಕೀರ್ತಿ ಮಹಾತ್ಮ ಗಾಂಧೀಜಿಯವರು. ಸ್ವಚ್ಛತೆಯ ದೇವರು ಅಂತ ಹೇಳಿ ಸುಮ್ಮನೆ ಆಗ್ಲಿಲ್ಲ ಅವರು. ಸರ್, ಇನ್ನೊಂದಷ್ಟು ಘಟನೆಗಳನ್ನ, ಇದನ್ನ ಹೇಗೆ ಅನುಷ್ಠಾನ ತಂದ ತಮ್ಮ ಬದುಕಿನಲ್ಲಿ?
1: ಶೌಚಾಲಯವನ್ನ ಸ್ವಚ್ಛಗೊಳಿಸುವುದು ಗಾಂಧೀಜಿಯವರ ಆಶ್ರಮದಲ್ಲಿ ಒಂದು ನೀತಿವಿಧಿ ಆಗಿತ್ತು. ಶೌಚಾಲಯವನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಯಾರು ಇಷ್ಟಪಟ್ಟು ಮಾಡುದಿಲ್ಲ. ಅದನ್ನ ಬಹಳಷ್ಟು ತಾಳ್ಮೆ ಬೇಕಾಗುತ್ತೆ. ನಾವು ಇಷ್ಟಪಡದೆ ಇರುವಂತಹದ್ದು, ನಾವು ಸಹಿಸಲಾಗದೆ ಇರುವಂತಹದ್ದು, ಸಹನೆ ಕಳ್ಕೊಳ್ಳುವಂತ ಕೆಲಸಗಳಿದಾವಲ್ಲ, ಅಲ್ಲಿ ಇದನ್ನ ಮಾಡಿದಾಗ ನಮ್ಮ ತಾಳ್ಮೆ ಮಟ್ಟ ಜಾಸ್ತಿ ಆಗುತ್ತೆ. ಇದು ಕೇವಲ ಶೌಚಾಲಯ ಸ್ವಚ್ಛ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ನಮ್ಮ ಮನಸ್ಸಲ್ಲಿ ತಾಳ್ಮೆಯನ್ನು ಬೆಳೆಸುತ್ತೆ. ನಮಗೆ ಇದು ಮುಂದೆ ಏನಾಗುತ್ತೆ ಸಮಾಜದಲ್ಲಿ, ನಮಗೆ ಇಷ್ಟ ಇಲ್ಲದೆ ಇರೋರ ಜೊತೆ ಇರಬೇಕಾದ್ರೆ, ಇಷ್ಟ ಇಲ್ಲದೆ ಇರುವಂತ ವಿಷಯಗಳನ್ನ ನಾವು ಕೇಳಬೇಕಾದಾಗ, ಇಷ್ಟ ಇಲ್ಲದೆ ಇರುವಂತ ಧರ್ಮವನ್ನ ನಾವು ಪಾಲನೆ ಮಾಡಬೇಕು ಅಥವಾ ಅನುಸರಿಸಬೇಕಾದಾಗ, ಅದನ್ನು ಮೆಚ್ಚಬೇಕಾದಾಗ ಬಹಳಷ್ಟು ತಾಳ್ಮೆ ಬೇಕಾಗತ್ತೆ. ಈ ತಾಳ್ಮೆಯ ಮೂಲಬಿಂದು ಅಲ್ಲಿ ಶುರು ಆಗುತ್ತೆ, ಸ್ವಚ್ಛತೆಯಿಂದ ಶುರು ಆಗುತ್ತೆ.
0: ಒಂದು ಕಡೆ ನಾವು ಓದ್ತೀವಿ, ಪ್ರತಿಯೊಂದನ್ನು ಕೂಡ ಅವರು ಸ್ವತಃ ಅನುಭವಿಸಿ ಅನುಸರಿಸಿ ಅನುಷ್ಠಾನಕ್ಕೆ ತಂದು ಇದನ್ನ ನೀವು ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿನೇ ಸುಮ್ಮನೆ ಮಹಾತ್ಮರಾಗಿಲ್ಲ ಅವರು. ಈಗ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ಸಂಕೇತವಾಗಿ ಬಳಸ್ಕೊಂಡಿದ್ದೀವಿ, ಮಾದರಿಯಾಗಿ ಬಳಸ್ಕೊಂಡಿದ್ದೀವಿ. ಸಂಕೇತ ಅಂದ್ರೆ ತುಂಬಾ ಕ್ಲೀಶೆ ಆಗ್ಬಹುದು, ಮಾದರಿಯಾಗಿ ಬಳಸ್ತಾ ಇದ್ದೀವಿ ನಾವು. ಹೇಳಿ ಸರ್, ಇದರ ಅಗತ್ಯ ಅಥವಾ ಅನಿವಾರ್ಯತೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬಂದಂತ ಆಲೋಚನೆ,
1: ಇದಕ್ಕೆ ನಾವು ಬಳಸುವಂತ ಲೋಗೋ ಏನಿದೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ, ಅದು ಗಾಂಧಿ ಕನ್ನಡಕವೇ ಆಗಿದೆ. ಕನ್ನಡಕವನ್ನು ಪದೇ ಪದೇ ಕ್ಲೀನ್ ಮಾಡ್ಕೊತಾ ಇರ್ತೀವಿ ನಾವು, ಇದ್ರೆ ದೃಷ್ಟಿ ಮಂಜಾಗುತ್ತೆ ನಮ್ದು. ಈ ಕಾರಿನ ವಿಂಡ್ ಸ್ಕ್ರೀನ್ಗಳು ಸ್ಕ್ರಾಚ್ ಆಗಿಬಿಟ್ರೆ ವಿಂಡ್ ಸ್ಕ್ರೀನ್ ಮೇಲೆ ಬೀಳುವಂತ ಲೈಟ್ಗಳು 108 ಕಡೆ ಹೊರಟು ಬಿಡುತ್ತೆ. ಹೀಗಾಗಿ ನಮ್ಮ ಕನ್ನಡಕವನ್ನು ಹೇಗೆ ನಾವು ಸ್ವಚ್ಛ ಮಾಡ್ಕೋತೀವೋ ಓದಕ್ಕಾಗಿ, ಹಾಗಾಗಿ ನಾವು ನಮ್ಮ ಪರಿಸರವನ್ನು ಸಹ ಸ್ವಚ್ಛವಾಗಿಟ್ಕೊಳ್ಳೋದು ಬಹಳಷ್ಟು ಅವಶ್ಯಕತೆ ಇದೆ. ಹಾಗಾಗಿ ಗಾಂಧೀಜಿಯವರ ಕನ್ನಡಕ ಸ್ವಚ್ಛ ಭಾರತದ ಒಂದು ಲೋಗೋ ಆಗಿ ಬಂದಿದೆ. ಅದು ಕೆಳಗಡೆ ಏಕ್ ಕದಂ ಸ್ವಚ್ಛತಾಕಿ ಓರ್, ಒಂದೇ ಹೆಜ್ಜೆ ಸ್ವಚ್ಛತೆ ಕಡೆಗೆ ಒಂದೇ ಹೆಜ್ಜೆ. ಆ ಒಂದೇ ಹೆಜ್ಜೆನೆ ಇಡೀ 168 crore ಜನ ಇಟ್ಟರೆ ಅದು ವಿಕ್ರಮ ಹೆಜ್ಜೆ ಆಗೋಗ್ಬಿಡುತ್ತೆ. ಅದು ಒಂದು ಹೆಜ್ಜೆ ಆದ್ರೆ ದೇಶಕ್ಕೆ ಬಹಳ ದೊಡ್ಡದು. ಹಾಗಾಗಿ ಒಂದೇ ಹೆಜ್ಜೆ ಸ್ವಚ್ಛತಾಕಿ ಓರ್, ಇದು ಆ ದಿನಗಳಲ್ಲಿ ಬಹಳಷ್ಟು ಆಕರ್ಷಣೀಯವಾಗಿತ್ತು. ಈಗಲೂ ಸಹ ಅಷ್ಟೇ,
0: 2014 October 2 ಶುರುವಾಗಿದ್ದು.
1: ಹಾಗೆ ನೋಡಿದ್ರೆ 1999 ಸಂಪೂರ್ಣ ಸ್ವಚ್ಛತಾ ಅಭಿಯಾನ ಅಂತ ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ ಅಂತ ಪ್ರಾರಂಭ ಆಯ್ತು. ಅದಾದ್ಮೇಲೆ ಇದನ್ನೇ 2012 ನಿರ್ಮಲ್ ಭಾರತ್ ಅಭಿಯಾನ್ ಅಂತ ಹೇಳ್ಬಿಟ್ಟು ಕ್ಲೀನ್ ಇಂಡಿಯಾ ಕ್ಯಾಂಪೇನ್ ಅಂತ ಮಾಡಿದ್ವಿ. 2014 October 2 ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಇದನ್ನ ಸ್ವಚ್ಛ ಭಾರತ್ ಅಭಿಯಾನ ಅಂತ ಹೆಸರಲ್ಲಿ ಒಂದು ಜನಾಂದೋಲನವಾಗಿ ಇದನ್ನು ಪರಿವರ್ತನೆ ಮಾಡಿದ್ರು. ಅದನ್ನ ಜನ ಒಪ್ಪಿಕೊಂಡ್ರು. ಎಲ್ಲಾ ಕಡೆಯೂ ಸಹ ನಮಗೆ ಸ್ವಚ್ಛತೆಯ ಮೂಡಿಸುವಂತ ಅವಶ್ಯಕತೆ

0: ಜನವೇ ಮನಗಳರು. ಯಾವಾಗ ಒಂದು ಕ್ಯಾಂಪೇನ್ ಅಥವಾ ಅಭಿಯಾನ ಜನತೆ ನಮ್ದು ಅಂತಾರೆ, ಅದಕ್ಕೆ ಸರ್ಕಾರ ಹೆಚ್ಚು ಕಟ್ಬಿಡ್ಬೇಕಾಗಿಲ್ಲ. ಅದರ ಪರಿಣಾಮಗಳನ್ನು ಜನತೆ ಅರ್ಥ ಮಾಡ್ಕೊಂಡಿರ್ತಾರೆ. ಈ ಒಂದು ಜನರ ಆಂದೋಲನವಾದ್ರಿಂದ ನಮಗೆ ಬಹಳಷ್ಟು ಉತ್ತಮವಾದಂತಹ ಫಲಿತಾಂಶಗಳು, ಅನುಭವಗಳು ಅಲ್ಲಲ್ಲಿ ನಮಗೆ ಸಿಕ್ಕಿದ್ವು. ನಮಗೆ
1: ಇಡೀ ಜಗತ್ತು ಆ ಸಂದರ್ಭದಲ್ಲಿ ಸ್ವಚ್ಛತಾ ಅಭಿಯಾನವನ್ನ ಕೊಂಡಾಡ್ತು, ಒಂದು ರೀತಿ ಬೆರಗಿನಿಂದ ನೋಡ್ತು. ಈ ರೀತಿಯಲ್ಲಿ ಜನರನ್ನ ಸಚೇತನಗೊಳಿಸೋದಕ್ಕೆ ಸಾಧ್ಯನಾ ಒಂದು ಕಾರ್ಯಕ್ರಮಕ್ಕೆ, ಒಂದು ಸರ್ಕಾರದ ಯೋಜನೆಗೆ ಅನ್ನೋದನ್ನ ಬಹಳ ವಿಶೇಷವಾಗಿ ನೋಡಿದ್ರು ಅಂತ ನಾನು ಅನ್ಕೊಳ್ತೇನೆ ಸರ್. ಎಸ್, ಮುಂದುವರಿತ.
0: 2026 ಈ ಸಲ ಅಕ್ಟೋಬರ್ 2 ಗಾಂಧಿ ಜಯಂತಿ. ಗಾಂಧಿ ಜಯಂತಿ ಜೊತೆಗೇನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಗಾಂಧಿ ಹುಟ್ಟಿದ 35 ವರ್ಷಗಳ ನಂತರ 1869 ಗಾಂಧಿ ಹುಟ್ಟಿದ್ರೆ 1904 ಅಕ್ಟೋಬರ್ 8 ತಾರೀಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜನಿಸ್ತಾರೆ. ಎರಡೂ ದಿನಾಚರಣೆಗಳನ್ನ ನಾವು ಆಚರಿಸ್ತಾ ಇದೀವಿ.
1: ಮಹಾತ್ಮ ಗಾಂಧೀಜಿಯವರ ಕೊಡುಗೆ ಬಗ್ಗೆ ಬಹಳಷ್ಟು ಮಾತಾಡಬೇಕಾಗುತ್ತೆ. ಆದ್ರೆ ಸ್ವಾತಂತ್ರ್ಯಕ್ಕೆ, ಭಾರತದ ಸ್ವಾತಂತ್ರ್ಯಕ್ಕೆ ಕೊಟ್ಟಷ್ಟೇ ಮಾನ್ಯತೆಯನ್ನ ಸ್ವಚ್ಛತೆಗೂ ಕೊಟ್ಟರು ಅಂತ ನಾವು ಓದ್ತೀವಿ.
0: ಹೌದು ಸರ್. ಹೌದು, ನಿಮಗೆ ಗೊತ್ತಿರೋ ಹಾಗೆ 1893 ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. ದಕ್ಷಿಣ ಆಫ್ರಿಕಾಕ್ ಹೋಗ್ಬಿಟ್ಟು ಅಲ್ಲಿ ನಮ್ಮ ಏಷ್ಯಾಟಿಕ್ ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅದರಲ್ಲೂ ಭಾರತೀಯರು, ಆ ಪ್ರದೇಶಗಳಿಗೆ ಹೋದಾಗ ಅವರಿಗೆ ಒಂಥರ ಮನಸ್ಸು ನೋವು ಅಂತ ಒಂದು ಅನುಭವ ಆಗುತ್ತೆ. ನಮ್ಮ ಜನಗಳೇನಿದ್ರು ಆಯಾ ವಸತಿಗಳಲ್ಲಿ ಅಲ್ಲೇ ಊಟ, ಅಲ್ಲೇ ಮಲಗೋದು, ಅಲ್ಲೇ ನಿದ್ರೆ, ಅಲ್ಲೇ ಸ್ನಾನ, ಅಲ್ಲೇ ಶೌಚದ ಕೆಲಸಗಳು ಮಾಡ್ಕೊಳ್ಳುವಂಥದ್ದು, ಮತ್ತೆ ಅಲ್ಲೇ ವ್ಯಾಪಾರ, ಅಲ್ಲೇ ಮಲಗೋದು, ಎಲ್ಲವೂ ಅಲ್ಲೇ ನಡೀತಾ ಇತ್ತು. ಒಂದೊಂದಕ್ಕೊಂದು ಸ್ಥಾನದಲ್ಲಿ ಎಲ್ಲಾ ಸ್ಥಳವೂ ಒಂದೇ ಕಡೆ ನಡೆಯುತ್ತಿದ್ದರಿಂದ ಎಷ್ಟು ಬೇಕೋ ಅಷ್ಟು ಆರೋಗ್ಯದ ಕಡೆ ಗಮನ ಇರಲಿಲ್ಲ ಅವರಿಗೆ. ಮತ್ತೆ ಇನ್ನೊಂದು ಏನಾಯ್ತು ಅಂದ್ರೆ, ಆ ಅಸ್ವಚ್ಛ ಪರಿವಾರಗಳು ಏನಿದ್ವು ಅಲ್ಲಿ, ಅದರಿಂದಲೇ ಕಾಲರ ಹರಡುವಂತಹದ್ದು, ಮೊದಲು ಕಾಲರ ಹರಡ್ತಾ ಇದ್ದಂತೆ ಏಷ್ಯಾಟಿಕ್ ಜನ ಇರುವಂತಹದ್ದು. ಹೀಗಾಗಿ ಅಲ್ಲಿದ್ದಂತ ಬಿಳಿಯರಿಗೆ ಇದೊಂದು ರೀತಿ ಅಸಹನೀಯ ಪರಿಸ್ಥಿತಿ ಅನ್ನುವಂತ ಸ್ಥಿತಿ ಅವರಿಗೆ. ಗಾಂಧೀಜಿ ಅವರು ಇದರಲ್ಲಿ ಸತ್ಯತೆಯನ್ನು ಕಂಡುಕೊಂಡ್ರು. ಅವರು ಮೊದಲು ಮಾಡಬೇಕಾಗಿದ್ದು ಇದೇ ಕೆಲಸ ಅನ್ಕೊಂಡು ಅವ್ರು ಅಲ್ಲಿ ಹೋಗ್ಬಿಟ್ಟು ಹೇಗೆ ಬಿಳಿಯರ ವಿರುದ್ಧ ಹೋರಾಟ ಮಾಡಿದ್ರು ಅವರು ವ್ಯಕ್ತಿ ಸ್ವಾತಂತ್ರ್ಯಕ್ಕಾಗಿ, ಹಾಗಾಗಿ ನಮ್ಮ ಸ್ವಚ್ಛತೆ ಬಗ್ಗೆನೂ ಸಹ ಜನರ ಮನವನ್ನ ಒಲಿಸು ಕಡೆ, ಅವನ್ನ ತಿದ್ದು ಕಡೆ ಅವ್ರು ಇದ್ದಷ್ಟು ಕಾಲ ನಿರಂತರವಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಅವ್ರ ಪ್ರಯತ್ನಗಳನ್ನು ಮಾಡಿದ್ರು. ಅಲ್ಲಿಂದ ಭಾರತಕ್ಕೆ ಬರ್ತಾರೆ. 1901 ಕಲ್ಕತ್ತಾ ಅಧಿವೇಶನಕ್ಕೆ ಹೋಗ್ತಾರೆ. ಆ ಕಲ್ಕತ್ತಾ ಅಧಿವೇಶನದಲ್ಲಿ ನಿಮಗೆ ಗೊತ್ತಿರೋಂಗೆ ಕಾಂಗ್ರೆಸ್ ಅಧಿವೇಶನ ತುಂಬಾ ಜನ ಸೇರ್ಕೋತಾರೆ. ಆ ಅಧಿವೇಶನದ ಸ್ಥಳದಲ್ಲಿ ಸ್ವಚ್ಛತೆಗೆ ಒಂದೂ ವ್ಯವಸ್ಥೆ ಮಾಡಿರೋದಿಲ್ಲ. ಅಲ್ಲಲ್ಲಿ ಕುಡಿದ ಲೋಟಗಳು, ಅಲ್ಲಲ್ಲಿ ಬಿಸಾಟ ವಸ್ತುಗಳು, ನೀರು ಹರಿಯುವಂತಹ ಜಾಗ, ಕೊಚ್ಚೆ, ಅಲ್ಲೇ ಸ್ನಾನ, ಇದೆಲ್ಲ ನಾಡ್ಬಿಟ್ಟು ಅವ್ರಿಗೆ ಯಾಕೆ ಹೀಗೆ ಅನ್ಸುತ್ತೆ ಅವರಿಗೆ. ಕೊನೆಗೆ ಅನ್ಕೊಂಬಿಟ್ಟು ಕೊನೆ ತಾವೇ ನೊಂದ್ಕೊಂಬಿಟ್ಟು ತಾವು ಒಂದು ಬಕೆಟ್ ತಗೊಂಡು ಅಲ್ಲಿರೋ ಕೊಳಕಳನ್ನೆಲ್ಲ ತೆಗೆದು ಒಂದು ಬಕೆಟ್ಗೆ ಹಾಕ್ತಾ ಇದ್ದಾಗ ಅಲ್ಲಿ ಇರುವಂತಹ ಪ್ರಕೃತಿಗಳು ನಿತ್ಯ ನೋಡ್ತಿದ್ರು ಹೊರ್ತವೆ, ಒಬ್ರು ಅದನ್ನ ನಮ್ಮ ಹೊಣೆಗಾರಿಕೆ ಅಂತ ಯಾರು ಬಯಸ್ತಾ ಇಲ್ಲ ಅದನ್ನ. ಆಗ ಗಾಂಧೀಜಿಗೆ ಅನ್ಸುತ್ತೆ, ಇಂತ ಎಲ್ಲಿ ಜನ ಸೇರುವಂತ ಕಾರ್ಯಕ್ರಮಗಳಾಗ್ತಾವೆ, ಎಲ್ಲಿ ಸಮಾವೇಶಗಳಾಗ್ತಾವೆ, ಅಲ್ಲಿ ಮಾಡಬೇಕಾದ ಮೊದಲನೇ ಕೆಲಸ ಅಂತ ಹೇಳಿದ್ರೆ ಒಂದು ಸ್ವಯಂ ಸೇವಕ, ಸ್ವಚ್ಛಗೊಳಿಸುವಂತ ಸ್ವಯಂ ಸೇವಕರ ಒಂದು ತಂಡವನ್ನು ಕಟ್ಟಬೇಕು, ಅವರಿಗೆ ಸ್ವಚ್ಛತೆಯನ್ನು ಅರಿವು ಮಾಡ್ಕೊಡ್ಬೇಕು. ಅವಾಗ ಅವರಿಗೆ ಅಲ್ಲಿ ಮನಸ್ಸು ಬರುತ್ತೆ. ನಂತರ 16 ಕಾಶಿ ವಿಶ್ವನಾಥ ಮಂದಿರಕ್ಕೆ ಬರ್ತಾರೆ ಅವರು ಕಾಶಿಗೆ. ಮನೆಯಲ್ಲೂ ಸ್ವಚ್ಛತೆ ಕಡಿಮೆ, ಮಂದಿರದಲ್ಲಿ ಇನ್ನೂ ಕಡಿಮೆ ನಮ್ಮ ಸ್ವಚ್ಛತೆ. ಮನೆಯ ಮತ್ತು ಮಂದಿರವನ್ನು ಸ್ವಚ್ಛ ಇಟ್ಕೋಬೇಕಾದಂತ ಒಂದು ಅನಿವಾರ್ಯತೆ ಇದೆಯಲ್ಲ, ಅದನ್ನ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಮಾತಾಡ್ತಾ ಅದನ್ನು ಹೇಳ್ತಾರೆ. ಸ್ವಚ್ಛತೆ ಮತ್ತೆ ಸಾಮಾಜಿಕ ಸಾಮರಸ್ಯ, ಅಸ್ಪೃಶ್ಯತೆ ನಿವಾರಣೆ, ಇವು ಸ್ವಾತಂತ್ರ್ಯ ಹೋರಾಟದಷ್ಟೇ ಮುಖ್ಯವಾದ್ದು. ಒಟ್ಟೊಟ್ಟಿಗೆ ತಗೊಂಡು ಹೋಗಬೇಕು, ಬರೀ ರಾಜಕೀಯ ಸ್ವಾತಂತ್ರ್ಯ ಒಂದೇ ಉಪಯೋಗ ಆಗುದಿಲ್ಲ. ನಾವು ಹೋರಾಟ ಬೇಕಾದಂತಹ ಸಂಗತಿಗಳು ಬಹಳಷ್ಟಿದೆ. ಸಾಮಾಜಿಕವಾಗಿ ನಾವು ಬಲವಾಗಬೇಕಾದ್ರೆ, ವಿಶ್ವದ ಇತರ ರಾಷ್ಟ್ರಗಳಿಗೆ ಹೆಗಲಣಿಯಾಗಿ ನಿಲ್ಲಬೇಕಾದ್ರೆ, ನಾವು ಯಾವ್ಯಾವ ಕ್ಷೇತ್ರಗಳಲ್ಲಿ, ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ ಮತ್ತೆ ಧಾರ್ಮಿಕ ಕ್ಷೇತ್ರಗಳು, ಎಲ್ಲಾ ಕ್ಷೇತ್ರಗಳಲ್ಲೂ ಬಹಳಷ್ಟು ಸುಧಾರಣೆ ಆಗಬೇಕು. ಕೌಟುಂಬಿಕ ಸುಧಾರಣೆ ಆಗಬೇಕು, ಸಾಮಾಜಿಕ ಸಮರಸ್ಯ ಇರಬೇಕು, ಮತ್ತೆ ಅಸ್ಪೃಶ್ಯತಾ ಮನೋಭಾವಂಕ ಮೊದಲು ತೊಲಗಬೇಕು, ಜಾತೀಯತೆ ನಿರ್ಮೂಲವೇ ಆಗಬೇಕು, ಇವೆಲ್ಲ ವಿಷಮತೆಗೆ ಸಂಬಂಧಪಟ್ಟ ವಿಷಯಗಳು. ಹಾಗಾಗಿ ಗಾಂಧೀಜಿ ಭಾರತದ ಜನಜೀವನದ ಪ್ರತಿಯೊಂದು ಅಂಗವನ್ನು ಸ್ಪರ್ಶಿಸಿ ಅದಕ್ಕೆ ಉತ್ತರವನ್ನು ಕಂಡುಕೊಂಡಿದ್ದಾರೆ, ನಮಗೆ ಹೇಳ್ಕೊಟ್ಟಿದ್ದಾರೆ.
1: ಸತ್ಯಶೋಧನೆ
0: ಇದು.
1: ಎಸ್ ಸರ್, ಈ ವರ್ಷದ ಸ್ವಚ್ಛತಾ ಹಿ ಸೇವಾ ಥೀಮ್ ಕೂಡ ನಾವು ಕಾಯಿನ್ ಮಾಡ್ಕೊಂಡಿದ್ವಿ. ಸ್ವಚ್ಛತಾ ಮೇ ಸಹಭಾಗ್, ಸ್ವಚ್ಛ ಭಾರತ್, ವಿಕಸಿತ ಭಾರತ್.
0: ನನಗೆ ಒಂದು ಇಲ್ಲಿ ಜ್ಞಾಪಕ ಬರುತ್ತೆ, ನಮ್ಮ ಪರಿಸರ ಇದೆಯಲ್ಲ, ಎಷ್ಟು ಒಂದು ಶುದ್ಧವಾದ ಒಂದು ಕೊಂಡಿಯನ್ನ ನಿರ್ಮಾಣ ಮಾಡ್ಕೊಂಡಿದೆ ಅದು. ಅಂದ್ರೆ ಒಂದಕ್ಕೊಂದಕ್ಕೊಂದಕ್ಕೊಂದು ಹೇಗೆ ಅವಲಂಬಿತವಾಗಿದೆ ಅಂದ್ರೆ, ಮೋಡಕ್ಕೆ ಮಳೆ ಸಂಬಂಧ, ಮಳೆಗೆ ಮಣ್ಣಿನ ಸಂಬಂಧ, ಮಣ್ಣಿಗೆ ಮರ ಮೃಗಗಳ ಪಕ್ಷಿಗಳ ಸಂಬಂಧ, ಮರಗಳಿಗೆ ಮನುಷ್ಯನ ಸಂಬಂಧ, ಇವೆಲ್ಲ ತುಂಬಾ ಚೆನ್ನಾಗಿದೆ ಈ ಸಂಬಂಧಗಳು. ಆದ್ರೆ ಈ ಸಂಬಂಧ ಮನುಷ್ಯನಿಗೆ ಬರುತ್ತಲ್ಲ, ಮನುಷ್ಯನಿಗೆ ಬಂದಾಗ ಈ ಕೊಂಡಿ ಕಳಚಿ ಬಿಡುತ್ತೆ, ಮನುಷ್ಯನಿಗೆ ಮಲಿನತೆ ಸಂಬಂಧ ಬರುತ್ತೆ. ಈ ಮಕಾರದ ಸಂಬಂಧಗಳಲ್ಲಿ ಅದು ಮನುಷ್ಯನಿಗೆ ಹಿಡಿದಾಗ ಮನುಷ್ಯ ಮಾಲಿನ್ಯದ ಸಂಬಂಧ ಇಟ್ಕೊಂಡಿದ್ದರಿಂದ ಈ ಸಮಸ್ಯೆಗಳು ಬಹಳ ಉದ್ಭವಿಸ್ತಾ ಇದ್ದಾವೆ ಅಂತ. ಹಳ್ಳಿಗಳಿಗೆ ಹೋಲಿಸಿದ್ರೆ ನಗರಗಳಲ್ಲಿ ತ್ಯಾಜ್ಯ ನಿರ್ವಹಣೆ ಬಹಳ ದೊಡ್ಡ ಸಮಸ್ಯೆ. ಹಳ್ಳಿಗಳಲ್ಲಿ ಡಸ್ಟ್ಬಿನ್ಗಳು ನಿಮಗೆ ಇಲ್ಲದೆ ಇದ್ರೂ ಮನೆ ಮನೆಗಳಲ್ಲಿ ಅವರ ಅಡಿಗೆ ಮನೆ ತ್ಯಾಜ್ಯವನ್ನ, ಬಯೋಡಿಗ್ರೇಡಬಲ್ ತ್ಯಾಜ್ಯವನ್ನ, ಹಸಿ ತ್ಯಾಜ್ಯವನ್ನ ಹಿತ್ತಲಿರುವಂತಹ ತಿಪ್ಪೆ ಗುಂಡಿಗಾರು ಹಾಕಿ ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಅವರವ್ರ ಮನೆಯನ್ನ ಅಲ್ಲಲ್ಲೇ ಹಾಕೋತಾರೆ, ಅವರ ಮನೆ ಹಿಂದಿರುವಂತಹ ಗೊಬ್ಬರ ಗುಂಡಿಗೆ ಹಾಕೋತಾರೆ,
1: ಅಥವಾ ಹಾಕೋಬೇಕು,
0: ಹಾಕೋಬೇಕು ಕೂಡ ಮತ್ತು ಹಾಕೋತಾರೆ. ಹಳ್ಳಿಗಳಲ್ಲಿ ನಮಗೆ ಇದೊಂದು ದೊಡ್ಡ ಸಮಸ್ಯೆ ಅಂತ ಅನಿಸೋದಿಲ್ಲ ನಮಗೆ. ಯಾಕಂದ್ರೆ ಅಲ್ಲಿ ಇರುವಂತಹ ಜನ ತಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಇವತ್ತಿನವರೆಗೂ ಸಹ ತಕ್ಕಮಟ್ಟಿಗೆ ಅವ್ರು ಮಾಡ್ಕೊಂಡಿದ್ದಾರೆ. ನಮಗೆ ಬರುವಂತಹದ್ದು ನಗರದಲ್ಲಿ ಇದು ನಮ್ಮ ಹೊಣೆಗಾರಿಕೆ ಅಲ್ಲ ಅನ್ನುವಂತಹ ಒಂದು ನಾಗರಿಕ ಪ್ರಜ್ಞೆ ನಮ್ಮಲ್ಲಿ ಉಂಟಲ್ಲ. ಇದು ಏನಿದ್ರು ಕಾರ್ಪೊರೇಷನ್ ಕೆಲಸ, ನಾವು ಟ್ಯಾಕ್ಸ್ ಕೊಟ್ಟಿದ್ದೀವಿ,

0: ಟ್ಯಾಕ್ಸ್ ಕೊಡೋದಷ್ಟೇ ನಿಮ್ಗೆ ಸದಾ ಕೊಟ್ಟ ಮೇಲೆ ಉಳಿದಿದ್ದೆಲ್ಲ ಕಾರ್ಪೊರೇಷನ್ ಹೊಣೆಗಾರಿಕೆ ಅಂದ್ರೆ ಯಾವ ಕಾರ್ಪೊರೇಷನ್ ಮಾಡಕ್ ಸಾಧ್ಯವಿಲ್ಲ. ನೋಡಿ, 148 ಕೋಟಿ ಜನ ಇರುವಂತಹ ದೇಶದಲ್ಲಿ ಒಬ್ಬ 1 ಕೆಜಿ
1: ತ್ಯಾಜ್ಯವನ್ನ
0: ಉತ್ಪಾದನೆ ಮಾಡಿದ್ರೆ ಎಷ್ಟು ಕೆಜಿ ತ್ಯಾಜ್ಯವನ್ನ ಎಲ್ಲಿ ಅದನ್ನ ವಿಂಗಡಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಹೀಗಾಗಿ ಈ ನಾವು ಮಾಡಲೇಬೇಕಾದ ಒಂದು ಪಂಚಸೂತ್ರಗಳಿದೆ. ನಿಮಗೆ ಗೊತ್ತಿರಲಿಕ್ಕೆ, ಮನೆಗಳು, ಮಾರ್ಕೆಟ್ಗಳು, ಮಾಲ್ಗಳು ತ್ಯಾಜ್ಯ ಸೃಷ್ಟಿ ಮಾಡುವಂತಹ ಕೇಂದ್ರಗಳು. ಒಂದು ಹಬ್ಬ ಬಂತು ಅಂದರೆ ಮಾರ್ಕೆಟ್ಗಳಲ್ಲಿ ಅಪಾರ ಪ್ರಮಾಣದ ತ್ಯಾಜ್ಯ ಸೃಷ್ಟಿಯಾಗುತ್ತೆ, ಮನೆಗಳಲ್ಲೂ ಸಹ ಅಷ್ಟೇ. ಈ ತ್ಯಾಜ್ಯ ನಿರ್ವಹಣೆಗೆ ನಾವು ಮಾಡಲೇಬೇಕಾದಂತಹ ಪಂಚಸೂತ್ರಗಳಿದ್ದಾವೆ. ಒಂದು, ಹಸಿ ಒಣ ಕಸದ ವಿಂಗಡಣೆ. ಅದು ಎಲ್ಲಿ ಕಸ ಉತ್ಪತ್ತಿ ಆಗುತ್ತೆ ಅಲ್ಲೇ ಮಾಡಬೇಕು. ಅದನ್ನು ಇನ್ಸಿಟಿವ್ ಸೆಗ್ರಿಗೇಷನ್ ಅಂತ ಹೇಳ್ತಾರೆ. ಒಟ್ಟಿಗೆ ಒಂದ್ ಕಡೆ ಹಾಕಿ ಯಾರು ತಗೊಂಡೋಗಿ ಅದನ್ನು ಮಾಡೋದಲ್ಲ, ಮಾಡೋದು ಸಾಧ್ಯವೂ ಇಲ್ಲ, ಮತ್ತೆ ಅನೈಮಲ್ಯವೂ ಉಂಟಾಗುತ್ತೆ, ಮತ್ತೆ ಕೈಗಳಿಗೆ ಅವರಿಗೆ ಪೆಟ್ಟುಗಳು ಸಹ ಆಗ್ಬಹುದು. ಹೀಗಾಗಿ ಮನೆಯಲ್ಲೇ ಹಸಿ ಮತ್ತು ಒಣ ಕಸದ ವಿಲೇವಾರಿ ಮಾಡುವಂತದ್ದು, ಎಲ್ಲೆಲ್ಲೂ ಎಸೆಯದೇ ಇರುವಂತಹದ್ದು, ಪ್ಲಾಸ್ಟಿಕ್ ಬಳಕೆ ಬಹಳ ಕಡಿಮೆ ಮಾಡೋದು, ರಸ್ತೆಗಳಲ್ಲಿ ಬೀದಿಗಳಲ್ಲಿ ಉಗುಳು, ಅದಂಕ ಈ ಗುಟ್ಕಾ ಅಭ್ಯಾಸ ಇರೋದ್ರಿಂದ ಕಂಡು ಕಂಡಲ್ಲಿ ಉಗುಳುವಂತಹ ಪ್ರವೃತ್ತಿಯನ್ನು ಬಹಳ ಜಾಸ್ತಿ ಆಗ್ತಾ ಇದೆ. ಮತ್ತೆ ಆಟೋ ಟಿಪ್ಪರ್ಗಳು ಬಂದಾಗ ಅವುಗಳಿಗೆ ಅದನ್ನು ಕೊಡುವಂತಹದ್ದು, ಪ್ರತಿದಿನ ಅದನ್ನು ಕಲೆಕ್ಟ್ ಮಾಡ್ತಾರೆ, ಹೊರಗಡೆ ಇಟ್ಟಿರ್ಬೇಕು ಅದನ್ನ. ಮತ್ತೆ ಈ ಕಸಗಳನ್ನ ರಾತ್ರಿ ಅಪಾರ್ಟ್ಮೆಂಟ್ಗಳಲ್ಲಿ ಹೊರಗಡೆ ಇಡುವಂತಹ ಅಭ್ಯಾಸ ಬಹಳ ತಪ್ಪು. ತುಂಬಾ ಇಲಿಗಳು, ಹೆಗ್ಗಣಗಳು ಓಡಾಡುವಂತಹ ಜಾಗ,
1: ನಾಯಿಗಳು
0: ಮೇಲತ್ತು ಬಂದು ಅದನ್ನು ಕಿತು ರಂಪ ಮಾಡೋದ್ರಿಂದ ಅದು ಬಂದಾಗ ಕೊಡುವಂತಹದ್ದು. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ, ಅಪಾರ್ಟ್ಮೆಂಟ್ನ ಸೊಸೈಟಿಗಳು ಪ್ರತಿಯೊಬ್ಬರ ಮನೆಗೂ ಸಹ 2 ಡಸ್ಟ್ಬಿನ್ ಗಳನ್ನು ಕೊಟ್ಟಿರ್ತಾರೆ ಟ್ರಯಲ್ಗಳನ್ನು ಹಾಕ್ಲಿಕ್ಕೆ. ನನಗೆ ಗೊತ್ತಿರೋಕೆ ಬಹಳಷ್ಟು ಜನ ಅದನ್ನು ಉಪಯೋಗಿಸೋದಿಲ್ಲ. ಎರಡು ಕೊಟ್ಟಿರುವಂತಹ ಡಸ್ಟ್ಬಿನ್ಗಳು ಅಥವಾ ಬಕೆಟ್ಗಳನ್ನ ಒಂದು ಟಾಯ್ಲೆಟ್ಗೆ ಇನ್ನೊಂದು ಬಾತ್ರೂಮಲ್ಲಿ ಇಟ್ಕೋತಾರೆ. ಇವರು ಇಡೋದು ಯಥಾ ಪ್ರಕಾರ ಅಂಗಡಿಯಿಂದ ತರುವಂತಹ ಪೇಪರ್ ಪ್ಯಾಕೆಟ್ಗಳಲ್ಲಿ ತಂದಿಡುವಂತದ್ದು, ಪ್ಲಾಸ್ಟಿಕ್ ಅಲ್ಲಿ ತಂದಿಡುವಂತದ್ದು, ಅಥವಾ ಅಲ್ಲೇ ನೀರನ್ನ ಬಸಿಯುವಂತದ್ದು. ಇದು ನಗರದ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿಗೆ ಆಗುವಂತದ್ದು.
1: ಆಗ್ಲೇ ಹೇಳಿದ್ರಿತಾವ್ ನಾಗರಿಕ ಪ್ರಜ್ಞೆ ಅಂತ.
0: ನಾಗರಿಕ ಪ್ರಜ್ಞೆ ಇಲ್ಲ,
1: ನಾಗರಿಕ ಕರ್ತವ್ಯ ಎಲ್ಲಿ, ಆ ಸಿವಿಕ್ ಸೆನ್ಸ್.
0: ಇಲ್ಲಿ ನಂಗೆ ಇನ್ನೊಂದು ಏನ್ ನಾಪಕ ಬರುತ್ತೆ ಅಂತ ಹೇಳಿದ್ರೆ, ಗಡಿಯಾರ ಕೊಡಬಹುದು, ಎಲ್ರಿಗೂ ಗಡಿಯಾರ ಡೆಲಿವರಿ ಮಾಡಬಹುದು. ಸಮಯ ಪ್ರಜ್ಞೆ ಕೊಡೋಕ್ಕಾಗಲ್ಲ, ಗಡಿಯಾರ ಕೊಡೋದು ನಮ್ಮ ಕೈಲಿದೆ, ಸಮಯ ಪ್ರಜ್ಞೆ ಕಾಪಾಡ್ಕೊಳ್ಳೋದು ಅವ್ರ ಕೈಲಿದೆ. ಹೀಗಾಗಿ ಇಲ್ಲಿ ಎರಡೂ ಒಂದು, ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿದಿರುವೆ, ಒಂದು ಸಾಂಸ್ಕೃತಿಕ ಆಯಾಮ ಹೊಂದಿದೆ ಇದಕ್ಕೆ, ಇನ್ನೊಂದು ಎಂಜಿನಿಯರಿಂಗ್ ಆಯಾಮ ಹೊಂದಿದೆ. ನಗರಪಾಲಿಕೆ ಅದು ಮಾಡುವಂತಹ ರಸ್ತೆಗಳು, ಅದು ಮಾಡುವಂತಹ ಚರಂಡಿ ವ್ಯವಸ್ಥೆ, ಅವರು ಕೊಡಬೇಕಾಗಿರುವಂತಹ ಡಸ್ಟ್ಬಿನ್ಗಳು. ಡಸ್ಟ್ಬಿನ್ಗಳನ್ನ ಹುಡುಕಿಕೊಂಡು ಹೋಗೋ ಬದಲು ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ಡಸ್ಟ್ಬಿನ್ ಇದ್ರೆ ತಗೊಂಡು ಅಲ್ಲೇ ಹಾಕ್ತಾರೆ. ಡಸ್ಟ್ಬಿನ್ ಹುಡ್ಕೊಂಡು ಹೋಗೋದೇ ಒಂದು ಕೆಲಸ ಆಗೋಗುತ್ತೆ. ಹೀಗಾಗ್ಬಿಟ್ಟು ಸಮಯಕ್ಕೆ ಸರಿಯಾಗಿ ಕ್ಲುಪ್ತ ಸಮಯದಲ್ಲಿ ಬಂದದನ್ನ ಕಲೆಕ್ಟ್ ಮಾಡುವಂತದ್ದು, ಎಲ್ಲರೂ ಸಹ ಧಾವಂತದ ಜೀವನ
1: ನಿಜ
0: ಅಲ್ಲಿ ಇಟ್ಟು ಹೋಗ್ಬಿಡ್ತಾರೆ. 9:30 ಗಂಟೆಗೆ ಕಲೆ ವಿಲೇವಾರಿ, 9:30 ಗಂಟೆಗೆ ಆ ಟಿಪ್ಪರ್ ಬಂದ್ರೆ ಅದನ್ನ ವಿಲೇವಾರಿ ಮಾಡೋದು ಸುಲಭ ಆಗುತ್ತೆ.
1: ಹಾಗಾದ್ರೆ ಸ್ವಚ್ಛತಾ ಮೇ ಸಹಭಾಗ್ ಅನ್ನುವಂಥದ್ದು ಬಹಳ ಮುಖ್ಯ.
0: ಈ ವರ್ಷದ ಘೋಷವಾಕ್ಯವು ಅದೇ, ಈ ವರ್ಷ ಅದೇ ಅದೊಂದು ನೀವು ಹೇಳಿದಾಗೆ ಭಾಗಿದಾರಿಕೆ ಆಗುವಂತದ್ದು. ಮತ್ತೆ ಯಾರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಪೌರ ಕಾರ್ಮಿಕರು ಇರ್ತಾರಲ್ಲ, ಅವರನ್ನ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಸಹ ಈ ಸಲ ಮಾಡಬೇಕು. ಮತ್ತೆ ಯುವಜನರನ್ನು ಹೆಚ್ಚಾಗಿ ಇದರೊಳಗೆ ನಾವು ಮಾಡಬೇಕು, ಯಾಕಂದ್ರೆ ದೇ ಆರ್ ದಿ ಚೇಂಜ್ ಏಜೆಂಟ್ಸ್, ಸ್ವಲ್ಪ ಬದಲಾವಣೆಗೆ ಹೊಂದ್ಕೊಳ್ತಾರೆ ಅವರು. ಅದನ್ನು ಮಾಡಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಯವರ ಆಶಯವಾಗಿದೆ. ಮತ್ತೆ ಈ ಸಲದ ಸ್ವಚ್ಛ ಭಾರತದ
1: ಘೋಷವಾಕ್ಯವು
0: ಸಹ ಅದೇ ಆಗಿದೆ.
1: ಎಸ್, ಸ್ವಚ್ಛತಾ ಮೇ ಸಹಭಾಗ್, ಸ್ವಚ್ಛ ಭಾರತ್ ವಿಕಸಿತ ಭಾರತ್ ಈ ವರ್ಷದ ಘೋಷವಾಕ್ಯ. ತಾವು ಹೇಳಿದಾಗೆ ಸ್ವಚ್ಛತಾ ಕಾರ್ಮಿಕರು ಬರೀ ಕಾರ್ಮಿಕರಲ್ಲ, ಅವರು ಸ್ವಚ್ಛತಾ ರಾಯಭಾರಿಗಳು. ಸ್ವತಃ 2019 ಒಂದು ಘಟನೆ ನೆನಪಾಗ್ಬೋದು ತಮ್ಗೆ. ಮಾನ್ಯ ಪ್ರಧಾನಮಂತ್ರಿಗಳು ಆ ಪೌರ ಕಾರ್ಮಿಕರ ಪಾದವನ್ನ ತೊಳೆದು ಒಂದ್ ರೀತಿ ಖುಷಿ ಪಡ್ತಾರೆ, ಅಂದ್ರೆ ಆ ಗೌರವ ಕೊಡ್ತಾರೆ, ಅವ್ರಿಗೆ ಗೌರವ ಸಲ್ಲಿಸ್ತಾರೆ. ಆ ಕೆಲಸನ ಈ ಸ್ವಚ್ಛತಾ ಈ ಸೇವಾದಲ್ಲಿ ನಾಗರಿಕರು, ತಾವು ಹೇಳಿದಾಗೆ ಸಜ್ಜನ ನಾಗರಿಕ ಪ್ರಜ್ಞೆ ಉಳ್ಳಂತ ನಾಗರಿಕರು ಮಾಡಬೇಕು ಅಂತ ಟೀಮ್ ಹೇಳ್ತಾ ಇದೆ.
0: ಇಲ್ಲ, ಆಕಾಶವಾಣಿಯಲ್ಲೂ ಸಹ ನಾವು ಬೆಳಗ್ಗೆ ನೋಡಿದಾಗ ಒಂದಿಷ್ಟು ಮೆಸೇಜ್ಗಳು ಬರ್ತವೆ. ನೀರ್ ಚೆಲ್ಲುವಂತದ್ದು, ಚೆಲ್ಬೇಡ ತಾಯಿ ಹೇಳುವಂತದ್ದು, ಅಮ್ಮ ಕಸ ತಗೊಂಡ್ರೆ ಬಿಸಾಡು ಅನ್ನುವಂಥದ್ದು, ಬಿಸಾಡಕ್ಕೆ ಅವರು ಸಹ ಮನುಷ್ಯರು ಬಿಸಾಡೋದಲ್ಲ, ಅವ್ರ ಕೈ ಕೊಡಬೇಕು ಅಂತ ತಾಯಿ ಮಗಳಿಗೆ ಹೇಳುವಂತದ್ದು, ಇವೆಲ್ಲವೇ ನಮ್ಮ ಬಿಹೇವಿಯರ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಇರುವಂತಹ ಕೆಲವು ಪ್ರಯತ್ನಗಳು. ವರ್ತನೆ ಬಹಳ ಇಂಪಾರ್ಟೆಂಟ್. ಪ್ರಪಂಚದಲ್ಲಿ ಅತ್ಯಂತ ಕಷ್ಟದ ಕೆಲಸ ಅಂದ್ರೆ ಮನುಷ್ಯನ ವರ್ತನೆಯನ್ನು ಬದಲಾವಣೆ ಮಾಡುವಂತದ್ದು. ಇಲ್ಲಿ ನಮ್ಮ ಹೇಳಿದಲ್ಲ, ಒಟ್ಟು 50% ಅಲ್ಲಿ ನಮ್ಮ ನಾಗರಿಕ ಪ್ರಜ್ಞೆ ಇಲ್ಲಿರುವಂತದ್ದು 50% ಸಮಸ್ಯೆ ಆದ್ರೆ, ಇನ್ನು 50% ಇದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗೆ ಸಂಬಂಧಪಟ್ಟ ಸಮಸ್ಯೆ ಆಗುತ್ತೆ. ಅಟ್ಲೀಸ್ಟ್ ಆ 50% ಸರಿಯಾದ್ರೆ ಬಹಳಷ್ಟು ಸ್ವಾಸ್ಥ್ಯದ ಅನೈರ್ಮಲ್ಯದ ಸಮಸ್ಯೆಗಳು ಬಹಳ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ.
1: ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿಯವರು ಕಾಶಿಗೆ ಹೋದಾಗ ಅಥವಾ ದಕ್ಷಿಣ ಆಫ್ರಿಕಾದಲ್ಲಿ ಅಥವಾ ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲಿ ನಡ್ಕೊಂಡಂತ ಕೊಟ್ಟಂತ ಸಂದೇಶ, ಇವತ್ತು ಅನೇಕ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳನ್ನ ಸಮಾವೇಶಗಳನ್ನ ನೋಡ್ತೀವಿ, ಗಾಂಧಿ ಇಲ್ಲಿ ಎಷ್ಟು ಪ್ರಸ್ತುತ ಆಗ್ತಾರೆ ಸರ್. ಇಲ್ಲಿ ಉತ್ಪತ್ತಿ ಆಗುವಂತ ತ್ಯಾಜ್ಯ ಕ್ವಿಂಟಾಲ್ ಗಟ್ಟಲೆ ನಮ್ಗೆ ಕಂಡು ಬರುತ್ತೆ. ಅದನ್ನು ವಿಲೇವಾರಿ ಮಾಡೋದು ಅಥವಾ ಅದನ್ನು ಸಂಗ್ರಹ ಮಾಡೋದು ಒಂದು ದೊಡ್ಡ ಸಮಸ್ಯೆನೇ. ಹಾಗಾಗಿ ಈ ಸಮಾವೇಶಗಳು, ಕಾರ್ಯಕ್ರಮಗಳು, ಸಮಾರಂಭಗಳು ಮಾಡೋರ ಜವಾಬ್ದಾರಿ ಏನು?
0: ಇಲ್ಲ, ಪ್ರಮುಖ ಜವಾಬ್ದಾರಿ ಇದೆ ಅವರದ್ದು. ಅವ್ರು ಹೇಗೆ ವಿತರಣೆ ಮಾಡ್ತಾರೆ, ವಿತರಣೆ ಮಾಡಿದ್ದನ್ನ ಒಂದ್ ಕಡೆ ಶೇಖರಿಸಿ ಅದನ್ನ ಕಸದ ವಿಲೇವಾರಿ ಮಾಡಿ ಅದನ್ನ ಯಾವ ಸೂಕ್ತ ಪ್ರಾಧಿಕಾರ ಇದೆ ಅದಕ್ಕೆ ತಲುಪಿಸುವಂತ ವ್ಯವಸ್ಥೆನು ಅವರೇ ಮಾಡ್ಬೇಕಾಗ.
1: ಸ್ವಯಂ ಸೇವಕರು ಅನ್ನೋ ಪದ ಬಳಸಿದ್ರಿ, ಅದಕ್ಕಾಗಿ ಒಂದು ಟೀಮ್ ಬೇಕು.
0: ಟೀಮ್ ಬೇಕಾಗುತ್ತೆ, ಎಲ್ಲಾವುದು ಒಂದು ಸಂಸ್ಕೃತಿ ಇಟ್ಕೋಬೇಕಾಗುತ್ತೆ. ಮತ್ತೆ ಯಾರು ತ್ಯಾಜ್ಯ ಸೃಷ್ಟಿ ಮಾಡ್ತಾರೆ,

0: ಅದನ್ನು ವಿಲೇವಾರಿ ಮಾಡೋದು ಅವರದ್ದೇ ಹೊಣೆ ಆಗುತ್ತೆ. ನಾ ಮಾಡಿದ ತ್ಯಾಜ್ಯವನ್ನು ಇನ್ನೊಬ್ಬರು ತಗೊಂಡೋಗಿ ವಿಲೇವಾರಿ ಮಾಡೋಂಥದ್ದಿಲ್ಲ, ಅದು ಒಂದು ಅಪರಾಧಿ ಮನೋಭಾವ. ಅದು
1: ನನ್ನ ಕಸವನ್ನು ಇನ್ನೊಬ್ಬರು
0: ಹೇಗೆ ಅಂತ
1: ಅನ್ಸ್ಕೊಂಡು ಹೋಗ್ಬೇಕು, ಅದನ್ನು ವಿಲೇವಾರಿ ಮಾಡಬೇಕು.
0: ನಾನು ಮಾಡದೇ ಇರುವಂತ ಕೆಲಸವನ್ನ ಇನ್ನೊಬ್ಬರಿಂದ ನಿರೀಕ್ಷೆ ಮಾಡಬಾರ್ದು ನಾನು. ಹೀಗಾಗಿ ನಮ್ಮ ನಮ್ಮ ತ್ಯಾಜ್ಯವನ್ನ ನಾವೇ ಕಡಿಮೆ ಮಾಡ್ಕೋಬಹುದು. ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಲ್ಲಿ ಕಂಪೋಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ, ಮತ್ತೆ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ. ಇವೆಲ್ಲವೇ ನಿಮ್ಗೆ ಗೊತ್ತಿನಂಗೆ ನಮ್ಮ ಲೈಫ್ ಸ್ಟೈಲ್ ಗೆ ಸಂಬಂಧಪಟ್ಟ ಸಮಸ್ಯೆಗಳು ಇವೆಲ್ಲವೇ. ನಮಗೆ ಬಹಳಷ್ಟು ಕೊಳ್ಳು ಬಾಗತನದಿಂದ ಅಗತ್ಯ ಇಲ್ಲದೆ ಇರುವಂತ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿ ಮಂದಿಟ್ಕೋತೀವಿ, ಮತ್ತೆ ಅದ್ರ ವೇಳೆವರೆಗೆ ನಮಗೆ ಮಾರ್ಗ ಗೊತ್ತಾಗೋದಿಲ್ಲ. ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡ್ರೆ
1: ಗಮನನೂ
0: ಹೋಗೋದಿಲ್ಲ. ಪ್ರತಿಯೊಬ್ಬರ ಮನೆಯೂ ಸಹ ಒಂಥರ ಡಂಜನ್ ಆದಂಗಾಗಿರುತ್ತೆ. ಕೇವಲ ಯಾರು ನಗರವನ್ನ ಸ್ವಚ್ಛ ಇಟ್ಕೊಳ್ಳೋಕೆ ಮನಸ್ಸು ಮಾಡೋದಿಲ್ವೋ ಅವ್ರ ಮನೆಯನ್ನೂ ಸ್ವಚ್ಛ ಮಾಡಿ ಇಟ್ಕೊಳ್ಳೋದಿಲ್ಲ. ಅವರು ಹಳೆಯ ಸಾಮಾನುಗಳು
1: ನೆನಪಾಯ್ತು ಸರ್. ಬಹುಶಃ ಮಹಾತ್ಮ ಗಾಂಧೀಜಿ ಅವರು ಏನು ಪ್ರಾಯೋಗಿಕವಾಗಿ ಅಥವಾ ಮನಸ್ಸಿನಿಂದ ಸ್ವಚ್ಛತೆ ಮತ್ತು ಸ್ವಾತಂತ್ರ್ಯ ಎರಡನ್ನೂ ಸಮಾನವಾಗಿ ನೋಡಿದಂಥವ್ರು ಅವರು. ಅಲ್ಲಿ ಮನೋಭಾವ ಬದಲು ಆಗೋದಕ್ಕೆ ಬೇಕಿರತಕ್ಕಂಥ ಭೂಮಿಕೆಯನ್ನು ನಾವು ಸೃಷ್ಟಿ ಮಾಡಬೇಕು. ಅಂತರಂಗ ಶುದ್ಧಿ ಇಲ್ಲ ಅಂದ್ರೆ ಬಹಿರಂಗನೂ ಶುದ್ಧಿ ಇರೋದಿಲ್ಲ. ಈ ಮಾನಸಿಕವಾದಂಥ ಮನೋಬಲವನ್ನು ಸರಿ ಮಾಡೋದು ಹೇಗೆ ಸರ್?
0: ನನಗೆ ಒಂದು ಮತ್ತೊಂದು ನಮ್ಮ ಕರ್ನಾಟಕದ ಒಂದು ಘಟನೆ ನಮಕ ಬರುತ್ತೆ. 1988 ಕಾಣುತ್ತೆ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಅಸೆಂಬ್ಲಿಯಿಂದ ಒಂದು ಪ್ರಶ್ನೆ ಬರುತ್ತೆ. ಒಂದಿಷ್ಟು ಜನ ಸದಸ್ಯರು ಹೇಳ್ತಾರೆ, ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಪ್ಯೂನ್ಗಳಿಲ್ಲ, ಪ್ಯೂನ್ಗಳನ್ನ ತೆಗೆದಾಕ್ಬಿಟ್ಟಿದ್ದೀರಿ, ರಿಟೈರ್ ಆದ ಜಾಗಕ್ಕೆ ಹೊಸ ಪ್ಯೂನ್ಗಳನ್ನ ಕೊಟ್ಟಿಲ್ಲ ನೀವು, ಯಾಕೆ ಹೀಗೆ ಅಂತ. ಅವಾಗ ರಾಮಕೃಷ್ಣ ಹೆಗಡೆ ಅವರು ಹೇಳ್ತಾರೆ, ಇದು ಒಂದು ಶಿಕ್ಷಣದ ವಿಧಾನ. ಇದು ರಾಮಕೃಷ್ಣ ಹೆಗಡೆ ಅವರು ಮತ್ತೆ ಸಿದ್ದಮುನಿ ಕೃಷ್ಣಶ್ರಮರು ಶಾಮಣ್ಣವರು ಮೂರು ಜನ ವಾರ್ಧಾದಲ್ಲಿ ಗಾಂಧಿ ಆಶ್ರಮದಲ್ಲಿ ಇದ್ದವರು. ಅವರು ಅವರಲ್ಲಿ ಶೌಚವನ್ನು ತೊಳೆದವರು. ಅವ್ರು ಹೇಳ್ತಾರೆ, ಶಿಕ್ಷಣ ಸ್ವಚ್ಛತೆ ಶಿಕ್ಷಣ ಶಾಲೆಯಿಂದ ಶುರುವಾಗಬೇಕು. ಮಕ್ಕಳ ಕೆಲಸವನ್ನ ಇನ್ಯಾರು ಮಾಡೋದಲ್ಲ. ಹಾಗಾಗಿ ಮಕ್ಕಳು ಶಾಲೆಯ ಸ್ವಚ್ಛತೆಯನ್ನ ಮಾಡ್ಕೊಳ್ಳುವಂಥದ್ದು, ತರಗತಿಯನ್ನ ಕ್ಲೀನ್ ಮಾಡ್ಕೊಳ್ಳುವಂಥದ್ದು, ಅಲ್ಲಿ ಬಿದ್ದಿರೋದನ್ನ ತೆಗೆದು ಹೊರಗಡೆ ಹಾಕುವಂಥದ್ದು, ಎಲ್ಲೋದನ್ನು ಒಂದೇ ಕಡೆಗೆ ಅದನ್ನ ತ್ಯಾಜ್ಯವನ್ನ ಹಾಕುವಂಥದ್ದು, ಶಾಲೆಯ ಕಾಂಪೋಸ್ಟ್ ಅನ್ನು ಮಾಡುವಂಥದ್ದು, ಮಕ್ಕಳಿಗೆ ಅಲ್ಲಿಂದ ಇದನ್ನು ಕಲಿಸಿದ್ರೆ ಮುಂದೆ ಅವರು ಒಳ್ಳೆ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ವೇ ಆಫ್ ಲರ್ನಿಂಗ್ ಅಂತ ಹೇಳ್ಬಿಟ್ಟು, ಇದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಎಕ್ಸ್ಪೀರಿಯನ್ಸಿಯಲ್ ಲರ್ನಿಂಗ್ ಅಂತೆಲ್ಲ ಮಾಡ್ಕೊಂಡು ನಾವು ಇದನ್ನು ಮಾಡ್ತಾ ಇದ್ವಿ ಹೊರತು ಇದರಲ್ಲಿ ದುಡ್ಡು ಓಡಿಸೋಂಥದ್ದು ಯಾವುದೂ ಇಲ್ಲ. ಇದು ಕಲಿಕೆಯ ಒಂದು ವಿಧಾನ.
1: ಆದ್ರೆ ಇವತ್ತು ಪರಿಸ್ಥಿತಿ ಬದಲಾಗಿದೆಯಲ್ಲ ಸರ್, ಮಕ್ಕಳ ಕೈಯಲ್ಲಿ ಆ ತರದ ಶ್ರಮಾಧಾರಿತ ಕೆಲಸಗಳನ್ನ ಮಾಡಿಸೋದನ್ನ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಂತ ನೋಡೋ ಅಂತ ಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಸರ್.
0: ಹಕ್ಕುಗಳ ಇಲ್ಲಿ ಹಕ್ಕುಗಳ ವಿಚಾರ ಬರುವುದಿಲ್ಲ. ಇಲ್ಲಿ ಒಂದು ಕಲಿಕಾ ವಿಧಾನ,
1: ಕರ್ತವ್ಯನೇ
0: ಕರ್ತವ್ಯನೇ ಕಲಿಕಾ ವಿಧಾನ ಇದು. ಕಲೀಲಿಕ್ಕೆ ಒಬ್ಬರಲ್ಲೊಬ್ಬರು ಒಂದಲ್ಲ ಒಂದು ರೀತಿ ತನ್ನ ದೈಹಿಕ ಶ್ರಮನ ಹಾಕ್ಲೇಬೇಕಾಗುತ್ತೆ ಕಲಿಕೆಯಲ್ಲಿ.
1: ಹಾಗಾಗಿ ಆ ಮಕ್ಕಳ ವಯಸ್ಸಿನಲ್ಲಿ ಈ ತರದ ಒಂದು ಜಾಗೃತಿ ಮೂಡಿಸುವಂತದ್ದು ಅನಿವಾರ್ಯ ಇದೆ. ಅದನ್ನ ಹಕ್ಕುಗಳ ರೂಪದಲ್ಲಿ ನೋಡೋದ್ರ ಬದಲು ನಾಳಿನ ಭಾರತ ಸ್ವಚ್ಛವಾಗಿರಬೇಕು, ಅಂದವಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಅದು ಮುಖ್ಯ ಆಗುತ್ತೆ.
0: ಅಂತಿಮವಾಗಿ ನಾಗರಿಕರು ದೂರು ನೀಡಕ್ ಮುಂಚೆ ತ್ಯಾಜ್ಯ ನಿರ್ವಹಣೆ ನಿಯಮ ಪಾಲಿಸಿದ್ರೆ ಅರ್ಧ ಸಮಸ್ಯೆ ಬಗೆಹರಿದಂಗೆ. ಅದಕ್ಕೆ ಹೇಳ್ತಾರೆ ಕಂಪ್ಲೈ ಬಿಫೋರ್ ಕಂಪ್ಲೈನ್ ಅಂತ. ಕಂಪ್ಲೈ ವಿತ್ ದ ರಿಕ್ವೈರ್ಮೆಂಟ್ ಆಫ್ ಸೆಗ್ರಿಗೇಷನ್ ದೆನ್ ಕಂಪ್ಲೈನ್. ಇವರು ಮೊದಲು ಕಂಪ್ಲೈನ್ ಮಾಡ್ತಾರೆ, ನಾವು ಮಾಡಬೇಕಾದ ಕೆಲಸವನ್ನು ಮಾಡ್ದೇನೆ, ಅದ್ರ ಬಗ್ಗೆ ದೂರುದು ಯಾವುದೇ ಒಂದು ಪಾಲಿಕೆಗೆ ಹೊರಲಾರದ ಹೊರೆ ಆಗುತ್ತೆ. ಹೀಗಾಗಿ ಮೊದಲು ಸ್ವಚ್ಛತೆ ನೀಡಿದಂಗೆ ಅಂತರಂಗ ಬಹಿರಂಗ ಶುದ್ಧಿ ಅನ್ನೋದನ್ನ ಬಸವಣ್ಣವರೇ ಹೇಳ್ಬಿಟ್ರವ, ಎರಡು ಸಹ ಶುದ್ಧವಾಗಿರ್ಬೇಕು ಅಂತ. ಹೀಗಾಗಿ ಪರಿಸರವನ್ನ ಶುದ್ಧವಾಗಿ ಇಟ್ಕೊಳ್ಳುವಂತದ್ದು ನಮ್ಮೆಲ್ಲರ ಹೊಣೆ.
1: ನಮ್ಮ ಆರೋಗ್ಯದ ಅಶುದ್ಧತೆನೂ ಕೂಡ ಇವತ್ತಿನ ತ್ಯಾಜ್ಯದ ಒಂದು ಏನು ಪರ್ವತಗಳು ನೋಡ್ತೀವಲ್ಲ ಅದಕ್ಕೆ ಕಾರಣ ಅಂತಿರೋ.
0: ಇಲ್ಲ, ಬಹಳ ಚೆನ್ನಾಗಿದೆ. ಏನಂತ ಹೇಳಿದ್ರೆ ಸ್ಲಮ್ಸ್ ಆರ್ ಫಸ್ಟ್ ಕ್ರಿಯೇಟೆಡ್ ಇನ್ ದ ಮೈಂಡ್ಸ್ ಆಫ್ ದ ಪೀಪಲ್ ಅಂತ. ಸ್ಲಮ್ಗಳು ಎಲ್ಲಿರಲ್ಲ, ನಮ್ಮ ಮನಸ್ಸು ಸ್ಲಮ್ ಆಗುತ್ತೆ. ನಮ್ಮ ಮನಸ್ಸಲ್ಲಿ ಸ್ಲಮ್ ಕ್ರಿಯೇಟ್ ಮಾಡಿದಾಗ ನಾವು ರಸ್ತೆ ಮೇಲೆ ಸ್ಲಮ್ ಕ್ರಿಯೇಟ್ ಮಾಡ್ತೀವಿ. ರಸ್ತೆಯಲ್ಲಿ ಉಗುಳಿರಲ್ಲ, ನಮ್ಮ ಮನಸ್ಸಲ್ಲಿ ಉಗುಳು ಅನ್ನುವಂಥದ್ದನ್ನು ಮನಸ್ಸಲ್ಲಿ ಕ್ರಿಯೇಟ್ ಮಾಡ್ತಾರೆ ಸ್ಲಮ್. ಅವಾಗ ರಸ್ತೆ ಮೇಲೆ ಉಗುಳ್ತೀವಿ. ಮೋದಿಯವರು ಒಂದ್ ಕಡೆ ಹೇಳ್ತಾರೆ, ಒಂದೇ ಮಾತರಂ ಅಂತ ಹೇಳ್ತೀರಾ ನೀವು, ಸುಜಲಾಂ ಸುಫಲಾಂ ಅಂತೀರಾ. ರಸ್ತೆ ಮೇಲೆ ಉಗುಳುವಂತವ್ರಿಗೆ ಅದನ್ನ ಹೇಳೋ ಹಕ್ಕಿಲ್ಲಿದೆ ನಿಮಗೆ.
1: ಹೌದು,
0: ನೀವು ಭಾರತ ಮಾತೆ ಮೇಲೆ ಉಗುಳ್ತಾ ಇದ್ದೀರಿ. ನೀವು ರಸ್ತೆಯಲ್ಲಿ ಉಗುಳ್ತಿದ್ದೀರಿಂದ ಭಾರತದ ಮೇಲೆ ಉಗುಳ್ತಿದ್ದೀರಿ ನೀವು. ಒಂದೇ ಮಾತ್ರ ಹೇಳುವಂತ ಹಕ್ಕು ಯಾರಿಗಾರು ಇದ್ರೆ ಭಾರತವನ್ನು ಕ್ಲೀನ್ ಮಾಡುವಂತ ಪೌರ ಕಾರ್ಮಿಕರಿಗೆ ಮಾತ್ರ ಅಂತ. ಎಂತ ಮನೋಹರವಾದ ಮಾತುಗಳು.
1: ನಿಜ,
0: ನುಡಿ ಬೇರೆ ನಡೆ ಬೇರೆ ಆದಾಗ ಈ ಸಮಸ್ಯೆಗಳು ಉದ್ಭವಿಸುತ್ತೆ.
1: ನಿಜ ಸರ್. ಅದಕ್ಕಾಗಿನೇ 2026 ಏಪ್ರಿಲ್ 1 ಹೊಸ ಘನತ್ಯಾಜ್ಯ ವಿಲೇವಾರಿ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಅವರ ಪ್ರಕಾರ ಅದನ್ನ ಸೂಪರ್ವಿಷನ್ ಮಾಡುವಂತ ಜವಾಬ್ದಾರಿನ ಸುಪ್ರೀಂ ಕೋರ್ಟ್ ಸ್ವತಃ ತಗೊಂಡಿದೆ. ಘನ ನ್ಯಾಯಾಲಯ ಮುಂದೆ ಬಂದು ಭಾರತದ ಸ್ವಚ್ಛತೆಗೆ ಅಂದಕ್ಕೆ ಇನ್ನಷ್ಟು ಮೆರುಗನ್ನ ಕೊಡೋದಕ್ಕೆ ಮುಂದಾಗಿದೆ. ಅದರ ಅನೇಕ ಕಾನೂನುಗಳು ತಂದಿದ್ದಾರೆ. ಅದಕ್ಕೆ ಪೆನಾಲ್ಟಿ ಹಾಕುವಂಥದ್ದು ಇದೆ. ನೀವು ಹೇಳಿದ್ರಾಗಲೇ ಏನು ಮಾರುಕಟ್ಟೆಗಳು, ಮಾಲ್ಗಳು, ಕಂಪನಿಗಳು, ಫ್ಯಾಕ್ಟರಿಗಳು, ಇವುಗಳಿಗೆ ವಿಶೇಷವಾದಂತ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಯಥೇಚ್ಛವಾದಂತ ತ್ಯಾಜ್ಯ ಅಲ್ಲಿ ನಿರ್ಮಾಣ ಆಗುತ್ತೆ ಅಂತ. ಸೊ ಹಾಗಾಗಿ ಭಾರತದ ನಾಳಿನ ಭಾರತ, ವಿಕಸಿತ ಭಾರತ, ಅದು ಅಭಿವೃದ್ಧಿ ಹೊಂದಿದ ಭಾರತ, ಅಭಿವೃದ್ಧಿ ಹೊಂದಿದ ಭಾರತದ ಪರಿಕಲ್ಪನೆ ಸಾಕಾರ ಆಗ್ಬೇಕು. ನಿಮ್ಮ ಮಾತೇನ್ ಸರ್ ಇದಕ್ಕೆ ಸಂಬಂಧಪಟ್ಟಂತೆ?
0: ಇಲ್ಲ, ನಾನು ಹೇಳ್ತಲ್ಲ, ಇವೆಲ್ಲ ಪ್ರಗತಿಯ ಮುಂಚೂಣಿಯಲ್ಲಿ

0: ಇರುವಂತ ನಮ್ಮ ಯುವಕರು ಯಾರು ಇದನ್ನ ಕುರಿತು ನಾವು ವಯಸ್ಸಾದವರಿಗೆ ಹೇಳಿದರೆ ಅಲ್ಲಿ ಬದಲಾವಣೆ ತರಲು ಸಾಧ್ಯ ಆಗೋದಿಲ್ಲ ನಮಗೆ,
1: ಅಥವಾ ತಡವಾಗ್ಬೋದು.
0: ತಡವಾಗ್ಬೋದು. ಎಲ್ಲೋ ಒಂದ್ ಕಡೆ ಹೇಳ್ತಾರೆ, ಏನು ವಯಸ್ಸಾದವರು ಇವರನ್ನ ಗದ್ದೆಗೆ ಇಳಿಸಕ್ಕಾಗಲ್ಲ, ಯುದ್ಧ ಕಳಿಸಕ್ಕಾಗಲ್ಲ. ಬಟ್ ಯುವಕರು ಚೇಂಜ್ ಅನ್ನು ಒಪ್ಕೋತಾರೆ. ಮತ್ತೆ ಹೆಚ್ಚಾಗಿ ನಾವು ಏನು ವಯಸ್ಸಾದವರು ಇದೀವಿ, ಹಿಂದೆ ಇದ್ದಷ್ಟು ಕಾಲ ಮುಂದೆ ಇರುವುದಿಲ್ಲ. ನಾವು ಬಿಟ್ಟು ಹೋಗುವಂತ ಪ್ರಪಂಚ ಮೊದಲಿಗಿಂತಲೂ ಶುದ್ಧವಾಗಿಲ್ಲದೆ ಇದ್ರೂ ಹಾಳಾಗಬಾರ್ದು ಅನ್ನುವಂತ ಒಂದು ಕಲ್ಪನೆ ನಮ್ಮಲ್ಲಿದ್ದರೆ ಸಾಕು. ಮತ್ತೆ ಮುಂದೆ ಇದರ ವಾರಸದಾರರು ನಮ್ಮ ಯುವಜನರು ಮತ್ತು ಮಕ್ಕಳು, ಅವರಿಗೆ ಒಂದು ಕ್ಷೇಮವಾದ ಸ್ವಚ್ಛವಾದ ಭಾರತವನ್ನು ಬಿಟ್ಟು ಹೋಗುವಂತ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೂ ಇದೆ.

0: ಅವರು ಗಾಂಧಿ ತತ್ವಗಳನ್ನ ಅವರ ಎದೆಗೆ ತಲುಪಿಸುವಂತ ನಾಟಿಸುವಂತ ಕೆಲಸ ಮಾಡೋದಕ್ಕೆ ಮುಂದಾಗಿದ್ದವರು. ಏನು ಫಲಶ್ರುತಿ ಏನು, ಮತ್ತೆ ಇವತ್ತು ಅವ್ರನ್ನ ಕಟ್ಟುವ ಇನ್ನೊಂದು ಹಂತದ ಕೆಲಸ ಆಗ್ಬೇಕು ಸರ್.
1: ಹೌದು, ಬಹಳಷ್ಟು ಬದಲಾವಣೆ ಆಗಿದೆ. ಅದರಲ್ಲೂ ಏನೇ ಮೀಡಿಯಾಗಳು ಬಂದೆ, ಸೋಷಿಯಲ್ ಮೀಡಿಯಾಗಳು, ಮತ್ತೆ ವಿದ್ಯಾರ್ಥಿಗಳ
0: ಆದ್ಯತೆಗಳು,
1: ಇಚ್ಛೆಗಳು, ಇವುಗಳು ಬಹಳಷ್ಟು ಬದಲಾವಣೆ ಆಗಿದೆ. ಜೀವನ ಕ್ರಮನೇ ಬದಲಾವಣೆ ಆಗೋಗಿದೆ. ನನಗೊಂದು ಅನ್ಸುತ್ತೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಈಗಿನ ತಲೆಮಾರು ಏನಿದೆ, ನೀವು ಬೇಕಾದ್ರೆ ಜನ್ಜಿ ಅಂತಲೋ ಕರ್ಕೊಳ್ಳಿ, ಏನಾದ್ರು ಕರ್ಕೊಳ್ಳಿ, ಅವ್ರಿಗೆ ಅನುಭವ ದಾರಿದ್ರೆ ಇದೆ, ಅನುಭವ ಇಲ್ಲ. ಯಾರೋ ಕಟ್ಟಿಸಿಕೊಟ್ಟ ಬದುಕನ್ನ ಇವರು ನಡೆಸ್ಕೊಂಡು ಹೋಗ್ತಾರೆ. ನಾವು ನೀವು ಬದುಕನ್ನು ಕಟ್ಕೊಂಡ್ವಿ, ಅವರಿಗೆ ಕಾಲೇಜ್ಗಳು ಕಟ್ಟಿಸ್ಕೊಡ್ತವೆ, ಅಥವಾ ಅವ್ರು ಕೆಲಸ ಮಾಡ್ತಾ ಸಾಫ್ಟ್ವೇರ್ ಕಂಪನಿಗಳು ಕಟ್ಟಿಸ್ಕೊಡ್ತವೆ. ಕಟ್ಟಿಸಿಕೊಟ್ಟಂತ ಬದುಕನ್ನ ಕಡಿಯು ಮಾಡ್ಕೊಂಡು ಹೋಗುದು, ನಾವೇ ಬದುಕನ್ನು ಕಟ್ಟಿಸಿಕೊಳ್ಳೋದ್ರಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ಹೀಗಾಗಿ ನಮ್ಮ
0: ನೋವು, ಸವಾಲುಗಳು, ಸಂಕಷ್ಟಗಳು ಅಲ್ಲಿ ಕಾಣೋದಿಲ್ಲ,
1: ಅಲ್ಲಿ ಕಾಣೋದಿಲ್ಲ,
0: ಬೇರೆಯವರು ಕಟ್ಟಿಕೊಟ್ಟಿರೋ ಬದುಕಿನಲ್ಲಿ ಕಾಣೋದಿಲ್ಲ.
1: ಇದು ಅಪಾರ್ಟ್ಮೆಂಟ್ ಅಲ್ಲಿ ರೆಡಿ ಟು ಆಕ್ಯುಪೈ ಅಂತ ಹೋಗಿ ಸೇರ್ಕೋತೀವಿ, ಅದೇ ಮನೆಯನ್ನ ನೀವು ಕಟ್ಟಿ, ಬಾಗಿಲನ್ನ ಆ ಕಡೆ ಇಡೋದನ್ನ ಈ ಕಡೆ ಇಟ್ಟು, ಈ ಕಡೆ ಬಿಡೋದನ್ನ ಆ ಕಡೆ ಇಟ್ಟು, ಮತ್ತೆ ಅದಕ್ಕೆ ಕ್ಯೂರ್ ಮಾಡುವಾಗ ನೀವೇ ನಿಂತು ನೀರು ಹಾಯಿಸಿ ಎಲ್ಲೆಲ್ಲಿ ಏನಾಗಿದೆ ಅಂತ ನೋಡ್ಕೊಂಡು, ಬಚ್ಚಲ್ ಮನೆಯ ವಾಟ ಸರಿಯಾಗಿದೆಯೋ ಇಲ್ಲೋ ಇವೆಲ್ಲ ನೋಡಿದಾಗ ಆ ಮನೇಲಿ ವಾಸ ಮಾಡುವಾಗ ನಿಮಗಿರುವಂತ ತೃಪ್ತಿ ಯಾರೋ ಕಟ್ಟಿಕೊಟ್ಟ ಮನೆಯಲ್ಲಿ ಇರುವುದಿಲ್ಲ. ಹಾಗಾಗಿ ನಮ್ಮ ಅನುಭವ ಶೂನ್ಯತೆ, ಅನುಭವ ದಾರಿದ್ರತೆ ಇಂದಿನ ಜನ್ಜಿಗಳಿಗೆ ಇರುವುದರಿಂದಲೇ ಎಲ್ಲೋ ದಿಕ್ಕುಪಾಲಾಗಿ ಅವ್ರು ಹೋಗ್ತಾ ಇದ್ದಾರೆ. ಯಾರು ಹೇಳಿದ್ರ ಹಾಗೆ, ಯಾವ ದಿಕ್ಕು ಬಂದ್ರ ಆ ದಿಕ್ಕು, ಗಾಳಿಗೆ ಸಿಕ್ಕ ತರಗಲೇ ಆಗೋಗ್ಬಿಟ್ಟಿದ್ದಾರೆ ಇಂದಿನ ಯುವಕರು.
0: ಕುವೆಂಪು ಅವರ ಮತ್ತೊಂದು ಮಾತು, ಮುಂದೊಂದು ಗುರಿ ಇತ್ತು, ಹಿಂದೊಬ್ಬ ಗುರುವಿದ್ದ, ಸಾಗುತ್ತಿತ್ತು ರಣಧೀರರ ಪಡೆ, ಈಗ ಹಿಂದೆ ಗುರುವೂ ಇಲ್ಲ, ಮುಂದೆ ಗುರಿನೂ ಇಲ್ಲ, ಸಾಗುತ್ತಿರುವುದು ರಣಹೇಳಿಗಳ ಪಡೆ.
1: ಸತ್ಯದ ಮಾತು, ಎಷ್ಟೋ ವರ್ಷ ಕೆಳಗೆ ಹೇಳಿದ್ದು, ಇಂದಿನ ಯುವಕರನ್ನೇ ಕುರಿತು ಹೇಳಿದ್ರು ಅಂತ ಅನ್ಸುತ್ತೆ ನನಗೆ.
0: ನಮ್ಮೆಲ್ಲರ ಜವಾಬ್ದಾರಿ ಏನಾಗ್ಬೇಕು ಸರ್? ನೀವೊಬ್ಬ ಹಿರಿಯರಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಸುಮಾರು 5 ದಶಕಗಳಿಗೂ ಹೆಚ್ಚು ಕಾಲ ಗುರುಸ್ಕೊಂಡಂತವ್ರು, ತಾವು ಒಂದು ಕಿವಿ ಮಾತನ್ನು ಹೇಳದೆ ಆದ್ರೆ, ಯಾಕೆಂದ್ರೆ ಮಹಾತ್ಮ ಗಾಂಧೀಜಿಯವರ ಜಯಂತಿ, ಹಾಗೆಯೇ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜಯಂತಿ, ಜೊತೆಗೆ ಮಹಾತ್ಮ ಗಾಂಧೀಜಿ ಸ್ವಚ್ಛತೆಯ ಕೊಟ್ಟಂತ ಆದ್ಯತೆಯನ್ನೇ ನಾ ಇವತ್ತು ಬದುಕಿನ ಕ್ರಮವಾಗಿಸ್ಕೊಳ್ಬೇಕು ಅನ್ನೋದೇ ಆದ್ರೆ ತಮ್ಮ ಕಿವಿ ಮಾತೇನು ಸರ್?
1: ಇಲ್ಲಿ ಪ್ರತಿ ಮಹಾತ್ಮರ ಜಯಂತಿಯೂ ಸಹ ಒಂದೊಂದು ಮೆಸೇಜ್ ಅನ್ನ ಕೊಡುತ್ತೆ. ಅಲ್ಲಿ ಮೆಸೇಜ್ ಮುಕ್ತವಾಗುತ್ತೆ ನಮಗೆ, ಆಚರಣೆಗಿಂತಲೂ ಆ ಮೆಸೇಜು ನಮಗೆ ಬಹಳಷ್ಟು ಮುಖ್ಯವಾಗುತ್ತೆ. ಅದರ ಬೆಳಕಿನಲ್ಲಿ ನಾವು ನಮ್ಮ ದಾರಿನ ಕೊಂಡ್ಕೋಬೇಕು. ದೀಪ ಬೆಳಕನ್ನು ಕೊಡುತ್ತೆ, ಮುಟ್ಟಿದ್ರೆ ಬಿಸಿನೂ ತಟ್ಟುತ್ತೆ. ಬುದ್ಧಿವಂತರು ದೀಪದ ಬೆಳಕಿನಲ್ಲಿ ತಮ್ಮ ದಾರಿ ನೋಡ್ಕೋತಾರೆ, ಉಳಿದವರು ಅದ ಬಿಸಿ ತಟ್ಟಿದ ಅನುಭವದಲ್ಲಿ ಪಾಠ ಕಲ್ತ್ಕೋತಾರೆ. ನಾವು ಇನ್ನೊಂದು ದೀಪದ ಬೆಳಕಿನಲ್ಲಿ, ಮತ್ತೆ ಹಿಂದಿನ ಯಾರು ದಾರ್ಶನಿಕರು ಹೇಳಿದಂತ ನುಡಿಗಳ ಮಾರ್ಗದರ್ಶನದಲ್ಲಿ ನಾವು ಮುಂದೊಡಬೇಕೆ ಹೊರತುವೆ, ಕೆಟ್ಟ ಅನುಭವಗಳಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಅನ್ನುವಂತದ್ದು ನನ್ನ
0: ಹಾಗಾದ್ರೆ
1: ಆಶಯ.
0: ಸ್ವಚ್ಛತಾ ಈ ಸೇವಾ ಸಂದರ್ಭದಲ್ಲಿ ಏನೊಂದು ಉಪಕ್ರಮ ಇದೆ, ಸ್ವಚ್ಛ ಭಾರತ ಅಭಿಯಾನದ ಬಹುಮುಖ್ಯ ಉಪಕ್ರಮ, ಅದರ ಅಡಿನಲ್ಲಿ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಪ್ರತಿ ಕಚೇರಿಗಳಲ್ಲಿ,
1: ಹೌದು,
0: ಪ್ರತಿ ನೌಕರರ ಸಂಘದಲ್ಲಿ ಅಥವಾ ಸಂಘ ಸಂಸ್ಥೆಗಳ ವಲಯದಲ್ಲಿ. ಆದ್ರೆ ಅದರ ಅನುಷ್ಠಾನ ಅನ್ನುವಂಥದ್ದು ಮುಖ್ಯ ಆಗ, ನೆಪ ಮಾತ್ರಕ್ಕೆ ನಾವು ಪ್ರತಿಜ್ಞಾ ಸ್ವೀಕಾರ ಮಾಡಿಬಿಟ್ರೆ, ಸ್ವಚ್ಛತಾ ಈ ಸೇವಾ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ್ರೆ ಅದು ಅನುಷ್ಠಾನ ಆಗೋದಿಲ್ಲ. ಯಾಕೆಂದ್ರೆ 47ರ ಹೊತ್ತಿಗೆ ಇಡೀ ಭಾರತ ಅಭಿವೃದ್ಧಿ ಹೊಂದಿದ ಭಾರತ ಆಗಬೇಕು. ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ಈ ಅನೈರ್ಮಲ್ಯ, ಅಶೌಚ, ಕಸ ಇರುವಂತದ್ದು ಅಥವಾ ಶೌಚಾಲಯಗಳಿಲ್ಲದೆ ಇರತಕ್ಕಂಥ ಬಯಲು ಬಹಿರ್ದೆಸೆ ಇವೆಲ್ಲವೂ ಇರಬಾರದು.
1: ಅದೇ ನಮ್ಮ ನಿಮ್ಮ ಆಶಯ.
0: ಎಸ್, ನಮ್ಮ ಆಕಾಶವಾಣಿಯ ಆಶಯವೂ ಕೂಡ ಅದೇ. ಧನ್ಯವಾದಗಳು ಸರ್ ಈ ಸಂವಾದಕ್ಕೆ ಆಗಮಿಸಿ. ಮಹಾತ್ಮ ಗಾಂಧೀಜಿಯವರ ಜಯಂತಿಯ ಸುಸಂದರ್ಭದಲ್ಲಿ ಸ್ವಚ್ಛತಾ ಈ ಸೇವಾ, ಇದರ ಬಗ್ಗೆ ಗಾಂಧೀಜಿಗೂ ಮತ್ತು ಈ ಸೇವೆಗೂ, ಈ ಒಂದು ಘೋಷಣೆಗೂ ಇರತಕ್ಕಂತ ಸಂಬಂಧ, ಸಂಪರ್ಕದ ಕೊಂಡಿ ಎಲ್ಲಿಂದ ಹೇಗೆ ಅನ್ನೋದ್ರ ಬಗ್ಗೆ ಬಹಳ ಉತ್ತಮವಾದಂತ ಮಾಹಿತಿಗಳನ್ನು ಕೊಟ್ಟಿದ್ರಿ. ಅದಕ್ಕಾಗಿ ನಾವು ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತೀವಿ. ಧನ್ಯವಾದಗಳು.
1: ಆಕಾಶವಾಣಿ ಎಲ್ಲ ಶ್ರೋತೃಗಳು ಸಹ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ಜಯಂತಿಯ ಶುಭಾಶಯಗಳನ್ನು ನಾನು ಕೋರ್ತೀನಿ.
0: ಧನ್ಯವಾದಗಳು ಸರ್.
2: ಇದುವರೆಗೆ ಸ್ವಚ್ಛತಾ ಹೀ ಸೇವಾ ಕುರಿತಂತೆ ಸಂವಾದ ಕೇಳಿದಿರಿ. ಸಂವಾದದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಎಚ್ ಎಸ್ ಸುರೇಶ್, ಹಿರಿಯ ಗಾಂಧಿವಾದಿಗಳು. ಸಂದರ್ಶನವನ್ನು ನಡೆಸಿಕೊಟ್ಟವರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಅಕ್ಷಯ್ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಅಮ್ಮ
1: ಅಮ್ಮ
2: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
1: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
1: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
1: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
1: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
4: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
5: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
4: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುನ್ಹೇರೆ ಪಲ್. ಹಳೆಯ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಜಾಗೃತಿ ಚಿತ್ರದ ಗೀತೆ, ಹಾಡಿದ್ದಾರೆ ಆಶಾ ಭೋಸ್ಲೆ. ಕವಿ ಪ್ರದೀಪ್ ಅವರ ಸಾಹಿತ್ಯ, ಹೇಮಂತ್ ಮುಖರ್ಜಿಯವರ ಸಂಗೀತ.

0: ಪೂರಬ್ ಔರ್ ಪಶ್ಚಿಮ್ ಚಿತ್ರದ ಗೀತೆಯನ್ನ ಕೇಳಿದ್ರಿ ಮಹೇಂದ್ರ ಕಪೂರ್ ಅವರ ಧ್ವನಿಯಲ್ಲಿ. ಇಂದೀವರ್ ಅವರ ಸಾಹಿತ್ಯಕ್ಕೆ ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತವಿತ್ತು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಕೇಳ್ತಾ ಇದ್ದೀರಾ ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇನ್ನು ಮುಂದೆ ಸಿಕಂದರ್ ಎ ಆಜಮ್ ಚಿತ್ರದ ಗೀತೆ ಮೊಹಮ್ಮದ್ ರಫಿ ಅವರು ಹಾಡಿದ್ದಾರೆ, ರಾಜೇಂದರ್ ಕೃಷ್ಣ ಅವರ ಸಾಹಿತ್ಯ, ಹನ್ಸ್ ರಾಜ್ ಭೇಲ್ ಅವರ ಸಂಗೀತ.

ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ ಗಂಗಾ ಜಮುನ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶಕೀಲ್ ಬದಾಯುನಿ ಅವರ ಸಾಹಿತ್ಯ, ನೌಶಾದ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಮುಂದೆ ಕೇಳಿ, ಜಿಸ್ ದೇಶ್ ಮೇ ಗಂಗಾ ಬಹತಿ ಹೇ ಚಿತ್ರದ ಗೀತೆ ಹಾಡಿದ್ದಾರೆ ಮುಖೇಶ್. ಶೈಲೇಂದ್ರ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ.

ಸುನೇರೆ ಪಲ್ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆ ಮೂಡಿ ಬರ್ತಾ ಇದೆ. ಉಪಕಾರ್ ಚಿತ್ರದ ಗೀತೆ ಹಾಡಿದ್ದಾರೆ ಮಹೇಂದ್ರ ಕಪೂರ್. ಗುಲ್ಷನ್ ಬವರಾ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಭಾರತದ ರತ್ನ ಚಿತ್ರದ ಗೀತೆ, ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರು. ಜಯದೇವ್ ಕುಮಾರ್ ಅವರ ಸಾಹಿತ್ಯ, ಆರ್ ಸುದರ್ಶನಂ ಅವರ ಸಂಗೀತ.

ಕನ್ನಡದ ಪರಶುರಾಮ ನಿರುಪಮಾನ ಶೂರ ವಿಜಯ ವಿದ್ಯಾರಣ್ಯ ಹೊನ್ನಳೆಯ ಕರೆದರು ಅವರ ನಾಡಿನಿವನು ನಮಗೆ ಕೀರ್ತಿ ತರುವನು ಓ ದೇವಿ ಭಾರತಿ ಬೆಳಗು ಅವನಿಗಾರತಿ ಮಡಶೂರ

ನಮ್ಮ ಜನ್ಮಭೂಮಿ ಮಹರ್ಷಿಗಳ ತಪೋಭೂಮಿ ಸಾಹಸಿಗಳ ಪುಣ್ಯಭೂಮಿ ಮಹಾತ್ಮರ ಮಾತೃಭೂಮಿ ಭೂದೇವಿ ನಕ್ಕರೆ ರತ್ನಧಾರೆ ಹರಿವುದು ಅವಳು ಸನ್ನೆಗೈದರೆ ವಜ್ರಪಚ್ಚೆ ಸುರಿವುದು ಓ ದೇವಿ ಭಾರತಿ ಬೆಳಗು ಅವನಿಗಾರತಿ ನಾಡ ಶೂರ ಬಳ

ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಅನಿರೀಕ್ಷಿತ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಬಿ ನಾಗೇಶ್ವರ ಬಾಬಾ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಸವಿನೆನಪು ಕಾರ್ಯಕ್ರಮವನ್ನ. ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಅಳಿಯ ಗಿಳಿಯ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಸಂಗಡಿಗರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪನವರ ಸಂಗೀತ.

ಪಿಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೇಯರ್ ಮುತ್ತಣ್ಣ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಟಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಸವಿನೆನಪು ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 11:17. ಮುಂದಿನ ಗೀತೆ ತಾಯಿ ಕರಳು ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಜಿವಿ ಅಯ್ಯರ್ ಅವರ ಸಾಹಿತ್ಯ, ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ.

ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಪರೋಪಕಾರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಸವಿನೆನಪು ಕಾರ್ಯಕ್ರಮದಲ್ಲಿ.

ಪೀಠಾಪುರಂ ನಾಗೇಶ್ವರ ರಾವ್ ಪ್ರಕಾಶ್ ಹಾಗೂ ಸಂಗಡಿಗರ ಕಂಠದಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆಯನ್ನು ಆಯ್ದದ್ದು ನಮ್ಮ ದಾರಿ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಮೂಡಿ ಬರ್ತಾ ಇದೆ ಕಾವೇರಿ ಚಿತ್ರದ ಹಾಡು. ವಿಜಯ ನರಸಿಂಹ ಅವರ ಗೀತರಚನೆ ಇದೆ. ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ ಇದೆ.

ದೇವರು ಕೊಟ್ಟ ತಂಗಿ ಚಿತ್ರದ ಈ ಒಂದು ಗೀತೆಗೆ ಧನಿಯಾಗಿದ್ದವರು ಪಿ ಬಿ ಶ್ರೀನಿವಾಸ್. ಜೀವದೇ ಶಂಕರ್ ಅವರ ಸಾಹಿತ್ಯವಿತ್ತು, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇತ್ತು. ಕಾಡಿನ ಬೆಂಕಿ ಚಿತ್ರದ ಈ ಗೀತೆಗೆ ಧನಿಯಾಗಿದ್ದಾರೆ ಪಿ ಆರ್ ಛಾಯಾ.

ಎಸ್ ಜಾನಕಿಯವರ ಕಂಠದಲ್ಲಿ ಗಾಳಿ ಮಾತು ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಶ್ರೀ ಉದಯನ್ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ಇನ್ನೀಗ ಮೂಡಿ ಬರ್ತಾ ಇದೆ ಎಲ್ ಎನ್ ಶಾಸ್ತ್ರಿ, ನಂದಿತ ಹಾಗೂ ಬಿಜೆ ಭರತ್ ಅವರ ಕಂಠದಲ್ಲಿ ಚಿತ್ರ ಧೀಮಂತ ಮನುಷ್ಯ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಇಂದು ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಅಹಿಂಸೆ ಸತ್ಯಾಗ್ರಹದಂಥ ಅಸ್ತ್ರಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಅವರ ಬದುಕು ಮತ್ತು ಸಂದೇಶಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗಬೇಕು ಎಂಬ ಉದ್ದೇಶದಿಂದ ರಾಜ್ಯಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇಂದು ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧೀಜಿಯವರ ಭಾವಚಿತ್ರಕ್ಕೆ ಉಪ ಮಹಾನಿರ್ದೇಶಕರಾದ ಕೆ ಅರುಣ್ ಪ್ರಭಾಕರ್ ಹಾಗೂ ವಿವಿಧ ವಿಭಾಗಗಳ ಅಧಿಕಾರಿಗಳು ಪುಷ್ಪ ಸಮರ್ಪಿಸುವ ಮೂಲಕ ಗೌರವ ಸಲ್ಲಿಸಿದರು. ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಅಂಗವಾಗಿ ಆಕಾಶವಾಣಿ ಆವರಣದಲ್ಲಿ ಆಯೋಜಿತ ಸ್ವಚ್ಛತಾ ಕಾರ್ಯದಲ್ಲಿ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಹಾವೇರಿ ಜಿಲ್ಲೆಯ ಹೊಸರುತಿ ಗ್ರಾಮದ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆಯಲ್ಲಿ ಪಠ್ಯಕ್ರಮದ ಜೊತೆಗೆ ಸ್ವಾವಲಂಬನೆ ಶಿಕ್ಷಣ ನೀಡುವ ಮೂಲಕ ಗಾಂಧಿ ತತ್ವವನ್ನು ವಿದ್ಯಾರ್ಥಿಗಳಲ್ಲಿ ರೂಢಿಸಲಾಗುತ್ತಿದೆ. ಈ ಕುರಿತು ಹೊಸರುತಿ ಗ್ರಾಮದ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾಗಲಿಂಗಪ್ಪ ಹಸರೆಡ್ಡಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಗುರುಕುಲದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಪಠ್ಯಕ್ರಮದೊಂದಿಗೆ ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾದ ಸ್ವಾವಲಂಬನೆ ಶಿಕ್ಷಣವನ್ನ ನೀಡುವುದು. ನೂಲು ನೇಯ್ಗೆ, ಕೃಷಿ, ಹೈನುಗಾರಿಕೆ ಶಿಕ್ಷಣವನ್ನ ನೀಡುತ್ತೇವೆ. ಮಕ್ಕಳು ತಮ್ಮ ಬಟ್ಟೆಗಳನ್ನ ತಾವೇ ತೊಳ್ಕೊಂತಾರ, ಸ್ನಾನಗೃಹಗಳನ್ನ ಶೌಚಾಲಯಗಳನ್ನ ತಾವೇ ಸ್ವಚ್ಛ ಮಾಡ್ಕೊಂತಾರ, ತಾವೇ ನೇಯ್ದ ಖಾದಿ ಬಟ್ಟೆಗಳನ್ನ ಧರಿಸ್ತಾರ, ತಾವೇ ಕೃಷಿ ಮಾಡಿದಂತಹ ಹಣ್ಣು ಹಂಪಲಗಳನ್ನ ಧಾನ್ಯಗಳನ್ನ ಸೇವಿಸಿ ಸಹಜೀವನವನ್ನ ನಡೆಸ್ತಾರ. 32 ಎಕರೆ ಭೂಮಿ ಐತಿ. ತೆಂಗು, ಹಣ್ಣು, ಕಾಯಿಪಲ್ಯಗಳನ್ನು ಬೆಳೆದು ಮಕ್ಕಳಿಗೆ ನೀಡಲಾಗ್ತದೆ. ಸುಸಜ್ಜಿತ ಶಾಲಾ ಕಟ್ಟಡ, ಭೋಜನಾಲಯ, ಮಕ್ಕಳಿಗೆ ಬಿಸಿನೀರಿನ ಸ್ನಾನದ ವ್ಯವಸ್ಥೆ, ಕಂಪ್ಯೂಟರ್ ಲ್ಯಾಬ್, ಮೆಡಿಕಲ್ ರೂಮು, ಪ್ರಯೋಗಾಲಯ ಮೈದಾನ ಐತಿ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಐತಿ. ಪ್ರತಿ ವರ್ಷ ನಮ್ಮ SSLC ಫಲಿತಾಂಶ 100ಕ್ಕೆ 100ರಷ್ಟು. ಇನ್ಸ್ಪೈರ್ಡ್ ಅವಾರ್ಡ್, ಮಕ್ಕಳ ವಿಜ್ಞಾನ ಸಮಾವೇಶದೊಳಗೆ ರಾಷ್ಟ್ರ ಮಟ್ಟದಲ್ಲಿ ಸಹ ಯೋಜನೆಗಳನ್ನು ಮಂಡಿಸಿ ಶಭಾಸಗಿರಿಯನ್ನು ಪಡೆದುಕೊಂಡಿದ್ದಾರೆ. ವಾಲಿಬಾಲ್, ಥ್ರೋಬಾಲ್, ಬಾಸ್ಕೆಟ್ಬಾಲ್, ಟಿಟಿಸ್, ಚೆಸ್ ಸ್ಪರ್ಧೆಗಳಲ್ಲಿ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದವರೆಗೂ ಸ್ಪರ್ಧಿಸ್ತಾರೆ. ಕರ್ನಾಟಕ ಸರ್ಕಾರದವರು ಕಳೆದ ವರ್ಷ ಗಾಂಧಿ ಸೇವಾ ಗೌರವ ಪ್ರಶಸ್ತಿಯನ್ನ ನೀಡಿರ್ತಾರ ಎಂಬುದು ಒಂದು ಹೆಮ್ಮೆಯ ಸಂಗತಿಯಾಗಿದೆ.
0: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ಸಂಖ್ಯೆ 36ರಲ್ಲಿ ಆಯೋಜಿತ 7 ದಿನಗಳ ಸ್ವಚ್ಛತಾ ಸಪ್ತಾಹ ಅಭಿಯಾನವು ಯಶಸ್ವಿಯಾಗಿ ಸಂಪೂರ್ಣಗೊಂಡಿದೆ. ಸ್ವಚ್ಛತಾ ಸಪ್ತಾಹದ ಕುರಿತು ಪಾಲಿಕೆ ಸದಸ್ಯ ರಾಜಣ್ಣ ಕೊರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ.
2: September 20th ತಾರೀಕಿನಿಂದ 26ನೇ ತಾರೀಕುವರೆಗೂ ಸಪ್ತಾಹ ಸ್ವಚ್ಛತಾ ಅಭಿಯಾನವನ್ನ ವಾರ್ಡ್ ನಂಬರ್ 36ರಲ್ಲಿ ನಾವು ಹಮ್ಮಿಕೊಂಡಿದ್ದೆವು. ನಮ್ಮ ಜೊತೆ NSS 18 ಕಾಲೇಜಿನ ವಿದ್ಯಾರ್ಥಿಗಳು, ಧರ್ಮಸ್ಥಳ ಮಹಿಳಾ ಸಂಘದವರು, ಮಹಾನಗರ ಪಾಲಿಕೆಯ ಹೆಲ್ತ್ ಡಿಪಾರ್ಟ್ಮೆಂಟ್ ನವರು, ಪೌರ ಕಾರ್ಮಿಕರು ಮತ್ತು ಸ್ಥಳೀಯರು ನಮ್ಮ ಜೊತೆ ಪಾಲ್ಗೊಂಡು ಬಹಳಷ್ಟು ಯಶಸ್ವಿಯಾಗಿ ಸ್ವಚ್ಛ ಭಾರತ್ ಅಭಿಯಾನವನ್ನ ನಾವು ಸಂಪೂರ್ಣಗೊಳಿಸಿದ್ದೇವೆ. ಈ ಒಂದು ಅಭಿಯಾನವನ್ನ ನಾವು ಮಾಡುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಹಸಿ ಕಸ ಬೇರೆ, ಒಣ ಕಸ ಬೇರೆ, ಪ್ಲಾಸ್ಟಿಕ್ ಗಳನ್ನ ಬೇರೆ ಮಾಡಿ ವಾಹನ ಏನು ಬರ್ತಾವೋ ತಮ್ಮ ಮನೆಗಳ ಮುಂದೆ ಅವಾಗಲೇ ನೀವು ಕಸ ಹಾಕಬೇಕು, ಎಲ್ಲೆಂದ್ರಲ್ಲಿ ಕಸವನ್ನ ಚೆಲ್ಲಬಾರದು ಅನ್ನುವಂತ ಜಾಗೃತಿಯನ್ನ ಎಲ್ಲ ಸಾರ್ವಜನಿಕರಿಗೆ ನಾವು ಮೂಡಿಸಿದ್ದೇವೆ. ಆದ್ದರಿಂದ ಈ ಸ್ವಚ್ಛ ಭಾರತ ಅಭಿಯಾನ ಬಹಳಷ್ಟು ಯಶಸ್ವಿಯಾಗಿದೆ. ಇದು ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ಹಾಗೂ ಪ್ರಧಾನಮಂತ್ರಿಯಾದಂತ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಸ್ವಚ್ಛತಾ ಅಭಿಯಾನವನ್ನ ಬಹಳ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ್ದೇವೆ. ಈ ಕಾರ್ಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ ಸರ್ವರಿಗೂ ನಾನು ಅನಂತ ಅನಂತ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವಾ ಸೇ

0: ಸ್ವಚ್ಛ ಸೇವಾ ಮಂತ್ರದೊಂದಿಗೆ ಅಭಿಯಾನ ನಡೆಯುತ್ತಿದೆ. ಬ್ಯಾಂಕಿಂಗ್ ವಲಯದ ಬೆಳವಣಿಗೆಯ ಅನ್ವೇಷಣೆ ಎನ್ನುವುದು ಬ್ಯಾಂಕ್ಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು, ವಂಚನೆ ತಡೆಯಲು ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನು ಸದೃಢಗೊಳಿಸಲು ಕೈಗೊಂಡ ಪ್ರಮುಖ ಪ್ರಕ್ರಿಯೆಯಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರ ವಹಿಸಿಕೊಂಡ ಕೂಡಲೇ ಆಸ್ತಿ ಗುಣಮಟ್ಟ ಪರಿಶೀಲನೆಗೆ ಆದೇಶಿಸಿತು. ಪ್ರತಿ ಬ್ಯಾಂಕ್ ತನ್ನ ಒತ್ತಡವನ್ನು ಪ್ರಾಮಾಣಿಕವಾಗಿ ವರ್ಗೀಕರಿಸುವಂತೆ ಸೂಚನೆ ನೀಡಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಬಹುದಾದ ಚಂಡಮಾರುತದಂತಹ ವಿಪತ್ತುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸುವ ಸಾಮರ್ಥ್ಯವನ್ನು ಪರೀಕ್ಷಿಸುವ ಉದ್ದೇಶದಿಂದ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವತಿಯಿಂದ ಆಯೋಜಿಸಿದ್ದ ಅಂತಾರಾಜ್ಯ ಚಂಡಮಾರುತ ಅಣುಕು ಕಾರ್ಯಾಚರಣೆ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಚಂಡಮಾರುತದ ಸಂದರ್ಭದಲ್ಲಿ ಉಂಟಾಗಬಹುದಾದ ಬೃಹತ್ ಮಳೆ, ಬಿರುಗಾಳಿ, ಸಮುದ್ರದ ಅಬ್ಬರ, ಕಡಲ ಕೊರೆತ, ಪ್ರವಾಹ, ಮರಗಳ ಉರುಳುವಿಕೆ ಹಾಗೂ ವಿದ್ಯುತ್ ಕಂಬಗಳಿಗೆ ಹಾನಿ ಸೇರಿದಂತೆ ವಿವಿಧ ತುರ್ತು ಪರಿಸ್ಥಿತಿಗಳನ್ನು ಅಣುಕು ಕಾರ್ಯಾಚರಣೆಯಲ್ಲಿ ಸೃಷ್ಟಿಸಿ ಅವುಗಳನ್ನು ನಿಭಾಯಿಸುವ ಇಲಾಖೆಗಳ ಸಿದ್ದತೆಯನ್ನು ಪರಿಶೀಲಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೇಳಿ ಕಥೆಗಾರ್ತಿ ಶಿವಲೀಲಾ ಎಸ್ ಧನ್ನಾ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ನೀರಜ ಕಾರಟಗಿ.
3: ಆತ್ಮೀಯ ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಥೆಗಾರ್ತಿ, ಆಧುನಿಕ ವಚನಗಾರ್ತಿ ಶಿವಲೀಲಾ ಎಸ್ ಧನ್ನಾ ಅವರು ನಮ್ಮೊಂದಿಗಿದ್ದಾರೆ. ಶಿವಲೀಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ತಮ್ಮ ಆತ್ಮೀಯ ಕರೆಯೋಲೆಗೆ ತುಂಬ ಹೃದಯದ ಧನ್ಯವಾದಗಳು.
3: ಶಿವಲೀಲಾ ಮೇಡಮ್ ಅವರೇ, ಮೊದಲಿಗೆ ತಮ್ಮ ಬಾಲ್ಯದ ಜೀವನ, ತಾವು ಎಲ್ಲಿ ಹುಟ್ಟಿ ಬೆಳೆದಿತ್ತು, ಇದ್ರ ಬಗ್ಗೆ ತಿಳಿಸ್ಕೊಡಿ.
4: ನನ್ನ ಬಾಲ್ಯದ ಜೀವನ ಅಂದರೆ ಅರಮನೆಯ ಆಸ್ಥಾನದಲ್ಲಿರುವ ಮಹಾರಾಣಿಯಂತೇನು ಇರಲಿಲ್ಲ. ನಾನು ಒಂದು ಬಡವನ ಕುಟೀರದಲ್ಲಿ ಹುಟ್ಟಿ ಬೆಳೆದ ಒಂದು ಮಲ್ಲಿಗೆಯಂತೆ ನನ್ನ ಬಾಲ್ಯದ ಜೀವನ. ನಾನು ಕಲಬುರಗಿ ಜಿಲ್ಲೆ ಆಳನ್ ತಾಲೂಕಿನ ಜವಳಿ ಡಿ ಎಂಬ ಗ್ರಾಮದಲ್ಲಿ ಹುಟ್ಟಿದ್ದೇನೆ.
3: ತಮ್ಮ ಶಿಕ್ಷಣ ಎಲ್ಲ ಜವಳಿ ಡಿಯಲ್ಲಿ ಆಗಿದೆ?
4: ನನ್ನ ಶಿಕ್ಷಣ ನಮ್ಮ ಊರಿನಲ್ಲಿ 7ನೇ ತರಗತಿಯವರೆಗೆ ಮಾತ್ರ ಇತ್ತು. 8, 9, 10ನೇ ತರಗತಿ ನಾನು ಅಲ್ಲೇ ಪಕ್ಕದಲ್ಲಿರುವ ದಂಗಾಪುರ ಎಂಬ ಗ್ರಾಮದಲ್ಲಿ ನನ್ನ ಶಿಕ್ಷಣ ಆಗಿದೆ 10ನೇ ತರಗತಿವರೆಗೆ.
3: ಈಗ ಶಿವಲೀಲಾ ಅವರೇ, ತಾವು ಈ ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕು ಅಂತ ಯಾವಾಗ ಅನ್ನಿಸ್ತು ನಿಮಗೆ?
4: ನನಗೆ ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕಂತ ನಾನು ಚಿಕ್ಕ ವಯಸ್ಸಿನಿಂದಲೂ ನಾನು ಓದುವುದು ನನ್ನ ಗೀಳಾಗಿತ್ತು, ಒಂದು ಹವ್ಯಾಸ ಆಗಿತ್ತು ನಂದು ಚಿಕ್ಕ ವಯಸ್ಸಿನಿಂದಲೂ. ಯಾಕಂದರೆ ನಾನು ಸಣ್ಣಕ್ಕೆ ಇದ್ದಾಗಿಂದ ನಮ್ಮದು ತಾಯಿ ತವರು ಊರಲ್ಲಿ ನಮ್ಮದು ತಾತ ಅವರು ಅಂದರೆ ಅವರು ಕಿರಾಣಿ ಅಂಗಡಿ ಇತ್ತು, ಅವರೆಲ್ಲ ಪೊಟ್ಟಣ ಕಟ್ಟಕ್ಕಂತೇಳಿ ಎಲ್ಲ ಮಾಸ ಪತ್ರಿಕೆಗಳು, ವಾರ ಪತ್ರಿಕೆಗಳು ಇವೆಲ್ಲ ತರ್ತಿದ್ರು. ಅವಾಗ ಏನಾದ್ರು ಅವರು ಪೊಟ್ಟಣ ಕಟ್ಟಕ್ಕೆ ತಂದಿದ್ರಲ್ಲ, ನಾನು ಓದಿ ಮುಗಿಸಿದ ಮೇಲೆ ನಾನು ಅಂಗಡಿಗೆ ಒಯ್ದು ಕೊಡ್ತೀವಿ, ಎಲ್ಲ ನಾನು ಓದಿಲ್ಲ ಬಾಬಾ ನಾನು ಓದೋದ್ರೊಳಗೆ ಕೊಡ್ತೀನಿ ಅಂತ ಹೇಳಿಕೆ ಅಂತಿದ್ದೆ. ಅಷ್ಟು ನನಗೆ ಹವ್ಯಾಸ ಇತ್ತು, ಎಲ್ಲಿ ಒಂದು ಪುಸ್ತಕ ಇತ್ತಂದ್ರೆ ಅದನ್ನು ಓದಲಾರ್ದೆ ನಾನು ಬಿಡಂಗಿರ್ತಿಲ್ಲ ಅಷ್ಟು ನಾನು. ಆಮೇಲೆ ಪ್ರತಿದಿನ ನಾನು ಒಂದು 4-5 ಲೈನ್ ಓದೋದ್ ಬಳಕೆ ನನಗೆ ನಿದ್ದೆ ಬರ್ತಿತ್ತು, ಅದೊಂದು ನನ್ನ ಹವ್ಯಾಸನೇ ಆಗಿಬಿಟ್ಟಿತ್ತು ನನಗೆ.
3: ಈಗ ಓದುವ ಹವ್ಯಾಸವನ್ನು ನೀವು ಬರವಣಿಗೆಯನ್ನಾಗಿ ಅಂದರೆ ನೀವು ಬರೀಬೇಕು ಅನ್ನಂತ ಯಾವಾಗ ಡಿಸೈಡ್ ಮಾಡಿದ್ರಿ?
4: ನಾನು ಓದುವ ಹವ್ಯಾಸ ನಾನು ಬರೀಬೇಕು ಅಂತ ನಾನು ಯಾವಾಗ ಅಂದ್ಕೊಂಡಿದ್ದೆ ಅಂದರೆ, ನಾನು 16-17 ವರ್ಷಕ್ಕೆ ನಾನು ಮದುವೆ ಆಯಿತು. ಮದುವೆ ಆದ ಬಳಿಕ ನಾನು 3ನೇ ವರ್ಷಕ್ಕೆ ನಮ್ಮ ಮನೆಯವ್ರು ತೀರ್ಕೊಂಡು ಬಳಕ ನಾನು ಮರಳಿ ನಾನು ಮತ್ತೆ ತವ್ರ ಮನೆಗೆ ಬರಬೇಕಿತ್ತು, ಮರಳಿ ಗುಡಿಗೆ ಅನ್ನೋ ತವ್ರ ಮನೆಗೆ ಸೇರಿದೆ. ಆ ಟೈಮ್ನಾಗ ನನ್ನ ಭಾವನೆಗಳನ್ನು ಹಂಚ್ಕೊಳಕ್ಕೆ ನನ್ನ ಯಾರೂ ಇರಲಿಲ್ಲ. ಆ ಟೈಮ್ ಭಾವನೆಗಳನ್ನು ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ಒಂದು ನನ್ನ ತುಂಬಿದ ಕುಟುಂಬ ನಾನು. ಆದ್ರೂ ಏನೋ ನನ್ನ ಮನಸ್ಸಿನಲ್ಲಿರುವ ಒಂದು ದುಃಖ ದುಮಾನಗಳು, ಒಂದು ಹೆಣ್ಣಿನ ಅಂತರಾಳದಲ್ಲಿರುವ ಒಂದು ಭಾವನೆಗಳನ್ನು, ಆ ಬುತ್ತಿಯನ್ನು ಹಂಚ್ಕೊಳಕ್ಕೆ ನನ್ನ ಜೊತೆ ಯಾರೂ ಇರಲಿಲ್ಲ. ಆ ಟೈಮ್ನ ನನಗೆ ಅನಿಸ್ತಿತ್ತು, ನಾ ಯಾರ ಜೊತೆ ಹಂಚ್ಕೋಬೇಕು ಇದನ್ನು, ನಾ ಯಾರ್ದು? ಯಾಕಂದರೆ ಇವತ್ತು ನಮ್ಮ ಅದೇನು ಹಳ್ಳಿ ಭಾಷೆ ಒಳಗೆ ಹೇಳ್ತಾರೆ ಅಂದ್ರೆ, ಏನು ಸುಖ ಇದ್ದವ್ರ ಮುಂದೆ ಸುಖ ಹಂಚ್ಕೋಬೇಕು, ದುಃಖ ಇದ್ದವ್ರ ಜೊತೆ ದುಃಖ ತೋಡ್ಕೋಬೇಕು ಅಂತ. ಹಂಗೆ ನಾನು ಯಾರ ಹತ್ರನೂ ಏನು ಹಂಚ್ಕೊಳಕ್ಕೆ ಹೋಗ್ತಿದ್ದಿಲ್ಲ. ಯಾಕಂದರೆ ಇವತ್ತಿನ ದಿನಮಾನದೊಳಗೆ 80% ಮಂದಿ ಅವರು ಅಷ್ಟು ಇಷ್ಟಪಡೋಂಗಿಲ್ಲ, ಒಂದು ಅದ್ರ ದುರುಪಯೋಗನೇ ಪಡೋರು ಇರ್ತಾರೆ, ಅದ್ರ ಖುಷಿನೇ ಪಡೋರು ಇರ್ತಾರೆ. ಆದ್ರೆ ಒಂದು 20% ಮಂದಿ ಮಾತ್ರ ನಮ್ಗೆ ಸಾಂತ್ವನ ಹೇಳೋರಿರ್ತಾರೆ. ಆ ಉದ್ದೇಶದಿಂದ ನನ್ನ ಮನಸ್ಸಿನಲ್ಲಿರೋ ದುಃಖವನ್ನು ನಾನು ಯಾರ ಜೊತೆನೂ ಹಂಚ್ಕೋತಿದ್ದಿಲ್ಲ, ಅದನ್ನು ನಾನು ನನ್ನ ಹತ್ರನೇ ಇಟ್ಕೋತಿದ್ದೆ. ಯಾವಾಗ ನಾನು ಈ ಕರೋನಾ ಟೈಮ್ನಾಗ ಎಲ್ಲ ಒಂದು ಏನೋ ಒಂದು ಸಮಯ ಉಳಿತಿತ್ತು, ಆ

0: ಟೈಮ್ನಾಗ ಏನದ ಈ ಮೊಬೈಲ್ ಒಳಗೆ ಒಂದು ಎಲ್ಲ ಸಾಹಿತ್ಯಿಕ ಗ್ರೂಪ್ಗಳು ಅವು ಇವು ಎಲ್ಲ ಒಂದು ಜಾಲತಾಣದೊಳಗೆ ಹೆಚ್ಚಿಗೆ ಅದು ಆ ಟೈಮ್ನಾಗ. ಆ ಟೈಮ್ನಾಗ ನನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನು ನಾನು ಏನೋ ಒಂದು ಹೊರಗೆ ಹಾಕೋಬೇಕು ಅಂತ ಆ ಟೈಮ್ನಾಗ ನನಗೆ ಅನಿಸ್ತು. ಅದೇ ಟೈಮ್ನಾಗ ನಮ್ಮದು 10th ಗ್ರೂಪ್ ಅಂತೇಳಿ ನಮ್ದೆಲ್ಲ ನಾವು ಕ್ಲಾಸ್ಮೇಟ್ಗಳು ಅದೆಲ್ಲ ಕಲಿತು ಒಂದು 10th ಗ್ರೂಪ್ ಅಂತ ಗ್ರೂಪ್ ಮಾಡಿದ್ರು ಆ ಟೈಮ್ನಾಗ. ಆ ಟೈಮ್ ನಾವು ಏನೋ ಒಂದು ಬಾಲ್ಯದ ಜೀವನಕ್ಕೆ ನಾವು ಮತ್ತೆ ಮರಳದಂಗೆ ನನಗೊಂಥರ ಏನೋ ಒಂದು ಖುಷಿ ಅನಿಸ್ಬಿಡ್ತು. ಅವಾಗ ನನ್ನ ಜೊತೆ ನನ್ನ ಭಾವನೆಗಳು ಹಂಚ್ಕೊಳಕ್ಕೆ ಮತ್ತು ನಂದೆಲ್ಲ ಫ್ರೆಂಡ್ಸು ಆದ್ರೆ ಎಲ್ಲ ಸಿಕ್ಕ್ರೇನು ಅನ್ನೋವಂಗೆ ನನಗೆ ಹಂಗೆ ಅನಿಸ್ತು. ಆ ಟೈಮ್ನಾಗ ನಂದು ಏನು ನನ್ನ ಮನಸ್ಸಿನಾಗ ಅನಿಸ್ತು ಅವೆಲ್ಲ ಬರೆದು ಬರೆದು ನಾನು ಗ್ರೂಪಿಗೆ ಹಾಕ್ತಿದ್ದೆ, ನಾನು ಬಳಗದಲ್ಲೇ ಆಗಲಿ ಗ್ರೂಪ್ನಲ್ಲೇ. ಅವಾಗೆಲ್ಲ ಒಂದು ಎಂಕರೇಜ್ ಮಾಡ್ತಿದ್ರು ನಮ್ಮ ಫ್ರೆಂಡ್ಸ್ಗಳೆಲ್ಲ, ಚಲೋ ಬರೀತು ನಿನ್ನಲ್ಲಿ ಏನೋ ಒಂದು ಅದ, ನಿನ್ನ ಕಡೆ ಏನೋ ಒಂದು ಅದ, ಅದನ್ನು ಹೊರಗೆ ಹಾಕಿ, ನಿನ್ನ ಬಳಿ ಒಂದೇನೋ ಪ್ರತಿಭೆ ಅದ ನಿನ್ನ ಹತ್ರ ಅಂತ ಹೇಳಂದು ಅವ್ರು ಹೇಳ್ತಾರೆ. ಮನೆಯಾಗ ಅಲ್ಲಿ ನಮ್ದು ತಂಗಿ ಶಿಕ್ಷಕಿ, ನಮ್ದು ನಮ್ಮ ತಂಗಿದು ಮೊದಲೇ ಕಾಡ್ತಾವ ನೆನಪು ಅಂತ ಬುಕ್ ಬರೆದಿದ್ರು ಆಕಿ. ಆಕಿ ಬರೆದಿದ್ದೇನೆಲ್ಲ ನನ್ನ ಹತ್ರ ಹಂಚ್ಕೋತೀವಿ ಹೇಳ್ತಿದ್ರು. ಅವಾಗ ನನಗೆ ತಿಳೀತದ ಅಂತಿದ್ದು, ನಾನು ತಿಳೀತದ ನೀ ಬರೆದಿದ್ದೆಲ್ಲ ನನಗೆ ಅರ್ಥ ಆಗ್ತದೆ, ಆದ್ರೆ ನನಗೆ ಬರ್ಲಿಕ್ಕೆ ಬರಲ್ಲ ಅಂತ ಹೇಳಕ್ಷಣ ಆಗ್ತದ. ಇಲ್ಲ ಬರಿಬಹುದು, ನಿನ್ನ ಭಾವನೆಗಳಿಗೆ ಭಾಳ ಮುಚ್ಚಿಟ್ಕೋತ ಬಂದಿದ್ದು, ನಿನ್ನ ಮನಸ್ಸಿನಾಗ ನೀ ಎಲ್ಲ ಮುಚ್ಚಿಟ್ಕೋತ ಬಂದಿದ್ದು 20 ವರ್ಷದಿಂದ, ಯಾರ ಹತ್ರನೂ ಹೇಳ್ಕೊಳ್ಳಲಾಗಿದ್ ನೀನು, ನಿನ್ನ ಭಾವನೆಗಳನ್ನು ಬರವಣಿಗೆಯ ಮೂಲಕ ನೀನು ಬರ್ಲಿಕ್ಕೆ ಪ್ರಯತ್ನ ಮಾಡು ಅಂತೇಳಿ ನಮ್ಮ ತಂಗಿಯನ್ನು ನಂದೊಂದು ಏನೋ ಕರಳಿನ ಗೆಳತಿ ಇದ್ದಂಗೆ ಎಲ್ಲವನ್ನು ನಾವು ಸ್ನೇಹಿತರ ಥರ ಹಂಚ್ಕೋತಿರ್ತೀವಿ. ಆ ಟೈಮ್ನಾಗ ನೀನು ಬರ್ಲಿಕ್ಕೆ ಪ್ರಯತ್ನ ಮಾಡು, ನಿನ್ನಲ್ಲೂ ಒಂದು ಏನೋ ಒಂದು ಪ್ರತಿಭೆ ಅದ, ಅದನ್ನು ಹೊರಗೆ ಹಾಕೋಕೆ ಪ್ರಯತ್ನ ಮಾಡು ಅಂತ ಅಂತಿದ್ಳು. ಅವಾಗ ಯಾರ ಜೊತೆನೂ ಹಂಚ್ಕೋಬಾರ್ದು ಅಂತ ಹೇಳಿ ನಾನು ನಾನು ಬರೆಯುವ ಮೂಲಕ ನನ್ನ ಮನಸ್ಸಿನಲ್ಲಿ ಇರುವ ನನ್ನ ಮನೆಯವ್ರದ್ದಾಗಲಿ ಇದು ಆಗಲಿ ನಮ್ಮ ಯಜಮಾನ್ರದ್ದಾಗಲಿ ನಾನು ಏನು ನಾವು ಹೇಳ್ಕೋಬೇಕು ಕೇಳ್ಕೋಬೇಕು ಅಂದಿವೆಲ್ಲ ಭಾವನೆಗಳನ್ನು ಬರೆದಿಡುತ್ತಾ ಬಂದವ.
1: ಅದೇ ನಿಮ್ಮ ಭಾವನೆಗಳೇ ಮೊದಲ ಕೃತಿ ಆಯಿತು ಅಂದರೆ ನಿಮ್ಮ ಜೀವನದ ನಿಮ್ಮ ಸ್ವಂತ ಭಾವನೆಗಳು ಮೊದಲ ನಿಮ್ಮ ಮೊದಲ ಕೃತಿ ಆಯಿತು. ಯಾವುದು ಹೆಸರೇನು ಅದ್ರ?
0: ಅದರ ಹೆಸರು ಕಾಡ ಕುಸುಮ ಅಂತೇಳಿ.
1: ಹೌದಾ?
0: ನಾನು ಯಾವಾಗಲೂ ನಾನು ಅಕ್ಕಮಹಾದೇವಿ ಅದು ತರಂಗಿಣಿ ಅಂತೇಳಿ ನಾನು ಓದ್ತಿದ್ರಿ ಯಾವಾಗ ನಮ್ಮ ಸಿದ್ಧಾರೂಢರಾಜರ ಪುರಾಣ ಪ್ರವಚನ ಹಿಂಗೆ ಬಹಳ ನಂದು ಏನೋ ಒಂದು ಹವ್ಯಾಸ ನಂದು ಆಧ್ಯಾತ್ಮಿಕ ವಿಷಯದೊಳಗೆ. ಅದಕ್ಕೆ ನಾನು ಅಕ್ಕಮಹಾದೇವಿ ತರಂಗಿಣಿ ಅಂತೇಳಿ ಅದು ಓದೋ ಟೈಮ್ನಾಗ ನನಗೆ ಒಂದು ದಿವಸ ಅವರು ಮಹಾದೇವಿ ಅಕ್ಕಮಹಾದೇವಿ ಅಂದಿದ್ದು ನನಗೆ ಅದೊಂದು ನಮ್ಮ ಬದುಕೊಂದು ಕಾಡು ಕುಸುಮ ಕಾಡು ಮಲ್ಲಿಗೆ ಇದ್ದಂಗೆ ಕಾಡು ಕುಸುಮ ಇದ್ದಂಗೆ ನಮ್ಮದು ಅಂತ ಇದರೊಳಗೆ ಅದೊಂದು ವರ್ಡ್ ಬಂದಿದ್ದು. ಅದಕ್ಕೆ ಅವಾಗ ಅನ್ನಿಸ್ತು ನಂದು ಒಂದು ಜೀವನ ಒಂದೇನೋ ಕಾಡ ಕುಸುಮ ಇದ್ದಂಗೆ ಅಕ್ಕಮಹಾದೇವಿ ಕಳೆದಂಗೆ. ಯಾಕಂದ್ರೆ ಇವತ್ತು ಇದ್ದವ್ರ ಜೊತೆ ಜೀವನ ಮಾಡ್ತಾರೆ, ಆದರೆ ಇಲ್ಲದೆ ಇದ್ರೂ ಭೀ ನನ್ನ ಮನೆಯವ್ರು ಇಲ್ಲದೆ ಇದ್ದು ಈಗ ಇವತ್ತಿಗೆ ಒಂದು 20 ವರ್ಷ ಆಯಿತು, ಆದ್ರೂ ಏನೋ ನನ್ನ ಜೊತೆಯಾಗಿ ನನ್ನ ಉಸಿರಿನಲ್ಲಿ ಉಸಿರಾಗಿ ನನ್ನ ಹೆಸರಿಗೆ ಅಂಟಿ ಇನ್ನೂ ಅದರ ನನ್ನ ಮನಸ್ಸಿನ ಜೀವಂತ ಅಂದ ಬಳಕ ಅದಕ್ಕೆ ನಾನು ನಂದು ಒಂದು ಜೀವನ ಕಾಡು ಮಲ್ಲಿಗೆ ಇದ್ದಂಗೆ ಅಂತೇಳಿ ನಾನು ಕಾಡು ಕುಸುಮ ಅಂತೇಳಿ ಆ ಕೃತಿ ಹೆಸರಿಟ್ಟಿದ್ದೀನಿ.
1: ಕವನ ಸಂಕಲನ. ನಿಮ್ಮ ಈ ಕವನ ಸಂಕಲನದೊಳಗೆ ನಿಮ್ಮ ನೆಚ್ಚಿನ ಒಂದು ಕವನ, ಈಗ ನಿಮ್ಮ ಜೀವನದ ಮೇಲೆ ನೀವು ಬರೆದಿರಂದ್ಮೇಲೆ ಎಲ್ಲಾನೂ ನಿಮಗೆ ಇಷ್ಟನೇ, ಆದರೆ ಅದರಲ್ಲಿ ನಿಮಗೆ ಅತಿಯಾಗಿ ಪ್ರೀತಿಯಾದಂತಹ ಒಂದು ಕವನ ಹೇಳಿ.
0: ಈಗ ನಾ ಬರಹ ಅಂದ ಬಳಕ ಎಲ್ಲಾನು ನನ್ನ ಇಷ್ಟವಾದ ಬರಹನೇ, ಆದ್ರೂ ಮೊಟ್ಟ ಮೊದಲಿಗೆ ನನ್ನ ಜೀವನದ ಬರೆದಿದ್ದನ್ನ ನಾನು ನಿಮ್ಮೊಂದಿಗೆ ಈಗ ನಾನು ವಾಚನ ಮಾಡ್ತೀನಿ. ನಾನು ಕಾಡ ಕುಸುಮ ಅಂಥೇಳಿ ಅದರ ಕವನ ಕವಿತೆಯ ಹೆಸರು. ಕಾನನದಿ ಅರಳಿದ ಕುಸುಮವೇ ಏಕೆ ನೀನಿಷ್ಟು ಮೌನವಾಗಿರುವೆ? ಕಾನನದಿ ಅರಳಿದ ಕುಸುಮವೇ ಏಕೆ ನೀನಿಷ್ಟು ಮೌನವಾಗಿರುವೆ? ಜೊತೆ ಯಾರಿಲ್ಲವೆಂದು ಬೇಸರವೇ? ಒಂಟಿಯಾಗಿರುವೆನೆಂದು ತಳಮಳವೆ? ಬಾಗೆಳತಿ ನಾನಾಗುವೆ ನಿನಗೆ ಜಂಟಿ, ನಾನು ಕೂಡ ನಿನ್ನಂತೆಯೇ ಒಬ್ಬಂಟಿ. ಬಾಗೆಳತಿ ನಾನಾಗುವೆ ನಿನಗೆ ಜಂಟಿ, ನಾನು ಕೂಡ ನಿನ್ನಂತೆಯೇ ಒಬ್ಬಂಟಿ. ನಾನೊಂದು ನಿಜ ಹೇಳುವೆ ಕೇಳು ಸಖಿ, ನಾನೊಂದು ನಿಜ ಹೇಳುವೆ ನೀ ಕೇಳು ಸಖಿ. ಹಿತ್ತಲದ ಮಲ್ಲಿಗೆಗಿಂತ ನಾವು ಎಷ್ಟೋ ಸುಖಿ, ಹಿತ್ತಲದ ಮಲ್ಲಿಗೆಗಿಂತ ನಾವು ಎಷ್ಟೋ ಸುಖಿ. ನಮಗೆ ಕೊಳ್ಳುವರಿಲ್ಲ ಕೊಟ್ಟು ಕಾಂಚಾಣ, ಮುಡಿಗೇರಿಸಿಕೊಂಡು ಮಾಡರು ಬಿನ್ನಾಣ. ಬೀಳದು ನಮ್ಮ ಮೇಲೆ ಯಾವ ಕಾಮುಕರ ಕಣ್ಣ, ಇತ್ತ ಕಾನನದ ಕಡೆ ಬರುವನ್ಯಾವ ಜಾಣ. ಪ್ರಸ್ತದ ಕೋಣೆಯ ಅತಿಥಿಗಳು ನಾವಲ್ಲ, ವಿವಸ್ತ್ರಭಂಗಿ ನೋಡುವ ಮುಜುಗರ ನಮಗಿಲ್ಲ. ಶ್ರಾದ್ದ ಸಂಸ್ಕಾರಕ್ಕೆ ಬದ್ಧ ಇರಬೇಕು ಎಂದೇನಿಲ್ಲ, ಗದ್ದುಗೆ ಮುಕುಟವೇರುವ ಜಿದ್ದುಗುದ್ದಾಟ ನಮಗಿಲ್ಲ. ಬಾಲೆಯರು ಮನಸೋತಾರೆಂಬ ಭಯವಿಲ್ಲ, ನೀರಿಯರು ನೀರು ಉಣಿಸಿದರೆಂಬ ಹಂಗಿಲ್ಲ. ಮಾಲೆ ಮುಡಿದು ಮೂಲೆಗೆಸೆದಾರೆಂಬ ತಲ್ಲಣವಿಲ್ಲ, ಇಲ್ಲಿರುವ ಸ್ವಾತಂತ್ರ್ಯದ ಸೌರಭ ನಮಗೆಲ್ಲೂ ಇಲ್ಲ. ಯಾರ ಬೇಡಿಕೆಗೂ ನಿಲುಕದ ಕಾಡಮಲ್ಲಿಗೆ, ನೀರೆಯಾಗಿ ಜೀವತೆಯ್ದಳು ಮೆಲ್ಲಗೆ. ನಲ್ಲನ ಮಾಸದ ನೆನಪಿನಲ್ಲಿ ಮೆಲ್ಲಗೆ ದಿನಗಳು ದೂಡಿ ಹೋಗಬೇಕಾಗಿದೆ ಅಲ್ಲಿಗೆ. ಭಾಸ್ಕರನ ಜೊತೆ ಜೊತೆಯಾಗಿ ಅರಳೋಣ, ಸುಗಂಧವ ಈ ಜಗದ ತುಂಬ ಪಸರಿಸೋಣ. ಇಳೆಯ ಮಡಿಲ ಮಲ್ಲಿಗೆಯಾಗಿ ದಿನ ಕಳೆಯೋಣ, ಜಗದೊಡೆಯನ ಪಾದ ಕುಸುಮವಾಗೋಣ.

0: ನೋವು ಮರೆಮಾಚುವ ನಗು ಕಲಿಯೋಣ, ಸಾವೇ ಬಂದರೂ ಸರಿ ಜೊತೆಯಾಗಿರೋಣ, ಇರುವಷ್ಟು ದಿನ ನಗು ನಗುತ ಕಾಲ ಕಳೆಯೋಣ, ಭರವಸೆಯ ಬೆಳಕಿನಡಿ ಉತ್ಸವದಿ ಬಾಳೋಣ, ಉತ್ಸವದಿ ಬಾಳೋಣ.
1: ತುಂಬಾ ಚೆನ್ನಾಗಿದೆ ಶಿವಲೀಲಾ ಅವರೇ. ಇದಾದ್ಮೇಲೆ ಅಂದ್ರೆ ಈ ಕವನ ಸಂಕನ ಆದ್ಮೇಲೆ ನೀವು ಮತ್ತೆ ಏನು ಕಥೆಗಳು ಅದು ಬರೀತಾ ಹೋದ್ರೆ?
0: ನಾನು ಇದಾದ ನಂತರ ಕಾಡಕುಸುಮ ಆದ ನಂತರ ಹಂಗೆ ಗ್ರೂಪ್ ನಲ್ಲಿ ಹಂಗೆ ದಿನ ಸ್ಪರ್ಧೆಗಳು, ಒಂದು ವಿಷಯ ಕೊಡ್ತಿದ್ರು, ಚಿತ್ರ ಕವನಗಳಾಗಲಿ ಸ್ಪರ್ಧೆ ಇಡ್ತಿದ್ರು, ಆ ಸ್ಪರ್ಧೆಗಳಾಗಲಿ, ಆಮೇಲೆ ಒಂದು ಹೈಕುಗಳು, ಆಮೇಲೆ ಟಂಕಗಳು, ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳು ಅದಾವ, ಅವೆಲ್ಲ ಪ್ರಕಾರಗಳನ್ನ ಹಂಗೆ ನಾನು ಬರಿತಾ ಹೋಗ್ತಿದ್ದೆ. ದಿನಾಲು ಸ್ಪರ್ಧೆಗಳನ್ನು ಒಂದು 7-8 ಹತ್ತಾರು ಗ್ರೂಪ್ನಲ್ಲಿ ನಾನು ಬರಿತಾ ಹೋಗ್ತಿದ್ದೆ ಹಾಗೆ.
1: ಕಥೆ ಕವನ ಬರೆಯೋದಕ್ಕೂ ಈ ಹೈಕುಗಳು ಏನು ವ್ಯತ್ಯಾಸ ಇದೆ?
0: ಈಗ ಕಥೆ ಕವನಗಳಂದ್ರೆ ಈ 16 ಸಾಲಿನಲ್ಲಿರುವುದನ್ನು 1-2 ಸಾಲಿನಲ್ಲಿ ಅರ್ಥಗರ್ಭಿತವಾಗಿ ಬರೆಯೋದಕ್ಕೆ ಒಂದು ಕವನ ಟಂಕ ಆಗಲಿ, ಹೈಕುಗಳಾಗಲಿ, ರುಬಾಯಿಗಳಾಗಲಿ, ಹಿಂಗೆ ಸಾಹಿತ್ಯ ಹಲವಾರು ಪ್ರಕಾರಗಳು, ವಚನ ಆಧುನಿಕ ವಚನಗಳಾಗಲಿ, ಹಿಂಗೆಲ್ಲ ಪ್ರಕಾರಗಳು ಇದಾವೆ ಅರ್ಥಗರ್ಭಿತ. ಆಮೇಲೆ ಅದರೊಳಗೆ ಒಂದು ಟಂಕದೊಳಗೆ ಹೈಕದೊಳಗೊಂದು ಇಷ್ಟೇ ಅಂತ ನಿಯಮಗಳು ಅದರ, ಇಷ್ಟೇ ಇದು ಲೈನ್ಗಳಿರಬೇಕು, ಇಷ್ಟೇ ಸಾಲುಗಳಿರಬೇಕು, ಆಮೇಲೆ ಇಷ್ಟೇ ಅಕ್ಷರಗಳಿರಬೇಕು ಅಂತ, ಅವುಗಳದೆಲ್ಲ ಒಂದು ಪ್ರಕಾರಗಳದ. ಈ ಸಾಹಿತ್ಯದೊಳಗು ನಾವು ಒಂದು ಏನೋ ಹೋಮ್ವರ್ಕ್ ಮಾಡಿದಂಗೆ, ನಾವು ನಾವು ಪಾಠ ಕಲ್ತಂಗೆ, ಅದ್ರೊಳಗೆ ನಾವು ಶಾಲೆ ಕಲ್ತಂಗೆ, ಅದ್ರೊಳಗೆ ಒಂದು ಸಬ್ಜೆಕ್ಟ್, ಅದೊಂದು ಸಾಹಿತ್ಯ ಅನ್ನೋದೊಂದು ಸಬ್ಜೆಕ್ಟ್ ಇದ್ದಂಗೆ, ಅದ್ರೊಳಗೆ ನಾವು ಬರ್ಕೋತ ಹೋದೇವು ಅಂದ್ರೆ ನಾವು ಹಂಗೆ ಕಲಿಕೆ ಅದ್ರೊಳಗೆ ಮುಂದುವರಿಸ್ದಂಗೆ.
1: ಅಂದ್ರೆ ಬರೆಯೋದ ಅನುಭವದಿಂದನೇ ನೀವು ಮತ್ತೆ ಕಲ್ಕೋತ ಹೋಗ್ತೀರಿ ಸಾಹಿತ್ಯದ ಮಜಲ್ಗಳು
0: ಯಾವ್ಯಾವ ಮುಂದಿನ ಮಜಲ್ಗಳು ನಾವು ಹೆಜ್ಜೆ ಇಟ್ಕೋತ ಹೋದಂಗೆ.
1: ಈ ಕವನಗಳು ಅಲ್ಲದೆ ಮತ್ತೆ ಬೇರೆ
0: ಬರ್ದಿದ್ದೇನ್ರಿ ಈ ಕವನಗಳ ಅಲ್ಲದೆ ನಾನು ಕಥೆಗಳು, ಸಣ್ಣ ಸಣ್ಣ ಕಥೆಗಳು ಬರ್ದೀನಿ, ಆಮೇಲೆ ಲೇಖನಗಳು ಬರ್ದೀನಿ, ಆಮೇಲೆ ವೈಚಾರಿಕ ಲೇಖನಗಳು, ಸತ್ಯ ಘಟನೆಗಳು. ಆಮೇಲೆ ನಾನು ಸಿದ್ಧಾರೂಢಜ್ಜನ ಪುರಾಣ ಪಾರಾಯಣ ಮಾಡ್ತೀನಿ ಅಂದ ಬಳಿಕ ಸಿದ್ಧಾರೂಢಜ್ಜನ ಪವಾಡಗಳು ಇಂದಿಗೂ ಕೂಡ ಜೀವಂತವಾಗಿವೆ ಅನ್ನೋದಕ್ಕ ನನ್ನ ಜೀವನದಲ್ಲಿ ನಡೆದಂತ ಹಲವಾರು ಘಟನೆಗಳನ್ನ ಅದನ್ನು ನಾನು ಲೇಖನದ ತರ ಮಾಡಿದ್ದೀನಿ. ಲೇಖನದ ತರ ಮಾಡಿ ಈಗ ಅದೊಂದು ಪುಸ್ತಕ ರೂಪದಲ್ಲಿ ನಾನು ಹೊರಗೆ ತರಬೇಕು ಅಂದ್ಕೊಂಡಿದ್ದೀನಿ. ಅದರ ಹೆಸರು ನಿತ್ಯ ನಡೆಯುವ ಸತ್ಯ ಘಟನೆಗಳು. ಅದರನ್ನ ಅಂದ್ರೆ ಇದ್ದಂಗೆ ಹೇಳ್ತೀನಿ. ಸಿದ್ಧನ ಲೀಲೆಗಳು ಅದ್ರಾಗ ಒಂದು ಚೂರು ಕೂಡ ಸುಳ್ಳು ಇಲ್ಲ, ಸತ್ಯವನ್ನೇ ಅದರ ಅಡಗಿದೆ ಅಂತ ಅದು ಬರಿತಾ ಇದ್ದೀನಿ. ಆಮೇಲೆ ನಾನು ಈ ಕಾಡ ಕುಸುಮದ ನಂತರ ನಾವು 3 ಜನ ಸಾಹಿತಿಗಳು ಸೇರ್ಕೊಂಡು ಒಂದು ಭೂಮಿ ತೂಕದಾಕಿ ಅಂತೇಳಿ 141 ಸಾಹಿತಿಗಳು ಒಂದು ಕವಿತೆ ಕವನ ಸಂಕಲನ ಮಾಡಿದೆವು ನಾವು. ಅದ್ರ ಬೆನ್ನಿಗೆ ನಾನು ಒಂದು ಆಧುನಿಕ ವಚನಗಳು ಬರೆದಿದ್ದೆ. ನಾನು ಜ್ಞಾನ ಬಿಂದಿಗೆ ವಚನಗಳಲ್ಲ ನನ್ನ ಆಂತರ್ಯದ ನುಡಿ ನೈವೇದ್ಯ ಅಂತೇಳಿ ಜ್ಞಾನ ಬಿಂದಿಗೆ ಅಂತೇಳಿ ಒಂದು ಆಧುನಿಕ ವಚನಗಳ ಹೊತ್ತಿಗೆಯನ್ನು ಬರೆದಿದ್ದೆ.
1: ಒಂದು ವಚನವನ್ನು ಹೇಳ್ತೀರಾ?
0: ಹಾ ರೀ. ಹೆತ್ತವಳಿಗಿಂತ ಹೆಚ್ಚಿನ ನಿನ್ನ ಭೂತಕಾಲ ಬಲ್ಲವರುಂಟೆ, ಹೆತ್ತವಳಿಗಿಂತ ಹೆಚ್ಚಿನ ನಿನ್ನ ಭೂತಕಾಲ ಬಲ್ಲವರುಂಟೆ, ತಂದೆಗಿಂತ ಹೆಚ್ಚು ಭವಿಷ್ಯಕ್ಕೆ ಬುನಾದಿ ಹಾಕಿದವರುಂಟೆ, ತಂದೆಗಿಂತ ಹೆಚ್ಚು ಭವಿಷ್ಯಕ್ಕೆ ಬುನಾದಿ ಹಾಕಿದವರುಂಟೆ, ಗುರುವಿಗಿಂತ ಹೆಚ್ಚಿನ ಮಾರ್ಗದರ್ಶನದ ದಾರ್ಶನಿಕರುಂಟೆ, ಹಿರಿಯರಿಗಿಂತ ಹೆಚ್ಚು ದಿಕ್ಕು ಸೂಚಿಸುವ ಮೈಲುಗಲ್ಲುಂಟೆ, ಹೆತ್ತವರಿಗಿಂತ ಹೆಚ್ಚಿಗೆ ಮತ್ಯಾರು ಬಲ್ಲರು ನಿನ್ನ ಭೂತ ಭವಿಷ್ಯವನ್ನು, ಜಗತ್ತಿನಲ್ಲಿ ಅವರಿಗಿಂತ ಹೆಚ್ಚಿನ ಜ್ಯೋತಿಷ್ಯಗಾರರಿಲ್ಲ ನೋಡೆಂದ ನಮ್ಮ ಗುರು ಸಿದ್ಧ ಬಮ್ಮಲಿಂಗೇಶ್ವರ. ನಾನು ನಾನೆಂದು ಮೆರೆಯಬೇಡ, ಜಗದೊಳಗೆ 100 ಜನರಿದ್ದರೂ ಕೌರವರು ಮಣ್ಣಾಗಿದ್ದಾರೆ ಭೂಮಿಯೊಳಗೆ. ನಾನು ನಾನೆಂದು ಮೆರೆಯಬೇಡ, ಜಗದೊಳಗೆ 100 ಜನರಿದ್ದರೂ ಕೌರವರು ಮಣ್ಣಾಗಿದ್ದಾರೆ ಭೂಮಿಯೊಳಗೆ. ನನ್ನಿಂದಲೇ ಎಂದು ಬದುಕಬೇಡ ಅಹಂಕಾರದೊಳಗೆ, ನನ್ನಿಂದಲೇ ಎಂದು ಬದುಕಬೇಡ ಅಹಂಕಾರದೊಳಗೆ. 10 ತಲೆಗಳಿದ್ದರೂ ದಶಕಂಠ ಧ್ವಂಸವಾಗಿ ಹೋಗಿದ್ದಾನೆ ಮಣ್ಣೊಳಗೆ. ನಾನೇ ರೂಪಶಿ ಎಂದು ನುಲಿಯಬೇಡ ಮನದೊಳಗೆ, ನಾನೇ ರೂಪಶಿ ಎಂದು ನುಲಿಯಬೇಡ ಮನದೊಳಗೆ. ಮೊನಾಲಿಸರಂತಹ ಸೌಂದರ್ಯವೇ ಕರಗಿ ಹೋಗಿದೆ ಕೆಲವು ವರ್ಷಗಳ ಒಳಗೆ. ಎಷ್ಟಿದ್ದರೇನು ನಿನ್ನ ಆಸ್ತಿ ಅಂತಸ್ತು, ಒಂದು ದಿನ ಸಾವು ಕದ ತಟ್ಟದೆ ಬಿಡದು. ಎಷ್ಟಿದ್ದರೇನು ನಿನ್ನ ಆಸ್ತಿ ಅಂತಸ್ತು, ಒಂದು ದಿನ ಸಾವು ಕದ ತಟ್ಟದೆ ಬಿಡದು. ಎಷ್ಟಿದ್ದರೇನು ನಿನ್ನ ಶಕ್ತಿ ಸೌಂದರ್ಯ, ನೀರಿನಲ್ಲಿ ಹಿಮ ಕರಗಿದಂತೆ ನೋಡೆಂದ ನಮ್ಮ ಗುರುಸಿದ್ಧ ಬಮ್ಮಲಿಂಗೇಶ್ವರ.
1: ಈಗ ನೀವು ಒಂದು ಕಥೆ ಬರೀಬೇಕು ಇಲ್ಲ ಕವನ ಬರೀಬೇಕು ಅಂದಾಗ ಯಾವ ವಸ್ತುಗಳನ್ನು ನೀವು ಮೊದಲಿಗೆ ಆರಿಸ್ಕೋತೀರಿ?
0: ನಾನೀಗ ಒಂದು ಕಥೆ ಆಗಲಿ ಕವನ ಆಗಲಿ ಏನೇ ಬರೀಬೇಕು ಅಂದರೆ ನಾನು ಸುತ್ತಮುತ್ತಲಿನ ವಾತಾವರಣ ಮತ್ತು ಸುತ್ತಮುತ್ತಲಿನ ಸತ್ಯ ಘಟನೆಗಳನ್ನು ಆಧರಿಸಿಕೊಂಡು ನಾನು ಅದನ್ನು ಒಂದು ಕೇಂದ್ರೀಕೃತ ಒಂದು ಅದೇ ಒಂದು ವಸ್ತು ವಿಷಯವನ್ನಾಗಿ ನಾನು ಕಾಲ್ಪನಿಕ ಕಥೆಗಳನ್ನು ಅಲ್ಲೊಂದು ಕಾಗಿ ಇತ್ತು ಇಲ್ಲೊಂದು ಗುಬ್ಬಿ ಅಂತೂ ಬರೆಯೋದಕ್ಕಿಂತ ಹೆಚ್ಚಾಗಿ ಇಂದಿನ ಜನಗಳಿಗೆ ನಾವು ಡೈರೆಕ್ಟಾಗಿ ಹೇಳಬೇಕಾಗಿದೆ. ಯಾಕಂದರೆ ಮೊಬೈಲ್ ಸಾಮಾಜಿಕ ಜಾಲತಾಣದ ಯುಗ ಇದು. ಏನೇ ಇದ್ದರೂ ನಮ್ಮ ಹಿಂದಿನ ಹಿರಿಯ ಕವಿಗಳ ಹಾಗೆ ನಾವು ಸುತ್ತಿ ಬಳಸಿ

0: ಹೇಳಿದ್ರ ಕೇಳುವಂತಹ ಪುರ್ಸೊತ್ ಅವ್ರಿಗೆ ಇಲ್ದಂಗೆ ಆಗ್ಬಿಟ್ಟದ, ಒತ್ತಡ ಜೀವನ ಆಗ್ಬಿಟ್ಟದ ಈಗಿನ ಜನಗಳದೆಲ್ಲ. ನಾವು ಸುತ್ತಿ ಬಳಸಿ ಹೇಳಿದ್ರೆ ಅವರೆಲ್ಲ ಅದು ಸಮಾಧಾನವಾಗಿ ಕೂತು ಅದನ್ನ ವಿಮರ್ಶೆ ಪರಾಮರ್ಶೆ ಮಾಡ್ಕೊಳ್ಳೋಂಥ ಅವರಿಗೆ ಬಿಡುವು ಇಲ್ಲ, ಮನಸ್ಥಿತಿ ಪರಿಸ್ಥಿತಿ ಒಳಗೆ ಇಲ್ಲ ಈಗಿನ ಜನರದು. ಹಾಗಂತ ಹೇಳಿ ನಾನು ಏನೇ ಬರೆದ್ರು ಅದನ್ನು ಡೈರೆಕ್ಟಾಗಿ ಹೇಳಬೇಕು. ಮೊಬೈಲ್ ಥರ ನಾವು ಆಗಬೇಕು ಬರಹಗಾರರು, ಮೊಬೈಲ್ ಹ್ಯಾಂಗೆ ಡೈರೆಕ್ಟಾಗಿ ತೋರಿಸ್ತದಲ್ಲ ಅದೇ ಥರ ನಾವು ವಸ್ತು ವಿಷಯಗಳನ್ನು ನಾವು ಸುತ್ತಮುತ್ತಲಿನ ವಾತಾವರಣದಲ್ಲಿ ನಡೆಯುವ ಸತ್ಯ ಘಟನೆಗಳನ್ನು ನಾವು ಬರವಣಿಗೆ ಮೂಲಕ ತೋರಿಸ್ಬೇಕಂತೇಳಿ ನಾನು ಏನೇ ಯಾಕೆ ಬರೆದ್ರು ಅದನ್ನು ವಸ್ತು ವಿಷಯ ಅವುಗಳನ್ನೇ ನಾನು ಆಯ್ಕೆ ಮಾಡ್ಕೋತೀನಿ.
1: ಈಗ ನೀವು ಸಮಾಜದ ಒಂದು ವಸ್ತುಗಳನ್ನೇ ನೀವು ತಗೊಂಡು ಅದರ ಮೇಲೆ ಸಾಹಿತ್ಯ ಕವನ ಕಥೆ ಬರೀತೀರಿ, ಈ ಕವನ ಕಥೆಗಳು ಎಷ್ಟು ಪರಿಣಾಮ ಬೀರ್ತವೆ ಅಂತ ಹೇಳ್ತೀರಿ ನೀವು?
0: ಈ ಕವನ ಕಥೆಗಳನ್ನು ಪರಿಣಾಮ ಬೀರ್ತವೆ ಇಲ್ಲಂತ ಹ್ಯಾಂಗಂದ್ರೆ, ಈಗ ಎಷ್ಟು ಓದುಗರನ್ನ ಇದ್ದಾರೆ ಈಗ ಮೊಬೈಲ್ ಒಳಗೆ ಓದ್ತಿರ್ತಾರೆ. ಈ ಪುಸ್ತಕಗಳು ಓದುವ ಒಂದು ಸ್ವಲ್ಪ ಇದು ಕಡಿಮೆ ಆಗಿರ್ಬೇಕು ಹವ್ಯಾಸ, ಆದ್ರೂ ಓದುವಂಥ ಒಂದಿಷ್ಟು ವರ್ಗಗಳು ಅದರಿನ ತಗೋತಾರ. ಆಮೇಲೆ ಈ ಕತೆ ಕವನಗಳೆಲ್ಲ ನಾವು ಬರಿತಿರ್ತೇವಲ್ರಿ, ಅವು ಬರ್ದಿದ್ರ ಮೇಲೆ ಏನದ ನಾವು ಈ ಸತ್ಯ ಘಟನೆಗಳನ್ನ ಎತ್ತಿ ತೋರಿಸ್ತೀವಿ. ಎಲ್ಲೇ ಒಂದು ಕ್ರೈಮ್ ನಡೀತು, ಆಮೇಲೆ ಎಲ್ಲೇ ಒಂದು ಈಗ ನೋಡು ತೊಟ್ಟಿಲೊಳಗಳ ಒಂದು ಮಗುವಿನ ಹಿಡ್ಕೊಂಡು ಒಂದು ಚಟ್ಟಕ್ಕೇರು ವಯಸ್ಸಾದ ಒಂದು ಮುದುಕಿಯರವರೆಗೂ ಒಂದು ಹೆಣ್ಣಿನ ಮೇಲೆ ಒಂದು ದೌರ್ಜನ್ಯ ಆಗಲಿ ಒಂದು ಅತ್ಯಾಚಾರ ಅನಾಚಾರಗಳೆಲ್ಲ ಒಂದು ಎಸಗ್ತಿರ್ತಾರ. ನಾವು ಅದನ್ನ ಅಕ್ರೂರವಾಗಿ ನಡೆದ ಅಂತ ಘಟನೆಗಳನ್ನ ನಾವು ಏನದ ಇದ್ದಂಗೆ ನಾವು ಹಿಂಗ ಆಗತ್ತೆ ಈ ಸಮಾಜದೊಳಗೆ ಅಂತ ಹೇಳಕ್ಷ ಅಂದ್ರೆ ನಾವು ಏನದ ಬರೆದು ಅದ್ರಾಗ ನಾವು ಹಾಕಿದೇವು ಅಂದ್ರೆ ಅದೆಷ್ಟು ಒಂದು 100ಕ್ಕೆ 100 ಜನ ಇಲ್ಲದೆ ಹೋದ್ರು ಒಂದು ಸಣ್ಣ ಒಂದು ಒಂದು 20-20% ಜನಗಳ ಮೇಲಾದ್ರೂ ಒಂದು ಏನೋ ಪ್ರಭಾವ ಬೀರ್ತದೆ. ಅದ್ರ ಸಲುವಾಗಿ ನಾನು ನನ್ನ ಅನಿಸಿಕೆ ಪ್ರಕಾರ ಏನು ಒಂದು ಸಾಹಿತಿಗಳ ಪಾತ್ರ ಒಂದು ಸಮಾಜದೊಳಗೆ ಒಂದು ಏನೋ ನಮ್ಮದು ಒಂದು ಪಾತ್ರ ಅದ ಅಂದಂಗೆ ಸಮಾಜವನ್ನು ಮುನ್ನಡೆಸುವಲ್ಲಿ ಒಂದು ಸಮಾಜ ತಿದ್ದುವ ನಿಟ್ಟಿನೊಳಗೆ ಸಾಹಿತಿಗಳದ್ದು ಭೀ ಒಂದು ಏನೋ ಪಾತ್ರ ಅದ, ಬರಹಗಾರದ ಭೀ ಒಂದು ಪಾತ್ರ ಅದ. ಒಂದು 100 ಜನರಲ್ಲಿ ಒಂದು 10 ಜನರಾದರೂ ಬರಹಗಳನ್ನು ಓದಿ ತಿಳ್ಕೊಳ್ಳುವಂಥವ್ರು ಇನ್ನೂ ಇದ್ದಾರೆ ಅಂತೇಳಿ ನನ್ನ ಅನಿಸಿಕೆ.
1: ಈಗ ಸೋಷಿಯಲ್ ಮೀಡಿಯಾ ಅಂತೀವಿ, ಈಗ ನೀವು ಹೇಳಿದ್ರಲ್ಲ ಫೋನ್ನೊಳಗೆ ಎಲ್ಲ ಇದು ಮಾಡ್ತಾರೆ ನೋಡ್ತಾರೆ ಓದ್ತಾರೆ ಅಂಥೇಳಿ, ಈಗ ಈ ಸಾಮಾಜಿಕ ಮಾಧ್ಯಮಗಳು ಸಾಹಿತ್ಯ ಕ್ಷೇತ್ರಕ್ಕೆ ವರ ಅಂತಿರೋ ಏನು ಸವಾಲ?
0: ಅದು ವರಹನೂ ಹೌದು ಸವಾಲ್ನು ಹೌದ್ರಿ. ಯಾಕಂದ್ರ ಅದು ಎಷ್ಟೋ ಎಲೆಮರಿಯ ಕಾಯಿಯಂತಹ ಸಾಹಿತಿಗಳನ್ನ ಇವತ್ತು ಈ ಸಾಮಾಜಿಕ ಜಾಲತಾಣದಿಂದ ಹೊರಗೆ ಬಿದ್ದಾರೆ. ಯಾಕಂದ್ರೆ ಹಿಂದಿನ ದಿನಮಾನದೊಳಗೆ ಎಲ್ಲೋ ಒಂದು ನಾವು ಕವಿತೆ ಬರೆದೇವು ಅಂದ್ರೆ ಯಾವುದೋ ಒಂದು ವೇದಿಕೆ ಸಿಕ್ತಂದ್ರೆ ಆ ವೇದಿಕೆ ಮೇಲೆ ಹೋಗಿ ನಾವು ಕವಿತೆ ವಾಚಿಸಿದೇವು ಅಂದ್ರೆ ಅವಾಗ ಆ ವೇದಿಕೆ ಒಂದು ಸಭಾಂಗಣದಲ್ಲಿ ಕೂತವ್ರಿಗೆ 4 ಜನರಿಗೆ ಗೊತ್ತಾತಿತ್ತು. ಆದರೆ ಇವತ್ತಿನ ದಿನಮಾನದೊಳಗೆ ಹಂಗಿಲ್ಲ. ಒಂದು ಕವಿತೆ ಬರೆದೇವ ನಾವು ಒಂದು ಸ್ಟೇಟಸ್ ಇಟ್ಕೊಂಡೇವು ಅಂದ್ರೆ ನಂಬಲ್ಲಿ ಇರೋಂಥ ಎಷ್ಟು ಸೇವ್ ನಂಬರ್ ಇರ್ತಾವ ಒಂದು 100-ಆರು ನಂಬರ್ಗಳಿಗೆ ಹೋಗ್ತಿರ್ತದೆ. ಆಮೇಲೆ ಒಂದು ಗ್ರೂಪ್ನಾಗ ಬರೆದೇವು ಅಂದ್ರೆ 1000-ಆರು ಜನ ಒಂದು ಗ್ರೂಪ್ನಾಗ ಇದ್ದಿರ್ತ 1000-ಆರು ಜನ ನಮ್ಮ ಬರಹವನ್ನು ಇವತ್ತು ನೋಡ್ತಾರೆ ಓದ್ತಾರೆ. ಇನ್ನೊಬ್ಬರ ಬರಹವನ್ನು ನಾವು ನೋಡ್ತೇವೆ ನಮ್ಮ ಬರಹವನ್ನು ಅವರು ಅವರು ಬರಹ ಬರಹವನ್ನು ನಾವು ಓದಿ ನಾವು ಇನ್ನಷ್ಟು ತಿಳ್ಕೊಬೋದು ನಮ್ದು ಅವ್ರು ತಿಳ್ಕೊಬೋದು. ಅದಕ್ಕೆ ನಾವು ಸಾಮಾಜಿಕ ಜಾಲದಿಂದ ನಾವು ವರಹ ಅಂದ್ರೆ ವರಹ ಮಾಡ್ಕೋಬಹುದು ಇಲ್ಲಾಂದ್ರೆ ಸವಾಲ್ ಅಂದ್ರೆ ಸವಾಲಾಗಿ ತಿಳ್ಕೊಬೋದು.
1: ನಮ್ಮ ಮೇಲೆ
0: ಡಿಪೆಂಡ್ ಇದ್ದಿರ.
1: ನೀವು ನಿಮ್ಮ ಕೃತಿಗಳಲ್ಲಿ ಗ್ರಾಮೀಣ ಬದುಕಿಗೆ ಹೆಚ್ಚಿಗೆ ಪ್ರಾಮುಖ್ಯ ಕೊಡ್ತಿರೋ ಏನು ನಗರ ಇದಕ್ಕೆ?
0: ನಾನು ಪ್ರಾಮುಖ್ಯತೆ ವಿಷಯದೊಳಗಂದ್ರೆ ನಾನು ಹುಟ್ಟಿ ಬೆಳೆದು ಗ್ರಾಮೀಣದಲ್ಲಿ. ಆಮೇಲೆ ನಾನು ಒಂದು ಅಡಿಗೆ ಮನೆಯೊಳಗೆ ಸುತ್ತಾಡ್ದಕ್ಕೆ ನಾನು ಆ ಅಡಿಗೆ ಮನೆಯೊಳಗೆ ಸುತ್ತಾಡ್ದಕ್ಕೆ ಅಂದು ಒಂದು ಪುಟ್ಟ ಹಳ್ಳಿ ಒಳಗೆ ಸುತ್ತಾಡ್ದಕ್ಕೆ ಯಾಕೆ ಹೊರಗಿನ ಪ್ರಪಂಚ ಆಗಲಿ 4 ಗೋಡೆಗಳ ಮಧ್ಯೆ ನಾನು ಇದ್ದಕ್ಕೆ ಹೊರಗಿನ ಜಗತ್ತು ನನಗೆ ಅಷ್ಟೊಂದು ಪರಿಚಯ ಇಲ್ಲ ನನಗೆ. ಅದ್ರ ಸಂಬಂಧ ನಾನು ಒಂದು ಹಳ್ಳಿಯೊಳಗೆ ಹುಟ್ಟಿ ಹಳ್ಳಿಯೊಳಗೆ ಬೆಳೆದಿನ ಹೆಣ್ಮಗಳು ಅಂದ ಬಳಿಕ ಹಳ್ಳಿಯ ಭಾಷೆಯಾಗಲಿ ನಮ್ಮ ಹಳ್ಳಿಯ ಸಂಸ್ಕೃತಿ ಸಂಪ್ರದಾಯಗಳಾಗಲಿ ನಮ್ಮ ಭಾರತೀಯ ಏನು ಸಂಪ್ರದಾಯ ಅವುಗಳನ್ನು ಉಳಿಸಬೇಕು ಬೆಳೆಸಬೇಕು. ಇವತ್ತು ಎಲ್ಲರೂ ಎದುರು ಬೆನ್ನತ್ತದ ಸಮಾಜ ಅಂದ್ರೆ ಒಂದು ಪಾಸ್ಟ್ ಜನ್ರೇಷನ್ ಅಂದ್ರೆ ಎಲ್ಲ ಸಿಟಿ ಲೈಫ್ ಪಾಸ್ಟ್ ಜನ್ರೇಷನ್ ಅದರದ್ದೆಲ್ಲ ಒಂದು ಬೆನ್ನು ಹತ್ತಿದೆ ನಾವು. ಅದಕ್ಕೆ ನಮ್ದು ಹಳ್ಳಿಯ ಸೊಗಡು ಒಂದು ಹಳ್ಳಿಯದನ್ನು ಉಳಿಸ್ಬೇಕಂತೇಳಿ ನನಗೆ ಇಷ್ಟವಾಗಿದ್ದು. ನನಗೆ ಹಳ್ಳಿಯ ಸೊಗಡಿನಲ್ಲಿ ಹಳ್ಳಿಯ ಬದುಕು ಹಳ್ಳಿ ಗ್ರಾಮೀಣ ಜೀವನ ಶೈಲಿನೇ ನನಗೆ ಇಷ್ಟ ರೀ. ನಾನು ಬರವಣಿಗೆಗಳು
1: ಈಗ ನಿಮ್ಮ ಬರವಣಿಗೆ ಒಂದು ಕಥೆ ಬರೀತೀರಿ ಇಲ್ಲ ಕವನ ಬರೀತೀರಿ, ಬೇರೆ ಯಾರಾದರೂ ವಿಮರ್ಶೆ ಮಾಡಿದಾಗ ನೀವು ಅದನ್ನು ಯಾವ ರೀತಿ ತಗೋತೀರಿ?
0: ನಾನು ಬೇರೆ ಯಾರು ವಿಮರ್ಶೆ ಮಾಡಿದಾಗ ನನಗೆ ಖುಷಿ ಅನಿಸ್ಬಿಡ್ತದ್ರಿ. ಯಾಕಂದ್ರೆ ಈಗ ನಮ್ಮ ಎಷ್ಟು ಒಂದು ಬರಹಗಳನ್ನು ವಿಮರ್ಶೆ ಮಾಡ್ತಾರೆ ಅಷ್ಟು ವಿಮರ್ಶೆ ಮಾಡಿದಾಗ ಆ ಬರಹಕ್ಕೊಂದು ಬೆಲೆ ಬರ್ತದೆ ಅಂತೇಳಿ ನನ್ನ ಅನಿಸಿಕೆ ಪ್ರಕಾರ ಯಾಕಂದ್ರೆ ಸುಮ್ಮನೆ ನಾವು ಬರೆದು ನಾವು ಮುಚ್ಚಿಟ್ಟೆವು ಮನೆಯಾಗ ಅಂದ್ರೆ ಅದಕ್ಕೆ ಅದಕ್ಕೆ ಹೆಚ್ಚು ಹೆಚ್ಚು ಉಪಯೋಗ ಆಗಬೇಕು. ಅದು ವಿಮರ್ಶೆ ಮಾಡಬೇಕು ಅದರ ತಪ್ಪು ಒಪ್ಪುಗಳನ್ನು ಅದರ ಏಳು ಬೀಳುಗಳನ್ನು ಆ ಪದದ ಅರ್ಥವನ್ನು ಇದು ಹಿಂಗೈತ್ರಿ ಇದು ಹಿಂಗೈತ್ರಿ ಇನ್ನೂ ಹಿಂಗೆ ಮಾಡಬೇಕಾಗಿತ್ತು ಇನ್ನೂ ಹಿಂಗೆ ಹೇಳಬೇಕಾಗಿತ್ತು ನೀವು ಅಂತ ಅವ್ರು ಹೇಳೋರು ನಮಗೆ ಇನ್ನೂ ಕಲಿ

0: ನಾವು ಇನ್ನೂ ಬೇರೆ ಬೇರೆ ಮಜಲುಗಳನ್ನು ನಾವು ಹತ್ತಕ್ಕೆ ನಮಗೊಂದೇನೋ ಅವಕಾಶ ಆಗ್ಬಿಡ್ತದೆ. ಹಂಗತ್ತೇ ನಾನು ವಿಮರ್ಶೆ ಮಾಡಿದಾಗ ನನಗೊಂಥರ ಖುಷಿ ಅನಿಸ್ಬಿಡ್ತದೆ. ಯಾಕೆ ವಿಮರ್ಶೆ ಆಗಬೇಕು ಅಂತ ಬರಹ ಹಾಗೆ ಇರಬಾರ್ದು. ಅದು ವಿಮರ್ಶೆ ಆದಾಗಲೇ ನಾವು ಇನ್ನೂ ಹಿರಿಯರು ಮಾತು ಹೆಂಗೆ ಹಿರಿಯರು ಬುದ್ಧಿ ಮಾತುಗಳದೊಳಗೆ ಹೆಂಗೆ ಸತ್ಯಾಂಶ ಇದ್ದಿರ್ತದಲ್ಲ, ಹಂಗೇನದ ವಿಮರ್ಶೆ ಮಾಡಿದೊಳಗ ಅದರೊಳಗೆ ಏನೋ ಒಂದು ಕಲಿಬಹುದು ನಾವು ಅಂಥೇಳಿ ಅಂದು ನನ್ನ ಅನಿಸಿಕೆ.
1: ಈಗ ಎಷ್ಟು ಕೃತಿಗಳನ್ನು ನೀವು ರಚನೆ ಮಾಡಿದ್ದೆ?
0: ಈಗ ನಾನು ಕಾಡು ಕುಸುಮ ಒಂದು ಭೂಮಿ ತೂಕದಕ್ಕೆ, ಆಮೇಲೆ ಜ್ಞಾನ ಬಿಂದಿಗೆ ಮೊದಲನೇ ಮುದ್ರಣ, ಆಮೇಲೆ ಅದು ನಂದು ಮೊದಲನೇ ಮುದ್ರಣ

0: ಕರಿತೀನಿ, ನಾನ್ ಬರ್ದಿದ್ದೀನಿ ಅಂತ ನಾನು ಯಾವತ್ತು ಹೇಳ್ಕೊಳಲ್ಲ. ಯಾಕಂದ್ರೆ ನಾನು 10ನೇ ಸಾಲಿ ಕಲಿತ ಅಕ್ಕಿ ಒಯ್ದ ಅಂತ ಒಂದು ವಚನಗಳನ್ನ ಬರೆಸಿ ಇವತ್ತಾದ ನನ್ನ ಪುಸ್ತಕ ಜ್ಞಾನ ಬಿಂದಿಗೆ ವಚನ ಸಾಹಿತ್ಯದ ಪುಸ್ತಕ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಆಧುನಿಕ ವಚನಗಳ ಅಧ್ಯಯನಕ್ಕಾಗಿ ಆಯ್ಕೆ ಆಗುವುದಲ್ಲದೆ ಮರಾಠಿ ಭಾಷೆಯಲ್ಲಿ ಅನುವಾದಗೊಳ್ಳುತ್ತದೆ. ಅದಕ್ಕೆ ನಾನು ತುಂಬ ಖುಷಿ ಆಗ್ತದೆ ನನಗೆ. ಯಾಕಂದ್ರೆ ನಾನು ಕೊಟ್ಟಿದ್ದು ಮಹಾರಾಷ್ಟ್ರ ಉಮಾರ್ಗ ಅಂಥೇಳಿ, ಆ ನನ್ನ ಗಂಡನ ಮನೆಗೂ ಕೂಡ ಮರಾಠಿ ಭಾಷೆಯಲ್ಲಿ ಹಾಗೂ ನನ್ನ ತವರು ಮನೆಯಾದ ಈ ಕರ್ನಾಟಕದಲ್ಲಿಯೂ ಎರಡೂ ಕಡೆ ನಂದೇನೋ ಸಾಹಿತ್ಯದ ಒಂದು ಬರವಣಿಗೆಯ ಮೆರವಣಿಗೆ ನಡೀತಾ ಇದೆ ಅಲ್ಲಿ ಅಂಥೇಳಿ ನನಗೆ ಬಹಳ ಖುಷಿ ಅನ್ನಿಸ್ತದೆ ರೀ. ಆ ಸಿದ್ಧಾರೂಢ ಬೊಮ್ಮಲಿಂಗೇಶ್ವರ ವರಪ್ರಸಾದನೆ ಅಂತ ಅಂದಿನಿ, ಇಲ್ಲ ನನ್ನಂಥ ಮೂಢಮತಿಕಾಯ ಅಂಥ ಪುಸ್ತಕವನ್ನು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಈಗ ನಾನು ಮರುಮುದ್ರಣ ಮಾಡಿದ್ದೀನಿ. ಈಗ ಈಗ ಮತ್ತೆ ಮುಂದೇನದ ನಾನು ಇದ್ದದ್ದು ಇದ್ದಂಗೆ ಹೇಳ್ತೀನಿ. ಸಿದ್ಧನ ಲೀಲೆಗಳು, ನಿತ್ಯ ನಡೆಯುವ ಸತ್ಯ ಘಟನೆಗಳು ಅಂಥೇಳಿ ಸಿದ್ಧಾರೂಢ ಜನ ಒಂದು ಲೇಖನಗಳು ನನ್ನ ಜೀವನದಲ್ಲಿ ಆಗಲಿ ನನ್ನ ಸುತ್ತಮುತ್ತಲಿನ ಜೀವನಗಳ ಸತ್ಯ ಘಟನೆಗಳು ಅವನ ಪವಾಡಗಳದ ಒಂದು ಅದೊಂದು ಬರ್ಲಿಗತ್ತಿದ್ದೀನಿ ರೀ ನಾನು. ಆಮೇಲೆ ಇದ್ರೆ ತೊಟ್ಟಿಲ್ಲ ತೂಗೋ ಕೈ ಜಗತ್ತನ್ನೇ ಆಳಿತು ಅಂಥೇಳಿ ಹೆಣ್ಣು ಮಕ್ಕಳು ಒಂದು ಹೆಣ್ಣು
1: ಮಹಿಳಾ
0: ಸಾಹಿತ್ಯ ಒಂದು ಹೆಣ್ಣು ಹುಟ್ಟಿದಾಗಲಿಂತ ಅಂದ್ರೆ ಹೊಟ್ಟೆಗೆ ಇನ್ನ ಭ್ರೂಣವಾಗಿರುವ ಇದ್ದಾಗಿನಿಂದ ಹಿಡಿದು ಆಕೆ ವಯಸ್ಸಾಗಿ ಮಣ್ಣಾಗಿ ಹೋಗುವವರು ಆಕೆ ಅನುಭವಿಸುತ್ತಿರುವ ಕಷ್ಟ ನೋವು ಸಂಕಟ ಖುಷಿ ಆಕಿನ ಏನೇನು ಬದುಕಿನಲ್ಲಿ ಬಂದು ಹೋಗುವ ಎಲ್ಲಾ ಯಾವ ಆಯಾಮಗಳದೊಳಗೆ ಆಕಿ ಇರ್ತಾಳ, ಯಾವ್ಯಾವ ಪಾತ್ರ
1: ಬೇರೆ, ಯೌವನದೊಳಗೆ ಗಂಡನ ಮನೆ ಮತ್ತೆ ಮುಪ್ಪಿನೊಳಗೆ ಮಕ್ಕಳ ಜೊತೆಗೆ ಅದೊಂದು ಎಲ್ಲ ಹಂತಗಳೇ ಬೇರೆ ಬೇರೆ ಇರ್ತವೆ ಮಹಿಳೆ.
0: ಆಕೆಯ ನಿರ್ವಹಿಸುತ್ತಿರುವ ಪಾತ್ರಗಳು ಹಲವಾರು ಪಾತ್ರಗಳು, ಒಂದು ಅಮ್ಮ ಅಜ್ಜಿ ಅಕ್ಕ ತಂಗಿ ಅತ್ತಿ ನಾದ್ನಿ ಒಂದು ಹೆಣ್ಣು ಒಂದು ಹಲವಾರು ಪಾತ್ರಗಳನ್ನು ನಿರ್ವಹಿಸಬೇಕಾಗ್ತದೆ. ಅದನ್ನ ಕುರಿತು ಒಂದು ಹೆಣ್ಣಿನ ಬಗ್ಗೆನೆ ಒಂದು ಅದೊಂದು ತೊಟ್ಟಿಲು ತೂಗೋಕೆ ಜಗತ್ತನ್ನೇ ಆಡಿತು ಅಂತೇಳಿ ಅದನ್ನ ಆಮೇಲೆ ಆಕೆ ಅನುಭವ ಆಕೆ ಒಂದು ಸಂಕಟ ನೋವು ಆಕೆ ಏನೋ ಒಂದು ಸೋತಾಳ ಆಕೆ ಹ್ಯಾಂಗೆ ಆಕೆ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡು ಆಕೆ ಗೆದ್ದಿತ್ತಾಳಲ್ಲ ಗೆದ್ದು ನಿಲ್ಲುವಂತ ಅಂಥವು ಕೂಡ ಎಲ್ಲ ಕವಿತೆಗಳನ್ನು ಹಾಕಿ ಅದೊಂದು ಬರಿತಾ ಇದ್ದೀನಿ ರೀ. ಆಮೇಲೆ ಇನ್ನೂ ಒಂದು ಎರಡು ಮೂರು ಇನ್ನೂ ಬರೆಯೋ ಉಳಿದವ್ರಿ ಸಣ್ಣ ಕತೆಗಳದು ಒಂದು. ಆಮೇಲೆ ಎಲ್ಲ ಒಂದು ಪುಟ್ಟ ಮಕ್ಕಳಿಗೆ ಅಂತ ಹೇಳಕ್ಕೆ ಅಂದ್ರೆ ಒಂದು ಸಣ್ಣ ಶಾಲೆ ಸ್ಕೂಲ್ ಮಕ್ಕಳಿಗೆ ಅದೊಂದು ಬರ್ದಿನಿ. ಆಮೇಲೆ ಚುಟುಕುಗಳದ ಅಂತ ಹೇಳಕ್ಕೆ ಅಂದ ಸಣ್ಣ ಚುಟುಕುಗಳದೊಂದು ಮಾಡಕತ್ತೀನಿ.
1: ಇನ್ನ ಯಾವ್ಯಾವ ವಿಷಯದ ಮೇಲೆ ನೀವು ಬರಿಬೇಕು ಅಂತ ಅನ್ಕೊಂಡಿದ್ದೀರಿ? ವಚನ ಸಾಹಿತ್ಯ ಬರಿತಾ ಇದ್ದೀರಿ ನೀವು, ಅಂದ್ರೆ ನಿಮ್ಮ ಜೀವನದ ಕುರಿತು ನೀವು ಬರೀತೀರಿ, ಬೇರೆಯವರ ಜೀವನದ ಸತ್ಯ ಘಟನೆಗಳ ಮೇಲೆ ನೀವು ಬರೀದಿರಿ. ಇನ್ನು ಏನು ಸಬ್ಜೆಕ್ಟ್ಗಳು ನೀವು ತಗೋಬೇಕು ಅಂತ ಹಿಂಗ ಅನ್ಕೋತೀರಿ?
0: ನಾನು ಇನ್ನೂ ಅಂದ್ರೆ ಈ ಸಮಾಜದೊಳಗೆ ಅಂದ್ರೆ ಹೆಚ್ಚಾನೆಚ್ಚಾನ್ ನಾನು ನೋವು ನಲಿವುಗಳನ್ನೆಲ್ಲ ಉಂಡು ಬೆಳೆದು ಬಂದಾಕಿ ನಾನು ಕಷ್ಟನೂ ಅನುಭವಿಸಿದ್ದೀನಿ, ಸುಖನೂ ಅನುಭವಿಸಿದ್ದೀನಿ, ನಾನು ಸೋಲನ್ನು ಅನುಭವಿಸಿದ್ದೀನಿ, ಗೆಲುವನ್ನು ನೋಡಿದ್ದೀನಿ. ಆದ್ರೆ ಒಂದು ಹೆಣ್ಣಿನ ಬಗ್ಗೆನೇ ಹೆಚ್ಚು ಬೇರೆ ಬೇರೆ ಆಯಾಮಗಳದೊಳಗೆ ಆಕೆ ಹೆಣ್ಣು ಎಷ್ಟೋ ದುಃಖ ಕಣ್ಣೀರು ದುಃಖ ದುಮ್ಮಾನಗಳನ್ನೆಲ್ಲ ಎಷ್ಟೋ ಆಕಿ ಒಳಗಿನ ಇಟ್ಕೊಂಡಳ. ಒಂದು ಹೆಣ್ಣಿನ ಕುರಿತಾದ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನ ನಾನು ಇನ್ನೂ ಈ ಸಮಾಜದೊಳಗೆ ನಾ ಏನ ಬರೆದು ಈ ಸಮಾಜದೊಳಗಿನ ತೋರಿಸ್ಬೇಕು ಅಂದ ಏನೋ ನನ್ನ ಮನಸ್ಸಿನೊಳಗಿರುವಂತಹದನ್ನ ನಾನು ಅದು ನಂದು ಒಂದು ಆಸೆ ಅದ್ರಿ. ಆಮೇಲೆ ಏನಂದ್ರೆ ಈ ಸಮಾಜದೊಳಗೆ ಏನು ಈಗಿಂದ ಭ್ರಷ್ಟಾಚಾರ ಆಗಲಿ ಅನೈತಿಕ ಅನಾಚಾರ ಭ್ರಷ್ಟಾಚಾರ ಈಗಿಂದ ಏನು ಸಮಾಜದೊಳಗೆ ಇವೆಲ್ಲ ಕೆಟ್ಟ ಕೃತ್ಯಗಳನ್ನೆಲ್ಲ ನಡೆದವಲ್ಲ ಅವುಗಳನ್ನೆಲ್ಲ ನಾನು ಎತ್ತಿ ತೋರಿಸ್ಬೇಕು, ನನ್ನ ಕೈಲಾದಷ್ಟು ಮಟ್ಟಿಗೆ ಎತ್ತಿ ತೋರಿಸ್ಬೇಕು. ಒಬ್ಬ ಬರಹಗಾರನಿಂದ ನಾವು ಏನು ಬರಿಬಹುದು ಆದ್ರೂ ಅವು ಎತ್ತಿ ತೋರಿಸೋದ್ರಲ್ಲಿಂತ ಇಂಥದ್ದು ನಡೆದದಲ್ಲ ನಮ್ಮ ಸಮಾಜದೊಳಗೆ ಅಂತ ಓದುಗರಿಗಾಗ್ರಿ ಗೊತ್ತಾಗ್ತವೆ. ಅದಕ್ಕೆ ಇಂಥದಕ್ಕೆ ನಾವು ಪ್ರೋತ್ಸಾಹ ಕೊಡಬಾರ್ದು. ಇದಕ್ಕೆ ನಾವು ಒಂದೇನೋ ಅದಕ್ಕೊಂದು ಇದು ಮಾಡ್ಕೋತ ಬರಬೇಕು, ಖಂಡನೆ ಮಾಡೋಕೆ ಒಂದು ನಾವು ಪ್ರಯತ್ನ ಪಡಬೇಕು ಅಂತೇಳಿ ಅಂದ್ರೆ ಓದೋರ ಮೇಲೆ ಮನಸ್ಸಿನ ಮೇಲೆ ಬೀಳಿ ಅಂಥೇಳಿ ಅನ್ನೋದೊಂದು.
1: ಶಿವಲೀಲಾ ಅವರೇ, ನೀವು ಬಾಲ್ಯದಿಂದಲೂ ಕಷ್ಟ ಜೀವನವನ್ನು ಅನುಭವಿಸಿ ಬಂದವರು, ಈ ಕಷ್ಟವನ್ನೇ ನೀವು ಮೆಟ್ಟಿಲಾಗಿ ತಗೊಂಡು ಕಥೆ ಕವನಗಳು ಬರೆದು ಒಬ್ಬ ಕಥೆಗಾರ್ತಿ ಆದ್ರಿ ಸಾಹಿತಿ ಆದ್ರಿ, ಆದರೆ ಕಷ್ಟಪಡ್ತಾ ಇರ್ತಾರೆ, ತಮ್ಮ ನೋವನ್ನು ಯಾರ ಹತ್ರನು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂತಹ ಒಂದು ಹೆಣ್ಣು ಮಕ್ಕಳಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತಾ?
0: ಈ ಸಮಾಜದೊಳಗೆ ಹೆಣ್ಣಿಗೆ ನೋಡ ದೃಷ್ಟಿಕೋನನೇ ಒಂದು ಬೇರೆ ಅದ. ಆ ದೃಷ್ಟಿಕೋನ ಒಂದು ಏನೋ ಒಂದು ನಾವು ನಾಲ್ಕು ಜನದ ನಿಂತು ನಾವು ಒಂದು ಅಳಲು ತೋಡ್ಕೊಂಡೇವು ಅಂದ್ರೆ 90% ಜನ ಅದನ್ನು ದುರುಪಯೋಗ ಪಡಿಸ್ಕೊಳಕ್ಕೆ ನಾವು ಬಳಸ್ಕೋತಾರ. ಅದ್ರ ಸಂಬಂಧ ಒಂದು ಹೆಣ್ಮಕ್ಳು ನೋವು ಸಂಕಟ ತಮ್ದು ಏನು ಹೇಳ್ಕೊಳ್ಳೋದಲ್ಲ, ಹುಷಾರಾಗಿ ಹೇಳ್ಕೊರಿ, ನಿಮ್ಗೆ ಆತ್ಮೀಯರ ಹತ್ರ ಅಷ್ಟೇ ನೀವು ಹಂಚ್ಕೋರಿ ನೀವು.
1: ಶಿವಲೀಲಾ ಅವರೇ ತಮಗೆ ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರದಲ್ಲಿ ಕಥೆಗಾರ್ತಿ ಶಿವಲೀಲಾ ಎಸ್ ಧನ್ನ ಅವರೊಂದಿಗೆ ಸಂದರ್ಶನ.

0: ಪ್ರಸಾರವಾಯಿತು. ಇವರನ್ನ ಸಂದರ್ಶಿಸಿದವರು ನೀರಜ ಕಾರಟಗಿ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ, ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
3: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ.
4: ಮೇಡಮ್
5: ಹೇಳಿ.
4: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
5: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
4: ಆದ್ರೆ ಇದನ್ನು ಹೇಗ್ ಮಾಡೋದು?
5: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
4: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
5: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
4: ಅಷ್ಟೇ?
5: ಅಷ್ಟೇ.
4: ಗೊತ್ತಾಯ್ತು.
5: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
4: ಆರ್ಬಿಐ ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಸ್ವಚ್ಛತೆಯೇ ಸೇವೆ 2026.
8: ಸ್ವಚ್ಛ ಭಾರತ,
1: ಕೈ ಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
9: ಪ್ರತಿಯೊಂದು ಹೆಜ್ಜೆಯೂ ಸ್ವಚ್ಛತೆಯ ಕಡೆಗೆ,
1: ಪ್ರತಿಯೊಂದು ಸೇವೆಯೂ ದೇಶದ ಅಭಿವೃದ್ಧಿಗೆ.
8: ಇದೇ ಮಹಾತ್ಮರ ಮೊದಲ ಆದ್ಯತೆ.
9: ಸೇವೆ ಎಂದರೆ ಬರೀ ಮಾತಲ್ಲ,
1: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
10: ಗಿರಿಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ ಟೀಚರ್.
9: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
1: ಬನ್ನಿ ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ.
10: ಆ ಭಾಗ್ಯವೇ, ಇಟ್ಸ್ ಆನ್ ದ ವೇ, ನಾಟ್ ಫಾರ್ ಅವೇ. ಆ ಕಾಲವೇ
1: ಸ್ವಚ್ಛತೆಯೇ ಸೇವೆ ಅಭಿಯಾನ 2026.

0: ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ. ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳುಕಡ್ಡಿ ಹಾಗೂ ಕೂದಲು ಉದುರುವಿಕೆಗೆ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ರಕ್ಷಿತ್ ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್.
3: ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಚರ್ಮರೋಗ ತಜ್ಞರಾಗಿರುವಂತಹ ಡಾಕ್ಟರ್ ರಕ್ಷಿತ್ ಡಿ ಅವರಿದ್ದಾರೆ. ಸರ್ ನಮಸ್ಕಾರ.
4: ನಮಸ್ಕಾರ ಮ್ಯಾಮ್,
3: ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದು ಕೂದಲು ಉದುರೋದು ಎಲ್ಲರಿಗೂ ಸಹಜವಾಗಿ ಕಾಡುತ್ತೆ. ಕೂದಲು ಯಾಕೆ ಉದುರುತ್ತೆ, ಏನ್ ಮಾಡ್ಬೇಕು, ಉದುರದೇ ಇರೋ ಹಾಗೆ ಬೇರೆ ಬೇರೆ ಈಗ ಮಾರ್ಕೆಟ್ ಅಲ್ಲಿ ಜಗಮಗಿಸುವ ಎಲ್ಲಾ ಪ್ರಾಡಕ್ಟ್ಸ್ ಗಳಿದೆ, ಅದರಿಂದ ಆಗುತ್ತೋ ಅಥವಾ ಜೀವಸತ್ವಗಳ ಕೊರತೆಯಿಂದ ಕೂದಲು ಉದುರುತ್ತೋ ಅದನ್ನ ಸರಿ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ವಂಶವಾಹಿನಲ್ಲಿ ಏನಾದ್ರೂ ತೊಂದರೆಗಳು ಇದ್ದಾಗ ಕೂದಲು ಉದುರುತ್ತಾ ಅಥವಾ ಕೂದಲು ಕಮ್ಮಿ ಆಗುತ್ತೋ ಕೂದಲು ತೆಳು ಆಗುತ್ತೋ, ಈ ಎಲ್ಲಾ ವಿಷಯಗಳನ್ನ ಕುರಿತಂಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಅದರ ಜೊತೆಗೆ ಹುಳುಕಡ್ಡಿ ಅನ್ನುವಂತಹ ಒಂದು ಚರ್ಮದ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಮೊದಲಿಗೆ ಹುಳುಕಡ್ಡಿ ಅಂದ್ರೆ ಏನು, ಯಾಕಾಗುತ್ತೆ ಅನ್ನೋದನ್ನ ತಿಳ್ಕೊಂಡು ಮತ್ತೆ ಕೂದಲಿನ ಬಗ್ಗೆ ಮಾತಾಡೋಣ.
4: ಮೊದಲಿಗೆ ಹುಳುಕಡ್ಡಿ ಅಂತಂದ್ರೆ ನಾವು ಎಲ್ಲಾ ಕಡೆ ನೋಡಿರ್ತೀವಲ್ಲ, ಪಾಚಿ ಕಟ್ಟತ್ತೆ. ಎಲ್ ಕಟ್ಟತ್ತೆ ಪಾಚಿ ಕಟ್ಟೋದು, ಜಾಸ್ತಿ ತ್ಯಾವಾಂಶ ಎಲ್ಲಿರುತ್ತೆ, ಗಲೀಜಲ್ಲಿರುತ್ತೆ, ಕೆರೆ ಬದಿಯಲ್ಲಿರ್ಬೋದು ಅಥವಾ ನೀರೆಲ್ಲೆಲ್ಲಿ ತೊಟ್ಟಿಲಿರ್ಬೋದು, ಅಲ್ಲೆಲ್ಲ ಪಾಚಿ ಕಟ್ಟೋದು ಬಹಳ ಸಹಜ. ಪಾಚಿ ಅಂದ್ರೆ ಏನಿಲ್ಲ, ಅದೊಂದು ಫಂಗಸ್ ಅಷ್ಟೇನೆ. ಅದೇ ತರ ನಮ್ಮ ಚರ್ಮದಲ್ಲಿ ಈ ತರ ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗ್ಲಿ ಅಂತ ಪಾಚಿ ಅಂತ ಹೇಳಿದ್ದಷ್ಟು. ಪಾಚಿನೂ ಒಂದು ಫಂಗಸ್, ಒಂದು ಬ್ರೆಡ್ ಮೇಲೆ ಅಥವಾ ಚಪಾತಿನ ಒಂದಷ್ಟು ದಿನ
3: ಬಿಟ್ಟಿದ್ರೆ
4: ರೊಟ್ಟಿ ಮೇಲೆ
3: ಆಗುತ್ತೆ,
4: ಅದ್ರ ಮೇಲೆಲ್ಲ ಬೆಳೆಯುತ್ತಲ್ಲ, ಅದೇ ತರದ್ದು ಚರ್ಮದ ಮೇಲೆ ಆ ಒಂದು ಫಂಗಸ್ ಇಂದ ಇನ್ಫೆಕ್ಷನ್ ಆದಾಗ ಅದನ್ನ ಉಳ್ಕಡ್ಡಿ ಅಂತ ಸಾಮಾನ್ಯ ಭಾಷೆಯಲ್ಲಿ ಹಂಗ ಕರಿತೀವಿ. ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಟೀನಿಯಾ ಅಂತ ಹೇಳಿ ಕರಿತೀವಿ. ಟೀನಿಯಾ ಅಂತ ಹೇಳಿ ಮುಖ್ಯವಾಗಿ ಅದಕ್ಕೆ ಕಾರಣ ಒಂದು ದಿನನಿತ್ಯ ಸ್ನಾನ ಮಾಡದೇ ಇರುವಂತದ್ದು. ಯೂಶ್ವಲಿ ಹಳ್ಳಿ ಭಾಗಗಳಲ್ಲಿ ಹೊಲ ಗದ್ದೆಗಳೆಲ್ಲ ಹೋಗ್ಬಿಟ್ಟು ನಾಟಿ ಮಾಡೋದು, ಸಿಕ್ಕಾಪಟ್ಟೆ ದೈಹಿಕವಾಗಿ ಡಿಮಾಂಡಿಂಗ್ ಆಗಿರುವಂತ ಕೆಲಸಗಳು ಮಾಡ್ತಾರೆ, ಬೆವರ್ತಾರೆ ಜಾಸ್ತಿ. ಆ ತರ ಅಷ್ಟು ಬೆವತ್ರು ದಿನನಿತ್ಯ ಸ್ನಾನ ಮಾಡ್ತಿರೋದ್ರಿಂದ ಏನಾಗತ್ತೆ, ಬೆವರೆಲ್ಲ ಅಲ್ಲೇ ನಿಂತು ನಿಂತು ತ್ಯಾವಾಂಶ ಜಾಸ್ತಿ ಆಗತ್ತೆ. ತ್ಯಾವಾಂಶ ಮತ್ತೆ ಮೈ ಮೇಲೆ ಗಲೀಜೆಲ್ಲ ಜಾಸ್ತಿ ನಿಂತಾಗ ಈ ಫಂಗಸ್ ನ ಅಟ್ರಾಕ್ಟ್ ಮಾಡೋದು ತುಂಬಾ ಸಹಜ. ಫಂಗಸ್ ಬಂದು ಕೂತ್ಕೊಂಡಿರುತ್ತೆ, ಅದನ್ನ ತೊಳ್ಕೊಳ್ಳೋದು ಕೂಡ ಇರೋದಿಲ್ಲ. ಸೊ ಅದರಿಂದ ಮುಖ್ಯವಾಗಿ ಆಗುವಂತದ್ದು ಇದು ಹುಳುಕಡ್ಡಿ. ಅದ್ರ ಜೊತೆಗೆ ಟೈಟ್ ಬಟ್ಟೆಗಳು ಹಾಕೊಳ್ಳೋದು, ಟೈಟ್ ಸ್ಕಿನ್ ಫಿಟ್ ಜೀನ್ಸ್ ಗಳು ಹಾಕೊಳ್ಳೋದು, ಈ ತರ ಎಲ್ಲ ಮಾಡಿದಾಗ ಏನಾಗತ್ತೆ, ಅಲ್ಲಿ ಗಾಳಿ ಆಡೋದಿಲ್ಲ, ಸೊ ಬೇಗ ಒಣಗೋದಿಲ್ಲ ಬೆವರು, ಅಂತ ಸಮಯದಲ್ಲಿ ಕೂಡ ಆಗತ್ತೆ. ಇನ್ನ ಒಂದು ಇದು ಅಂಟರೋಗ, ಒಬ್ರಿಂದ ಒಬ್ರಿಗೆ ಹರಡುತ್ತೆ.
3: ಹೌದಾ?
4: ಹೌದು. ಇವಾಗ ಮನೆಯಲ್ಲಿ ಗಂಡಂಗ್ ಬಂದಿರುತ್ತೆ, ಗಂಡಿನಿಂದ ಹೆಂಡತಿಗೆ ಬರುತ್ತೆ, ಆ ಬಟ್ಟೆನೆಲ್ಲ ಒಟ್ಟಿಗೆ ಹೋಗಕ್ ಹಾಕ್ತಾರೆ ಮಕ್ಳು ಬಟ್ಟೆಗಳ ಜೊತೆಗೆ, ಅದೇ ಬಟ್ಟೆನ ತೆಗ್ದು ಹಾಕೋತಾರೆ ಮಕ್ಳು, ಮಕ್ಳಿಗೂ ಬರೋ ಸಾಧ್ಯತೆಗಳು ಇರ್ತವೆ. ಆತರ ಒಬ್ರಿಗೆ ಬಂದ್ರೆ ಫ್ಯಾಮಿಲಿಲಿ ಬೇರೆಯವ್ರಿಗೆ ಬರೋ ಚಾನ್ಸಸ್ ತುಂಬಾ ಕಾಮನ್. ಅದು ಇದೇ ರೀಸನ್ ಅದು ಟೀನಿಯಾ ಆಗೋದಿಕ್ಕೆ ಮುಖ್ಯ.
3: ಯಾಕೆ ಬರುತ್ತೆ ಅದು ಫಂಗಸ್? ಅದೇ ನೀವು ಹೇಳಿದ್ರಿ, ಒಂದು ಗಾಳಿ ಆಡೋದಿಲ್ಲ, ಬೆವರು,
4: ಅನ್ಹೈಜಿನ್,
3: ಶುಚಿತ್ವ ಇಲ್ಲದೆ ಇರೋದೇ ಇದಕ್ಕೆ ಕಾರಣ. ಅದೇನು ಹೊರಗಡೆಯಿಂದ ಬಂದು ಅಂಟ್ಕೋಬೇಕಾಗಿಲ್ಲ
4: ಅಂದ್ರೆ, ಇವಾಗ ನಾರ್ಮಲಿ ನಮ್ಮ ಮೇಲೂ ಫಂಗಸ್ ಬಂದು ಬೀಳೋ ಸಾಧ್ಯತೆಗಳು ಇರುತ್ತೆ. ಆದ್ರೆ ನಾವು ದಿನ ನಿತ್ಯ ಸ್ನಾನ ಮಾಡ್ತಿರ್ತೀವಿ, ನಮ್ಮ ದೇಹನ ಶುಚಿಯಾಗಿ ಇಟ್ಕೊಂಡಿರ್ತೀವಿ, ಅದ್ ಮಾಡದೇ ಇರೋದು ಒಂದು ಕಾರಣ. ಆದ್ರೆ ಇನ್ನ ಒಂದು ಅಕಸ್ಮಾತ್ ಈಗ ಏನಾದ್ರೂ ಡಯಾಬಿಟೀಸ್ ಇರ್ಬೋದು ಅಥವಾ ಈ ತರ ಏನಾದ್ರೂ ರೋಗಗಳಿದ್ರೆ ಅವರಿಗೆ ಏನೇ ಒಂದು ಇನ್ಫೆಕ್ಷನ್ ಆದ್ರೂ ಆ ಇನ್ಫೆಕ್ಷನ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸೋ ಸಾಧ್ಯತೆ ಇರುತ್ತೆ. ಬೇಗ ಗುಣ ಆಗೋದಿಲ್ಲ ಯಾವುದೇ ಇನ್ಫೆಕ್ಷನ್ ಆದ್ರೂ. ಒಂದು ಡಯಾಬಿಟಿಸ್ ಇರೋರಿಗೆ ಒಂದು ಕಾಲಿಗೆ ಒಂದು ಗಾಯ ಆದ್ರೂ ಕೂಡ ಅದು ಬೇಗ ಗುಣ ಆಗೋದಿಲ್ಲ. ಸೊ ಅದೇ ತರ ಒಂದು ಫಂಗಲ್ ಇನ್ಫೆಕ್ಷನ್ ಆದ್ರೂ ಅದು ಬೇಗ ಗುಣ ಆಗೋದಿಲ್ಲ, ತುಂಬಾ ಜಾಸ್ತಿ ಸ್ಪ್ರೆಡ್ ಆಗೋದು, ಹಂಗೆಲ್ಲ ಆಗೋ ಸಾಧ್ಯತೆ ಇರುತ್ತೆ.
3: ಸಾಮಾನ್ಯ ದೇಹದ ಯಾವ ಭಾಗದಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ?
4: ಸಾಮಾನ್ಯವಾಗಿ ಕಾಣಿಸೋದು ತೊಡೆ ಸಂಧಿಗಳಲ್ಲಿ, ಅದರಲ್ಲೂ ನಮಗೆ ಟೈಪ್ಸ್ ಇದೆ ಟೀನಿಯಾದು. ಸೊ ಈ ತೊಡೆ ಸಂಧಿಗಳಲ್ಲಿ ಒಂದ ಮಾಡ ಜಾಗ ಆ ಜಾಗಗಳಲ್ಲಿ ಕಾಣಿಸ್ಕೊಂಡ್ರೆ ಅದನ್ನ ಟೀನಿಯಾ ಕ್ರೂರಿಸ್ ಅಂತ ಹೇಳಿ ಕರಿತೀವಿ. ಪ್ಯೂಬಿಕ್ ರೀಜನ್ ಅಂತ ನಾವ್ ಏನ್ ಹೇಳ್ತೀವಿ ಆ ಜಾಗದಲ್ಲಿ ಕಾಣಿಸ್ಕೊಂಡ್ರೆ ಟೀನಿಯಾ ಕ್ರೂರಿಸ್ ಅಂತ ಹೇಳಿ ಕರಿತೀವಿ. ಇನ್ನು ದೇಹದ ಬೇರೆ ಭಾಗ, ಹೊಟ್ಟೆ ಬೇಲೆ,

0: ಬೆನ್ನ ಮೇಲೆ ಅಥವಾ ಕೂತ್ಕೊಳ್ಳೋ ಜಾಗದ ಮೇಲೆ ಎಲ್ಲ ಬಂದ್ರೆ ಅವಾಗ ಅದನ್ನ ಟೀನಿಯಾ ಕಾರ್ಪೋರಿಸ್, ಬಾಡಿ ಮೇಲೆ ಬೇರೆ ಎಲ್ಲ ಎಲ್ಲಿ ಕಾಣಿಸಿದ್ರು ಟೀನಿಯಾ ಕಾರ್ಪೋರಿಸ್, ಮುಖದ ಮೇಲೆ ಬಂದ್ರೆ ಟೀನಿಯಾ ಫೇಶಿಯೈ ಅಂತ ಹೇಳಿ ಕರಿತೀವಿ, ತಲೆ ಮೇಲೆ ಬಂದ್ರೆ ಅದನ್ನ ಟೀನಿಯಾ ಕೆಪೈಟಿಸ್ ಅಂತ ಹೇಳಿ ಕರಿತೀವಿ. ಇವಾಗ ಮುಂದೆ ಕೂದಲುದ್ರ ಬಗ್ಗೆ ಮಾತಾಡ್ಬೇಕಾಗತ್ತಲ್ಲ, ಸೊ ಟೀನಿಯಾ ಬಂದ್ರೂ ಅದು ಒಂದ್ ಕಾರಣ ಕೂದಲುದ್ರೋದಕ್ಕೆ. ಆಮೇಲೆ ಹಸ್ತದ ಮೇಲೆ ಬಂದ್ರೆ, ಕೈಗಳ ಹಸ್ತದ ಮೇಲೆ ಬಂದ್ರೆ ಅದನ್ನ ಟೀನಿಯಾ ಮ್ಯಾನಮ್ ಅಂತ ಹೇಳಿ ಕರಿತೀವಿ. ಪಾದದ ಮೇಲೆ ಬಂದ್ರೆ ಟೀನಿಯಾ ಪೀಡಿಸ್ ಅಂತ ಹೇಳಿ ಕರಿತೀವಿ. ಇದ್ರಲ್ಲೆಲ್ಲ ಮುಖ್ಯವಾಗಿ ಕಾಮನ್ ಆಗಿ ತುಂಬಾ ಕಾಮನ್ ಆಗಿ ಕಾಣಿಸೋದಂದ್ರೆ ತೊಡೆ ಸಂಧಿಗಳಲ್ಲಿ ಬರೋದು, ಇಲ್ಲ ಕಂಕಳಲ್ಲಿ ಬರೋದು, ಇಲ್ಲ ಕೂತ್ಕೊಳ್ಳೋ ಜಾಗದ ಮೇಲೆ, ಇಲ್ಲೆಲ್ಲ ಕಾಮನ್ ಆಗಿ ಬರೋದು.
1: ಅದ್ ಬಂದಾಗ ಏನ್ ಲಕ್ಷಣಗಳಿರುತ್ತೆ?
0: ಅದು ಬಂದಾಗ ತುರಿಕೆ ತುಂಬಾ ಇರುತ್ತೆ, ಸಿಕ್ಕಾಬಟ್ಟೆ ಕಡ್ತಾ ಇರುತ್ತೆ, ತಡ್ಕೊಳಕ್ ಆಗದೆ ಅಷ್ಟು ಕಡ್ತಾ ಇರತ್ತೆ. ಮುಖ್ಯವಾಗಿ ಅದು ಕಾಣಿಸೋದು ಹೆಂಗೆ ಅಂತಂದ್ರೆ ಒಂದು ಕೆಂಪು ಅಥವಾ ಕಪ್ಪು ಬಣ್ಣದ ಲೀಜನ್ ಆಗಿರುತ್ತೆ, ಅಂದ್ರೆ ಚರ್ಮದಿಂದ ಸ್ವಲ್ಪ ಮೇಲೆ ಎದ್ದಿರೋ ಆಗಿರುತ್ತೆ. ಅದಕ್ಕೆ ಬೌಂಡ್ರೀಸ್ ಅಂತ ನಾವೇನು ಹೇಳ್ತೀವಲ್ಲ, ಆ ಬೌಂಡ್ರೀಸ್ ತುಂಬಾ ಪ್ರಾಮಿನೆಂಟ್ ಆಗಿರುತ್ತೆ, ವೆಲ್ ಡಿಫೈನ್ಡ್ ಆಗಿರುತ್ತೆ ಆ ಬೌಂಡ್ರೀಸ್. ಸೊ ಅದ್ ನೋಡಿದ ತಕ್ಷಣ ನಾವು ಹೇಳ್ಬೋದು, ಓಕೆ ಇದು ಉಳ್ಕಡ್ಡಿನೇ, ಬೇರೆ ಇನ್ಯಾವ ಇದ್ರಿಂದ ಇವ್ರಿಗೆ ತುರ್ಕೆ ಬರ್ತಿಲ್ಲ, ಅಥವಾ ಬೇರೆ ಇನ್ಯಾವ ಚರ್ಮದ ರೋಗನು ಅಲ್ಲ ಇದು, ಇದು ಉಳ್ಕಡ್ಡಿನೇ ಅಂತ ಹೇಳ್ಬೋದು ಅದನ್ನ ನೋಡಿದ ತಕ್ಷಣ.
1: ಒಂದು ತುರ್ಕೆ ಬರುತ್ತೆ, ತುರ್ಕೆ ಬಂದಾಗ ಮನೆಯಲ್ಲೇ ಔಷಧಿಗಳು ಮಾಡ್ಕೊಳಕ್ಕೆ ಶುರು
0: ಮಾಡ್ತಾರೆ.
1: ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದು, ಇನ್ನೇನು ಅರಶಿನ ಹಚ್ಕೊಳ್ಳೋದು, ಅಥವಾ ಇನ್ಯಾರೋ ಏನೇನೋ ಹೇಳ್ತಾರೆ, ಅಲೋವೆರಾ ಹಚ್ಕೊಳ್ಳಿ, ಅದು ಹಚ್ಕೊಳ್ಳಿ, ಸರಿ ಹೋಗುತ್ತೆ. ಏನ್ ಮಾಡ್ಬೋದು ಸರ್ ಇದಕ್ಕೆ? ಅಂದ್ರೆ ಒಂದು ವೈದ್ಯರ ಹತ್ರ ಬರ್ಬೇಕು. ಬಂದು ಒಂದ್ಸರ್ತಿ ವಾಸಿ ಆದ್ರೆ ಮತ್ತೆ ಮತ್ತೆ ಬರುತ್ತಾ, ಅಥವಾ ಒಂದ್ಸರ್ತಿ ಬಂದು ಹೋದ್ರೆ ಮತ್ತೆ ಬರಲ್ವಾ, ಹೇಗೆ ಇದು?
0: ಅದೇ ನೀವ್ ಹೇಳಿದಂಗೆ ಮನೆ ಮದ್ದುಗಳು ಮಾಡೋದು ತುಂಬಾ ಸಹಜ, ಅರಶಿನ ಹಚ್ಚೋದು ಎಲ್ಲ ಮಾಡ್ತಾರಲ್ಲ, ಏನಾಗುತ್ತೆ ಫಸ್ಟ್ ಆಫ್ ಆಲ್ ಅದು ಇನ್ಫೆಕ್ಟೆಡ್ ಸ್ಕಿನ್ ಇನ್ಫೆಕ್ಟ್ ಆಗಿರುತ್ತೆ. ಸೊ ಇದೆಲ್ಲ ನಾವು ಹಚ್ಚೋದ್ರಿಂದ ಸೆನ್ಸಿಟಿವ್ ಇದ್ರೆ ಸ್ಕಿನ್ ಅಲ್ಲಿ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ, ಅದಾಗೋ ಸಾಧ್ಯತೆ ಇರುತ್ತೆ. ಸೊ ನೀವು ಫಸ್ಟ್ ಆಫ್ ಆಲ್ ಫಂಗಲ್ ಇನ್ಫೆಕ್ಷನ್ ಆಗಿರೋದ್ರ ಜೊತೆಗೆ ಇನ್ನ ಒಂದ್ ಎಕ್ಸ್ಟ್ರಾ ಏನೋ ಒಂದು ಚರ್ಮದ ರೋಗ ಮಾಡ್ಕೊಂಡು ನಮ್ಮ ಹತ್ರ ಬರ್ತೀರಾ. ಇಲ್ಲ ಅಂತಂದ್ರೆ ಕೆಲವರು ತುಂಬಾ ಕಾಮನ್ ಆಗಿ ಮಾಡೋ ಮಿಸ್ಟೇಕ್ಸ್ ಏನಂತಂದ್ರೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಡ್ತಾರೆ, ಉಳ್ಕಡ್ಡಿ ಆಗಿದೆ ಅಂತ ಹೇಳಿ ಅವರೇ ಒಂದು ಕ್ರೀಮ್ ಕೊಟ್ಬಿಡ್ತಾರೆ. ಬಟ್ ಈ ಕ್ರೀಮ್ ಅಲ್ಲಿ ಸ್ಟೀರಾಯ್ಡ್ಸ್ ಇರುತ್ತೆ. ಸ್ಟೀರಾಯ್ಡ್ಸ್ ಹಚ್ಚಿದಾಗ ಏನಾಗತ್ತೆ, ಆ ತಕ್ಷಣಕ್ಕೆ ಏನೇ ಸ್ಟೀರಾಯ್ಡ್ ನೀವು ಹಚ್ಚಿದ್ರು ಅಲ್ಲಿ ಏನ್ ಇನ್ಫ್ಲಮೇಷನ್ ಇರುತ್ತಲ್ಲ, ಇನ್ಫ್ಲಮೇಷನ್ ನ ಕಮ್ಮಿ ಮಾಡ್ಬಿಡತ್ತದು. ಕಮ್ಮಿ ಮಾಡಿದಾಗ ಅಂದ್ರೆ ನಮ್ಮ ಬಾಡಿ ಆ ಇನ್ಫೆಕ್ಷನ್ ವಿರುದ್ಧ ಹೋರಾಡ್ತಿರುತ್ತೆ, ಆ ಹೋರಾಡೋ ಶಕ್ತಿನೇ ನಾವು ಸಪ್ರೆಸ್ ಮಾಡ್ಬಿಡ್ತೀವಿ ಸ್ಟೀರಾಯ್ಡ್ ಹಾಕ್ಬಿಟ್ಟು. ಸೊ ನಮ್ಮ ಬಾಡಿ ಅದ್ರ ವಿರುದ್ಧ ಹೋರಾಡೋದೇ ನಿಲ್ಸ್ಬಿಡುತ್ತೆ ಆ ಜಾಗದಲ್ಲಿ. ಸೊ ಹೋರಾಡದೆ ಇರುವಾಗ ಏನಾಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಇನ್ಫ್ಲಮೇಷನ್ ಕಡಿಮೆ ಆದಾಗ ಜನಕ್ಕೆ ಏನನ್ಸುತ್ತೆ, ನಮ್ಗೆ ತುರ್ಕೆ ಕಡಿಮೆ ಆಯ್ತು. ಇವಾಗ ತುರ್ಕೆ ಬರೋದಿರ್ಬೋದು ಅಥವಾ ಉರಿ ಬರೋದಿರ್ಬೋದು ಏನೇ ಇರ್ಬೋದು, ಅದೆಲ್ಲ ನಮ್ಮ ಬಾಡಿ ಅದ್ರ ವಿರುದ್ಧ ಹೋರಾಡಕ್ ಸ್ಟಾರ್ಟ್ ಮಾಡಿದಾಗ್ಲೇನೆ ಬರೋದು. ಒಂದು ಜ್ವರ ಆಗಿದ್ರು ನಮ್ಮ ಬಾಡಿ ನಮ್ಮ ಆ ರೋಗಾಣು ವಿರುದ್ಧ ಹೋರಾಡಕ್ ಸ್ಟಾರ್ಟ್ ಮಾಡಿದ್ರೇನೆ ಜ್ವರ ಆಗ್ಲಿ ಬೇರೆ ಇನ್ನೇನಾದ್ರೂ ಆಗ್ಲಿ ಬರೋದು. ನಾವು ಅದನ್ನ ಹೋರಾಡೋದನ್ನ ನಿಲ್ಸ್ಬಿಟ್ಟಾಗ ಅದ್ ಯಾವ ಲಕ್ಷಣನು ಬರೋದಿಲ್ಲ. ಹಂಗಂತಂದ್ಬಿಟ್ಟು ಆ ಇನ್ಫೆಕ್ಷನ್ ಕ್ಲಿಯರ್ ಆಗಿದೆ ಅಂತಲ್ಲ, ಆ ಫಂಗಸ್ ಇನ್ನ ಅಲ್ಲೇ ಇರುತ್ತೆ. ಸೊ ನೀವು ಸ್ಟೀರಾಯ್ಡ್ ಹಚ್ಚದ್ ನಿಲ್ಸಿದ ತಕ್ಷಣ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗುತ್ತೆ ಎಲ್ಲಾ ಕಡೆ, ಜಾಸ್ತಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಸತಿ ಸ್ಪ್ರೆಡ್ ಆದಾಗ ಏನಾಗುತ್ತೆ, ನಾನ್ ನಿಮ್ಗೆ ಹೇಳದ್ನಲ್ಲ, ಇವಾಗ ಅದು ನೋಡಿದ ತಕ್ಷಣ ಇದು ಉಳ್ಕಡ್ಡಿನೇ ಅಂತ ಹೇಳ್ಬೋದು, ಆ ಲೀಷನ್ ಹಂಗಿರುತ್ತೆ. ಬಟ್ ಈ ಸ್ಟೀರಾಯ್ಡ್ ಹಚ್ಬಿಟ್ಟು ಏನಾಗ್ಬಿಡತ್ತೆ, ಶೇಪ್ ಏನಿರುತ್ತೆ ಅದು ಏನಂತಾರೆ, ಅದು
1: ಬದಲಾವಣೆ ಆಗುತ್ತೆ.
0: ಹಾ, ಅದು ಕಂಪ್ಲೀಟ್ ಆಗಿ ಬದಲಾವಣೆ
1: ಆಗುತ್ತೆ,
0: ಸ್ವರೂಪನೇ ಚೇಂಜ್ ಆಗ್ಬಿಟ್ಟಿರುತ್ತೆ. ಆತರ ಇಟ್ಕೊಂಡು ನಮ್ಮ ಹತ್ರ ಬಂದಾಗ ನಮಗೇನೆ ಕಷ್ಟ ಆಗುತ್ತೆ ಡಯಾಗ್ನೋಸ್ ಮಾಡಕ್ಕೆ, ಓಕೆ ಇದು ಉಳ್ಕಡ್ಡಿನೇನ ಅಲ್ವಾ ಅಂತ. ಸೊ ಅವಾಗ ಒಂದು ಚಾಲೆಂಜ್ ಇರುತ್ತೆ, ಏನು ಅಂತ ಗೊತ್ತಾಗೋದಿಲ್ಲ. ಅವಾಗ ನಾವು ಹಿಸ್ಟ್ರಿ ಕೇಳಬೇಕು, ಏನಾಗಿತ್ತು ಮುಂಚೆ, ಹೆಂಗಿತ್ತು, ಏನೇನಾದ್ರೂ ಹಚ್ಚಿದ್ರ ಇದಕ್ಕೆ. ಇದಂತೂ ನಾವು ಕೇಳಲೇಬೇಕತ್ತೆ, ಯಾವುದೇ ಉಳ್ಕಡ್ಡಿ ಕೇಸ್ ಬಂದ್ರೂ ನೀವು ಮುಂಚೆ ಏನಾದ್ರೂ ಹಚ್ಚಿದ್ರ ಅನ್ನೋದು ಕೇಳಲೇಬೇಕಾಗತ್ತೆ. ಸೊ ಮುಂಚೆ ಏನಾದ್ರೂ ಹಚ್ಚಿದ್ರೆ ನಾವು ಪ್ರಿಮಿಟಿವ್ ಟ್ರೀಟ್ಮೆಂಟ್ ಏನಿರುತ್ತೆ ಅದು ಕೊಡೋಕ್ಕಾಗಲ್ಲ, ಡೈರೆಕ್ಟ್ ಆಗಿ ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಗೆ ಹೋಗ್ಬೇಕಾಗತ್ತೆ.
1: ಹೊರಗಡೆ ಸಿಗೋ ಕ್ರೀಮ್ಗಳಿಂದ ತಕ್ಕ ಮಟ್ಟಿಗೆ ಪರಿಹಾರ ಸಿಗಬಹುದು, ಆದ್ರೆ ಅದ್ರ ಮೂಲ ಎಲ್ಲಿದೆ ಅಂತ ಕಂಡು ಹಿಡಿಬೇಕು. ಮತ್ತೆ ಅದಕ್ಕೆ ಏನಾದ್ರು ಮಾತ್ರೆಗಳಿದೆಯಾ, ಆಂಟಿಬಯೋಟಿಕ್ ಕೊಡ್ತೀರಾ, ಹೇಗೆ?
0: ಇದೆ ಮ್ಯಾಮ್, ಅದಕ್ಕೆ ಫಸ್ಟ್ ನಾವು ಡಿಪೆಂಡಿಂಗ್ ಅದು ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ವೈಟ್ ಸ್ಪ್ರೆಡ್ ಆಗಿದೆಯಾ, ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಎಲ್ಲೋ ಒಂಚೂರು ಒಂದೆರಡು ಲೀಜನ್ ಇತ್ತು ಅಂತ ಆದ್ರೆ ಬರೀ ಟಾಪಿಕಲ್ಸ್ ಅಂದ್ರೆ ಕ್ರೀಮ್ಗಳ ತರ ಕೊಟ್ಟು ಕಳಿಸ್ತೀವಿ. ಆ ಕ್ರೀಮ್ನು ಹಚ್ಚೋ ವಿಧಾನ ಬೇರೆ ತರ ಇದೆ, ಅಂದ್ರೆ ಅದೆಲ್ಲಾಗಿದೆ ಆ ಜಾಗ ಮತ್ತೆ ಅದ್ರ ಸುತ್ತ ಒಂದ್ ಸೆಂಟಿಮೀಟರ್ ಜಾಗ ಹಚ್ಚಬೇಕು, ಬೆಳಿಗ್ಗೆ ರಾತ್ರಿ ಎರಡ್ ದಿನ ಹಚ್ಚಬೇಕು. ಈ ಕ್ರೀಮ್ ಹಚ್ಚಿದಾಗ ಏನಾಗುತ್ತೆ, ಈ ಕ್ರೀಮ್ ಹಚ್ಚಿರೋದ್ರಿಂದ ಅದು ವಾಸಿ ಆಗ್ತಿದೆ ಅಂತ ಅನ್ಸುತ್ತೆ, ಅಥವಾ ಕಂಪ್ಲೀಟ್ ಆಗಿ ವಾಸಿ ಆಗೋಗಿದೆ ಅಂತಾನು ಅನ್ಸುತ್ತೆ. ಎಷ್ಟೊಂದ್ ಜನ ಏನ್ ಮಾಡ್ತಾರೆ, ಹೆಂಗಿದ್ರು ವಾಸಿ ಆಗ್ತಿದೆ ಅಥವಾ ವಾಸಿ ಆಗೋಗಿದೆ ಅಂತ ಅನ್ಬಿಟ್ಟು ಕ್ರೀಮ್ ನಿಲ್ಸ್ಬಿಡ್ತಾರೆ. ನಿಲ್ಸ್ಬಿಟ್ಟಾಗ ಏನಾಗುತ್ತೆ, ಒಳಗಡೆ ಇನ್ನ ಡಾರ್ಮೆಂಟ್ ಸ್ಟೇಟ್ ಅಲ್ಲಿ ಇರುತ್ತೆ, ಇನ್ಆಕ್ಟಿವ್ ಆಗಿರುತ್ತೆ ಈ ಫಂಗಸ್. ನಿಲ್ಸ್ಬಿಟ್ಟಿದ ತಕ್ಷಣ ಮತ್ತೆ ವಾಪಸ್ ಬರುತ್ತೆ. ಸೊ ಅದನ್ನ ಕನಿಷ್ಠ ಅಂದ್ರು ಎರಡ್ ತಿಂಗಳ ಮಟ್ಟಿಗೆ ಅದು ಇರ್ಲಿ ಬಿಡ್ಲಿ, ವಾಸಿ ಆಗೋಗಿರ್ಲಿ, ಕಣ್ಣಿಗೆ ಕಾಣಿಸ್

0: ದೇರಷ್ಟು ವಾಸಿಯಾಗಿ ಹೋಗಿರ್ಲಿ, ಅದು ಯಾವ್ಯಾವ ಜಾಗದಲ್ಲಿ ಆಗಿತ್ತು ಆ ಜಾಗದಲ್ಲಿ ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ರಾತ್ರಿ 2 ತಿಂಗಳು ಮಟ್ಟಿಗೆ ಆದ್ರೂ ಅವರು ಹಚ್ಚಬೇಕು ಈ ಕ್ರೀಮ್ ಅನ್ನು. ಮತ್ತೆ ಕಡತಕ್ಕೆ ಮಾತ್ರೆ ಕೊಟ್ಟಿರ್ತೀವಿ, ಆಂಟಿಹಿಸ್ಟಮಿನ್ಸ್ ಏನ್ ಹೇಳ್ತೀವಿ, ಸಿಟ್ರಿಸಿನ್ ಇರ್ಬೋದು ಅಥವಾ ಮಾಂಟೆಲ್ಯುಕಸ್ಟ್ ಅಂತೆಲ್ಲ ಬರುತ್ತಲ್ಲ ಅದನ್ನ ಕಡತಕ್ಕೆ ಕೊಟ್ಟಿರ್ತೀವಿ. ವೈಡ್ ಸ್ಪ್ರೆಡ್ ಆಗಿತ್ತು ಅಂತಂದ್ರೆ ಈ ಆಂಟಿಫಂಗಲ್ ಕ್ರೀಮ್ ನಾವೇನ್ ಕೊಟ್ಟಿರ್ತೀವಲ್ಲ ಅದೇ ತರ ಆಂಟಿಫಂಗಲ್ ಮಾತ್ರೆಗಳಿರ್ತವೆ, ಮಾತ್ರೆಗಳನ್ನ ಕೊಡ್ತೀವಿ. ಈ ಮಾತ್ರೆ ಒಂದ್ 20 ದಿನ ದಿನ ರಾತ್ರಿ 200 mg 200 mg 20 ದಿನ ದಿನ ರಾತ್ರಿ ತಗೋಬೇಕಾಗತ್ತೆ. ಮತ್ತೆ ಅದನ್ನು ಪ್ರಿಸ್ಕ್ರೈಬ್ ಮಾಡುವಾಗ ಈ ಕಾರ್ಡಿಯಕ್ ಕಂಡೀಷನ್ ಇರಬಾರ್ದು ಅದೆಲ್ಲ ನೋಡಿ ಕೊಡ್ಬೇಕಾಗತ್ತೆ. ಅವರಾಗ ಅವರೇ ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರ್ ಅಲ್ಲಿ
1: ತಗೊಂಡು ಅದು ತಗೊಂಡ್ಮೇಲೆ ಇನ್ನೊಂದ್ ದೇಹದ ಮೇಲೆ ಬೇರೆ ಏನಾದ್ರು ದುಷ್ಪರಿಣಾಮಗಳಾಗಿ ಅಡ್ಡ ಪರಿಣಾಮಗಳಾಗಿ ಮತ್ತದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಅಷ್ಟೆಲ್ಲ ಬೇಡ. ಏನಾದ್ರು ಈಗ ನಮ್ಗೆ ಗೊತ್ತಿಲ್ಲದ ಇರೋ ವಿಷಯನ ತಿಳ್ಕೊಬೇಕು ಅಥವಾ ತಿಳಿದವ್ರ ಹತ್ರ ಹೋಗ್ಬೇಕು ಅಲ್ವಾ. ಈಗ ಎಲ್ಲರೂ ಡಾಕ್ಟರ್ ಓದಕ್ ಆಗಲ್ಲ, ಏನೋ ಕಾಯಿಲೆ ಬಂದಾಗ ಹೋಗಿ ನಾನು MBBS ಮಾಡ್ತೀನಿ ಅಂದ್ರೆ ಆಗೋದಿಲ್ಲ, ತಿಳ್ಕೊಳಕ್ ಆಗಲ್ಲ. ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿರೋರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಒಳ್ಳೇದು.
0: ಅಷ್ಟಿಲ್ಲದೆ ನಮಗೆ ಇವಾಗ 5 ವರ್ಷ MBBS ಮಾಡಿ ಮತ್ತೆ ಈ ಚರ್ಮ ರೋಗದ ಮೇಲೆ ಮತ್ತೆ 3 ವರ್ಷಕ್ಕೆ ಓದಕ್ಕೆ ಸುಮ್ಸುಮ್ನೆ ಇರೋದಿಲ್ಲ ಅಲ್ಲ.
1: ಕರೆಕ್ಟ್ ಕರೆಕ್ಟ್. ಅದಕ್ಕೆ ನಾನು ಹೇಳೋದು ಸ್ವಂತ ವೈದ್ಯನ ಯಾವ್ದಕ್ ಮಾಡ್ಬೇಕು ಯಾವ್ದಕ್ ಮಾಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ಅರಿವನ್ನ ಪಡೆದುಕೊಳ್ಬೇಕು.
0: ಹೌದು.
1: ಇನ್ನೊಂದು ಸರ್, ಈಗ ಮಾತ್ರೆ ಕೊಡ್ತೀರಾ ನೀವು, ಕ್ರೀಮ್ಗಳನ್ನು ಕೊಡ್ತೀರಾ, ಅದೆಲ್ಲ ಸರಿ, ಅದು ಕಡಿಮೆ ಆಗತ್ತೆ, ಮತ್ತೇನಾರು ಇದ್ರೆ ವೈದ್ಯರ ಹತ್ರ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಅದ್ರ ಜೊತೆಗೆ ಅವರು ಜೀವನವಿಡೀ ಏನೇನನ್ನು ಪಾಲಿಸಬೇಕು ಅಂದ್ರೆ, ಕೆಲವು ಸರ್ತಿ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಲ್ವಾ, ಜೀವನ ಶೈಲಿಯ ಬದಲಾವಣೆಗಳನ್ನ ಏನೇನ್ ಮಾಡ್ಕೋಬೇಕು?
0: ಅದೇ ಮ್ಯಾಮ್ ಆಗ್ಲೇ ಹೇಳ್ದಂಗೆ, ದಿನನಿತ್ಯ ಸ್ನಾನ ಮಾಡ್ಬೇಕು. ತುಂಬಾ ದೈಹಿಕವಾಗಿ ಡಿಮಾಂಡಿಂಗ್ ಕೆಲಸಗಳು ಇತ್ತು ಅಂತಂದ್ರೆ ಅಥವಾ ಜಾಸ್ತಿ ಬೆವರ್ತಾರೆ ಅನ್ನೋದಾದ್ರೆ ದಿನನಿತ್ಯ 2 ಸತಿ ಸ್ನಾನ ಮಾಡಿದ್ರು ತೊಂದರೆ ಇಲ್ಲ. ಬೆಳಿಗ್ಗೆ 1 ಸತಿ, ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ ಸಂಜೆ 1 ಸತಿ ಸ್ನಾನ ಮಾಡ್ಬೇಕು. ಮತ್ತೆ ಟೈಟ್ ಬಟ್ಟೆಗಳು ಹಾಕಕ್ ಹೋಗ್ಬಾರ್ದು. ಅಕಸ್ಮಾತ್ ಇವಾಗ ಉಳ್ಕಡ್ಡಿ ಕಾಣಿಸ್ಕೊಂತು ಅಂತಂದ್ರೆ ಜಾಸ್ತಿ ಕೆರ್ಕೊಳ್ಳೋದು, ಕೆರ್ಕೊಳ್ಳೋದ್ರಿಂದ ಇನ್ನ ಜಾಸ್ತಿ ಹಾಳು ಮಾಡ್ಕೊಳ್ತೀವಿ ಹೊರತು ಸರಿ ಅಂತೂ ಆಗೋದಿಲ್ಲ. ತುಂಬಾ ಕಷ್ಟ ಆಗುತ್ತೆ, ಕಡತ ಆಗ್ತಿದ್ರೆ ಕೆರ್ಕೊಳ್ದೆ ಇರೋದು, ಬಟ್ ಆದಷ್ಟು ಕೆರ್ಕೊಳ್ದೆ ಇರೋ ನೋಡ್ಕೋಬೇಕು. ಇವಾಗ ಕಣ್ಣಲ್ಲಿ ಕಸ ಬಿದ್ರೆ ಇರಿಟೇಟ್ ಆಗುತ್ತೆ, ಉಚ್ಕೋಬಾರ್ದು ಅಂತ ಹೇಳ್ತಾರೆ, ಹಂಗೇನೆ ಇದನ್ನು ಅದೇ ತರ ಕೆರ್ಕೊಳ್ಬಾರ್ದು ಆದಷ್ಟು. ಜಾಸ್ತಿ ಆಗುತ್ತೆ. ಮತ್ತೆ ಉಳ್ಕಡ್ಡಿ ಆಗಿರೋರು, ಇನ್ಫೆಕ್ಷನ್ ಆಗಿರೋರು, ಅವ್ರದೇ ಸಪ್ರೇಟ್ ಸೋಪು, ಸಪ್ರೇಟ್ ಬ್ರಷು, ಸಪ್ರೇಟ್ ಟವಲ್ಲು ಯೂಸ್ ಮಾಡಬೇಕು. ಅವ್ರ ಬಟ್ಟೆನ ಸಪ್ರೇಟಾಗಿ ನೆನೆಸಿ ಸಪ್ರೇಟಾಗಿ ಒಗೆಯಕ್ಕೆ ಹಾಕಬೇಕು ಬಿಸಿನೀರಲ್ಲಿ, ಇಲ್ಲ ಅಂತಂದ್ರೆ ಬೇರೆಯವ್ರಿಗೂ ಬರೋ ಸಾಧ್ಯತೆ ಇರುತ್ತೆ.
1: ಇದಿಷ್ಟು ಮಾಹಿತಿ ಹುಳುಕಡ್ಡಿ ಬಗ್ಗೆ. ಇನ್ನ ಕೂದಲಿನ ಆರೋಗ್ಯದ ಬಗ್ಗೆ ಮಾತಾಡೋಣ. ಈಗ ಕೂದಲು ಉದುರ್ತಿತ್ತು ಒಂದು 40 ವರ್ಷದ ನಂತರ ಎಲ್ಲರಿಗೂ, ಅಂದ್ರೆ ವಯಸ್ಸಾದ ಹಾಗೆ ಸ್ವಲ್ಪ ಕೂದಲು ಉದುರೋದು, ಕೂದಲು ಬೆಳ್ಳಗಾಗೋದು, ಕೂದಲು ತೆಳು ಆಗೋದು, ನಮ್ಮ ತಾಯಂದ್ರ ಕಾಲಕ್ಕೆ ಅಜ್ಜಿರ ಕಾಲಕ್ಕೆ ಹೀಗಿತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಇದೇ ಫಾರ್ಮುಲಾ ನಮ್ಗೆ ಅಪ್ಲೈ ಆಗಲ್ಲ. ಸಣ್ಣ ಮಕ್ಕಳಿಗೂ ಅತಿ ಹೆಚ್ಚು ಕೂದಲು ಉದುರುತ್ತೆ, ಸಣ್ಣ ಮಕ್ಕಳಿಗೂ ಬಾಲ್ಡ್ ಹೆಡೆಡ್ನೆಸ್ ಏನು ಹೇಳ್ತೀರಾ ಅದಾಗತ್ತೆ, ಬಿಳಿ ಕೂದಲಾಗುತ್ತೆ. ಇವೆಲ್ಲ ಕಾರಣಗಳು ವೈದ್ಯರಾಗಿ ನೀವು ಹೇಳಬೇಕು, ಯಾಕೆ ಇದೆಲ್ಲ ಚಿಕ್ಕ ವಯಸ್ಸಿಗೆ ಕಾಣಿಸ್ಕೊಳುತ್ತೆ?
0: ಹಲವಾರು ಕಾರಣಗಳಿರ್ತವೆ ಇದು ಆಗೋದಕ್ಕೆ. ಒಂದು ಮುಖ್ಯವಾಗಿ ವಂಶ ಪಾರಂಪರಿಕವಾಗಿ ಬರೋದು, ಹೆರಿಡಿಟ್ರಿ ಅಂತ ಏನು ಹೇಳ್ತೀವಿ ಜೆನೆಟಿಕ್, ಅದು ಒಂದು ಕಾಸ್. ಆದರೆ ಬೇರೆ ಕಾಸ್ಗಳಿರ್ತವೆ, ಅಂದರೆ ಇವಾಗ ನಮ್ಮ ಕೂದಲು ಒಂದು ಸೈಕಲ್ ಇರುತ್ತೆ, ಹೇರ್ ಸೈಕಲ್. ಫಸ್ಟ್ ಅದು ಬೆಳವಣಿಗೆ ಆಗ್ತಿರುವಾಗ ನ್ಯಾನಾಜೆನ್ ಫೇಸ್ ಅಂತ ಕರಿತೀವಿ, ಆಮೇಲೆ ನೆಕ್ಸ್ಟ್ ಕ್ಯಾಟಜೆನ್ ಫೇಸ್ಗೆ ಹೋಗುತ್ತೆ, ಆಮೇಲೆ ನೆಕ್ಸ್ಟ್ ಟೀಲೋಜೆನ್ ಫೇಸ್ಗೆ ಹೋಗುತ್ತೆ. ಟೀಲೋಜೆನ್ ಫೇಸ್ ಹೋಗಾದ್ಮೇಲೆ ಒಂದು 2-3 ತಿಂಗಳು ಆದ್ಮೇಲೆ ಅದು ಉದುರೋಗುತ್ತೆ, ಆಮೇಲೆ ಮತ್ತೆ ಹೊಸ ಕೂದಲು ಹುಟ್ಟುತ್ತೆ, ಮತ್ತೆ ಅದು ಅನಾಜೆನ್ ಫೇಸ್ಗೆ ಹೋಗುತ್ತೆ. ಇದು ನಾರ್ಮಲ್ ಆಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಆಗುವಂತ ಒಂದು ಹೇರ್ ಸೈಕಲ್ ಇದು. ಆದ್ರೆ ಕೆಲವೊಂದ್ಸತಿ ಕೆಲವೊಂದು ಟ್ರಿಗರ್ಸ್ ಅಲ್ಲಿ ಏನಾಗತ್ತೆ, ಇವಾಗ ಏನೋ ಒಂದು ಇನ್ಫೆಕ್ಷನ್ ಆಗಿತ್ತು, ಇವಾಗ ನೀವು ಕೇಳಿರ್ಬೋದು COVID-19 ಬಂದಿತ್ತು, ಕೋವಿಡ್ ಇನ್ಫೆಕ್ಷನ್ ಆದ್ಮೇಲೆ ಕೂದಲು ಜಾಸ್ತಿ ಉದುರಕ್ಕೆ ಸ್ಟಾರ್ಟ್ ಆಯ್ತು ಅಂತೆಲ್ಲ. ಸೊ ಇವಾಗ ಯಾವುದೇ ಒಂದು ಇನ್ಫೆಕ್ಷನ್, ಹೌದು ಮ್ಯಾಮ್, ಯಾವುದೇ ಒಂದು ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಇಮೋಷನಲ್ ಸ್ಟ್ರೆಸ್ ಇರ್ಬೋದು, ಇವಾಗ ಏನೋ ಒಂದು ಎಕ್ಸಾಮ್ ಬರ್ತಾ ಇದೆ, ಎಕ್ಸಾಮ್ ಓದ್ಕೊತಾ ಇದ್ದಾರೆ, ತುಂಬಾ ಸ್ಟ್ರೆಸ್ ಆಗ್ತಾ ಇದೆ ಮಕ್ಕಳಿಗೆ ಅನ್ನೋದಾಗಿರ್ಬೋದು, ಇಲ್ಲ ತುಂಬಾ ದಪ್ಪ ಇದೀನಿ ಅಂತ ಸಣ್ಣ ಆಗ್ಬೇಕು, ರಾಪಿಡ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು, ಡಯಟ್ ಅದೆಲ್ಲ ಮಾಡ್ಕೊಳ್ಳೋದು, ಐರನ್ ಡಿಫಿಷಿಯನ್ಸಿ ತೊಂದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಥೈರಾಯ್ಡ್ ಪ್ರಾಬ್ಲಮ್ಸ್, ಇವೆಲ್ಲ ಇದ್ರೆ ಅದರಿಂದನೂ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಟೀಲೋಜನ್ ಎಫ್ಲೂಎಂ ಅಂತ ಕರಿತೀವಿ. ಅಂದ್ರೆ ನಾನು ಮುಂಚೆನೆ ಹೇಳ್ದಂಗೆ ಫೇಸಸ್ ಇರತ್ತಲ್ಲ, ಅನಾಜನ್ನು, ಕ್ಯಾಟೋಜನ್ನು, ಆಮೇಲೆ ಟೀಲೋಜನ್. ಆ ಟೀಲೋಜನ್ಗೆ ಬೇಗ ಹೋಗ್ಬಿಡುತ್ತೆ ಕೂದಲು ಈ ಟ್ರಿಗರ್ಸ್ ಇಂದ, ಅದು ಪುಷ್ ಮಾಡ್ಬಿಡುತ್ತೆ ಟೀಲೋಜನ್ ಬೇಗ ಹೋಗ್ಬಿಡು ಅಂತ. ಸೊ ಹೋದಾಗ ಟೀಲೋಜನ್ ಫೇಸ್ ಅಲ್ಲಿ ಇತ್ಕೊಂಡು ಬೇಗ ಕೂದಲು ಉದ್ರೋಗ್ಬಿಡುತ್ತೆ. ಸೊ ಇದೆಲ್ಲ ಟ್ರಿಗರ್ಸ್, ಇದೆಲ್ಲ ಏನಕ್ಕೆ ಆಗ್ತಾ ಇದೆ, ಯಾವ ಇದ್ರಿಂದ ಆಗ್ತಾ ಇದೆ, ಒಂದು ಥೈರಾಯ್ಡ್ ಇಂದ ಆಗ್ತಾ ಇದೆ ಅಥವಾ ವೈಟಮಿನ್ ಬಿ ಡಿಫಿಷಿಯನ್ಸಿ ಇದೆಯಾ, ಐರನ್ ಡಿಫಿಷಿಯನ್ಸಿ ಇದೆಯಾ, ಇಲ್ಲ ಯಾವ್ದಾದ್ರು ಜ್ವರ ಬಂದಿತ್ತ ಅವರಿಗೆ. ಇನ್ಫೆಕ್ಷನ್ ಅಂತಂದ್ರೆ ಫಸ್ಟ್ ಕಾಣಿಸ್ಕೊಳ್ಳೋದೇ ಜ್ವರ ಬಂದಿತ್ತ, ಅಥವಾ ಅವ್ರಿಗೆ ಮೆನ್ಸ್ಟ್ರುಯೇಷನ್ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ, PCOS ಏನಾದ್ರು.

0: PCOD ಇಲ್ಲ ಎಕ್ಸೆಸಿವ್ ಮೆನ್ಸ್ಟ್ರೇಷನ್ ಆಗೋ ರಕ್ತಸ್ರಾವ ಜಾಸ್ತಿ ಇದ್ರೆ ಆವಾಗ ಐರನ್ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲಾ ಕಾರಣದಿಂದ ಹೇರ್ ಫಾಲ್ ಆಗ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಇದು ಅಂತಂದ್ರೆ ಒಂದು ಜೆನೆಟಿಕ್ ವಂಶ ಪಾರಂಪರಿಕವಾಗಿ ಬರೋದು. ಇನ್ನ ಒಂದು ಇನ್ಫೆಕ್ಷಿಯಸ್ ಕಾಸಸ್.
1: ವಂಶ ಪಾರಂಪರಿಕವಾಗಿ ಬಂದಾಗ್ಲೂ ಕೂದಲು ಉದುರುತ್ತಾ?
0: ಹೌದು ಮ್ಯಾಮ್, ಅದನ್ನ ಏನ್ ಹೇಳ್ತೀವಿ ಅಂತಂದ್ರೆ ನಾವು ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಹೇಳ್ತೀವಿ. ಇದನ್ನ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಕರಿತೀವಿ. ಆಯ್ತಾ, ಮೇಲ್ಸ್ ಗೆ ಸಪರೇಟ್ ಪ್ಯಾಟರ್ನ್ ಇರುತ್ತೆ, ಫಿಮೇಲ್ಸ್ ಗೆ ಸಪರೇಟ್ ಪ್ಯಾಟರ್ನ್ ಇರುತ್ತೆ. ಮೇಲ್ಸ್ ಪ್ಯಾಟರ್ನ್ ಏನು ಅಂತಂದ್ರೆ ಈ ತಲೆದು ಮುಂದಿನ ಭಾಗ ಹೇರ್ ಲೈನ್ ಏನಿರುತ್ತೆ ಅದು ಹಿಂದೆ ಹಣೆ ದೊಡ್ಡದಾಗ್ತಿದೆ ಅನ್ನೋ ತರ ಅನ್ಸುತ್ತೆ. ಸೊ ಅದು ಮೇಲ್ಸ್ ಅಲ್ಲಿ ಯೂಶಲಿ ಅದು. ಮತ್ತೆ ಇಲ್ಲಿ ಸುಳಿ ಹತ್ರ, ತಲೆಯಲ್ಲಿ ಸುಳಿ ಹತ್ರ ಮಧ್ಯಭಾಗದಲ್ಲಿ ಕೂದಲು ಉದ್ರೋದಂಗೆ ಹಂಗನ್ಸೋದು. ಫಿಮೇಲ್ಸ್ ಅಲ್ಲಿ
1: ಅದೇನು ಕಾಯಿಲೆ ಅಲ್ಲ ಅಲ್ವಾ?
0: ಅದು ನಾರ್ಮಲ್, ಅವ್ರ ಜೀನ್ಸ್ ಇರೋದ ಹಂಗೆ. ಆಯ್ತಾ, ಅವ್ರ ಜೀನ್ಸ್ ಇರೋದೇ ಹಂಗೆ, ಅದರಿಂದ ಕೂದಲು ಉದುರುತ್ತೆ. ಬಟ್ ಎಲ್ಲರಿಗೂ ಅ ಗುಡ್ ಹೇರ್ ಕಟ್ ಇಸ್ ಅ ಮ್ಯಾನ್ಸ್ ಮೇಕಪ್ ಅಂತ ಹೇಳ್ತಾರೆ.
1: ಎಲ್ಲರಿಗೂ ತಲೆ ತುಂಬಾ ಕೂದ್ಲು ಇರ್ಬೇಕು, ಬೇರೆ ಬೇರೆ ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು, ಚಂದ ಕಾಣ್ಬೇಕು. ಅಲ್ಲ, ತಪ್ಪೇನಲ್ಲ, ಅದು ಮನುಷ್ಯ ಸಹಜ ಆಸೆಗಳಲ್ವಾ?
0: ಅದು ಎಕ್ಸ್ಪೆಕ್ಟೇಷನ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವರಿಗೆ ಏನಾದ್ರೂ ಮಾಡಿ ನಮ್ ಕೂದ್ಲು.
1: ಮೊದ್ಲೆಲ್ಲ ಯಾರ ತಲೆ ಕೆಡ್ಸ್ಕೊತಿದ್ರು ಸರ್? ಈಗಾದ್ರೆ ನೂರಾರು ರೀತಿಯ ಚಿಕಿತ್ಸೆಗಳು ಲಭ್ಯ ಇದೆ ಈಗಿನ ಮಕ್ಕಳಿಗೆ, ವಯಸ್ಕರಿಗೆ. ಹಿಂದಿನ ಕಾಲದಲ್ಲಿ ಹೋದ್ರೆ ಹೋಯ್ತು ಅಷ್ಟೇ, ಕೂದ್ಲು ಹೋಯ್ತು ಅಷ್ಟೇ, ಬೇರೆ ಏನು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ, ಅದಕ್ಕೇನು ಮದ್ದು ಕೂಡ ಮಾಡ್ಕೊಳ್ತಿರ್ಲಿಲ್ಲ ಅಲ್ವಾ? ಈಗ
0: ಹೇಳೋರು ಅನ್ಸುತ್ತೆ, ಅವಾಗ ಮಾಡಿಕೊಳ್ಳುವಂತ ಸೌಲಭ್ಯಗಳು ಇರ್ಲಿಲ್ಲ, ಅದಕ್ಕೆ ಜನ ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಅಷ್ಟೇ ಬಿಡಿ ಕೂದ್ಲು ಉದ್ರೋದು
1: ಹೋಯ್ತು ಅಷ್ಟೇ.
0: ಬಟ್ ಇವಾಗ ಸೌಲಭ್ಯಗಳು ಇರೋದ್ರಿಂದ ಮಾಡಿಸ್ಕೊಳಕ್ ಬರ್ತಾರೆ. ಅವಾಗ್ಲೂ ಅವ್ನ್ ಬಾಳ್ಡಿ, ಅವ್ನ್ ಏನೋ ಆಗ್ಲಿಲ್ಲ. ಇವಾಗ ಮದ್ವೆಗೂ ಮುಂಚೆ ಉದ್ರೋಗ್ಬಿಟ್ರೆ ಹುಡ್ಗಂಗ್ ಕೂದ್ಲೆಲ್ಲ ಹೆಂಗ್ ಮದ್ವೆ ಆಗ್ಲಿ, ಅವಾಗ್ಲೂ ಯೋಚನೆ ಮಾಡ್ತಿದ್ರು ಅನ್ಸುತ್ತೆ. ಬಟ್ ಇವಾಗ ಇನ್ನೊಂದ್ ಸ್ವಲ್ಪ ಸೌಲಭ್ಯಗಳು ಇರೋದ್ರಿಂದ ಟ್ರೀಟ್ಮೆಂಟ್ ಆಪ್ಷನ್ಸ್
1: ಅದಕ್ಕೆ ಬೇಕಾದಂಗೆ ಟ್ರೀಟ್ಮೆಂಟ್ಸ್ ಎಲ್ಲ ಬಂದಿದೆಯಲ್ಲ.
0: ಹೌದು ಮ್ಯಾಮ್.
1: ಆ ಟ್ರೀಟ್ಮೆಂಟ್ಸ್ ಬಗ್ಗೆ ಏನ್ ಹೇಳ್ತೀರಾ, ಅದರಿಂದ ಏನಾದ್ರೂ ದುಷ್ಪರಿಣಾಮಗಳಿದೆಯಾ?
0: ಫಸ್ಟ್ ಒಂದು ಪೇಷಂಟ್ ನ ಕೌನ್ಸಿಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಇವಾಗ ನಾವು ಟ್ರೀಟ್ಮೆಂಟ್ ಕೊಟ್ಟಿದ ತಕ್ಷಣ ವರ್ಕ್ ಆಗ್ಬಿಡುತ್ತೆ, ಮ್ಯಾಜಿಕ್ ತರ ವರ್ಕ್ ಆಗ್ಬಿಡುತ್ತೆ. ಇವಾಗ ಜ್ವರ ಕೆಮ್ಮು ನೆಗಡಿಗೆ ಒಂದು ವಾರ ಮಾತ್ರೆ ಕೊಟ್ಟಿದ ತಕ್ಷಣ ಜ್ವರ ಕೆಮ್ಮು ನೆಗಡಿ ಹೆಂಗ್ ವಾಸಿ ಆಗ್ಬಿಡುತ್ತೆ, ಆದ್ರೆ ಇದು ವಾಸಿ ಆಗ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಬಂದಿರ್ತಾರೆ ಎಷ್ಟೊಂದ್ ಜನ. ಅವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡ್ಲೇಬೇಕಾಗತ್ತೆ, ಅದು ತುಂಬಾ ಅವಶ್ಯಕ. ನಮ್ ಮ್ಯಾಮ್ ಒಬ್ರಿದ್ರು, ಅವರು ಒಂದ್ ಮಾತು ಹೇಳೋರು. ಯಾವ್ದೇ ಪೇಷಂಟ್ಸ್ ಬಂದ್ರು, ಇವಾಗ ಡಾಕ್ಟರ್ ರಾಜ್ಕುಮಾರ್ ರಜನಿಕಾಂತ್ ಅಂತವ್ರು ಅಂದ್ರೆ ಆಕ್ಟರ್ಸ್ ಅವರು, ಅವ್ರಿಗೆ ಮುಖ ಕೂದ್ಲೆ ತುಂಬಾ ಇಂಪಾರ್ಟೆಂಟ್, ಅವ್ರಿಗೆ ದುಡ್ಡಿಗೇನ್ ಕಡಿಮೆ ಇಲ್ಲ. ಅಂತವ್ರೇನೆ ಅವ್ರ ಕೂದ್ಲಿನ ಕಂಪ್ಲೀಟ್ ಆಗಿ ಉಳಿಸ್ಕೊಳಕ್ ಆಗಿಲ್ಲ. ಆತರ ಒಂದು ಸಿಚುವೇಶನ್ ಇರೋವಾಗ ಕಂಪ್ಲೀಟ್ ಆಗಿ ವಾಸಿ ಮಾಡ್ತೀವಿ ಅಥವಾ ಇದು ನಿಮ್ಗೆ ಕಂಪ್ಲೀಟ್ ಆಗಿ ಕೂದ್ಲು ವಾಪಸ್ ಬರುತ್ತೆ, ಇನ್ ಯಾವತ್ತು ಮತ್ತೆ ಕೂದ್ಲು ಉದ್ರದೇ ಇಲ್ಲ ಅಂತ ಎಕ್ಸ್ಪೆಕ್ಟೇಷನ್ಸ್ ನಾವು ಕೊಡಕ್ ಆಗೋದಿಲ್ಲ ರಿಯಲಿಸ್ಟಿಕ್ ಆಗಿ ಮಾತಾಡ್ಬೇಕಂದ್ರೆ. ಸೊ ಇವಾಗ ಅದು ಸ್ಟೇಜಸ್ ಇರುತ್ತೆ, 1, 2, 3, 4, 5 ಅಂತ. ಸೊ ಆ ಸ್ಟೇಜಸ್ ನೀವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಬಂದ್ರೆ, 1, 2, 3 ಸ್ಟೇಜ್ ಅಲ್ಲಿ ಬಂದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದು ಮುಂದೆ ಪ್ರೊಸೀಡ್ ಆಗದೆ ಇರೋ ಹಾಗೆ, ಮುಂದೆ ಸ್ಟೇಜಸ್ ಹೋಗದೆ ಇರೋ ಹಾಗೆ ನಾವು ನೋಡ್ಕೊಬಹುದು. ಆಯ್ತಾ, ಅದು ಎಲ್ಲಿವರೆಗೂ ನೀವೆಲ್ಲಿವರೆಗೂ ಟ್ರೀಟ್ಮೆಂಟ್ ತಗೊಳಕ್ಕೆ ವಿಲ್ಲಿಂಗ್ ಇದ್ದೀರಾ ಅಲ್ಲಿವರೆಗೂ ಅಷ್ಟೇ. ನೀವು ಟ್ರೀಟ್ಮೆಂಟ್ ಯಾವಾಗ ನಿಲ್ಲಿಸ್ತೀರಾ, ಯಥಾ ಪ್ರಕಾರ ಕೂದಲುದ್ರಕ್ ಸ್ಟಾರ್ಟ್. ನಾನು ಮಾತಾಡ್ತಿರೋದು ಇದು ವಂಶ ಪಾರಂಪರಿಕವಾಗಿ ಬರೋ ಅಂತ ಕೂದಲುದ್ರುವಿಕೆ ಬಗ್ಗೆ ಮಾತ್ರ. ಬೇರೆ ಇವಾಗ ಟಿಲೋಜೆನ್ ಫ್ಲೂಮ್ ಅಂತ ಹೇಳದ್ನಲ್ಲ, ಅದು ಜ್ವರ ಇರ್ಬೋದು, ಬೇರೆ ಇನ್ಯಾದ್ರಿಂದ ಬಂದಿರ್ಬೋದು, ಅದನ್ನ ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು. ಕ್ಯೂರ್ ಮಾಡ್ಬೋದು, ಅದ್ ಕಾಸ್ ಏನಿರುತ್ತೆ ತಿಳ್ಕೊಂಡು ಆ ಕಾಸ್ಗೆ ನಾವು ಟ್ರೀಟ್ಮೆಂಟ್ ಕೊಟ್ರೆ ಅದು ಸರಿ ಆಗ್ಬಿಡುತ್ತೆ. ಬಟ್ ಈ ವಂಶ ಪಾರಂಪರಿಕವಾಗಿ ಬರೋದು ನೀವೇ ಹೇಳ್ದಂಗೆ ಅದು ರೋಗ ಅಲ್ವೇ ಅಲ್ಲ, ಅದು ಜೆನೆಟಿಕ್ ಇಂದ ಬಂದಿರೋದು. ಅವ್ರ ಜೀನ್ಸ್ ಇರೋದೇ ಹಂಗೆ, ನಾವು ಅವ್ರ ಜೀನ್ಸ್ನಂತೂ ಚೇಂಜ್ ಮಾಡಕ್ ಆಗೋದಿಲ್ಲ. ನಾವು ಅದನ್ನ ಮೇಂಟೈನ್ ಮಾಡ್ಬೋದು ಅಷ್ಟೇ, ಮುಂದೆ ಪ್ರೋಗ್ರೆಸ್ ಆಗದಿರೋಂಗ್ ನೋಡ್ಕೊಬಹುದು. ಮಿನಾಕ್ಸಿಡಿಲ್ ಅಂತ ಹೇರ್ ಸಿರಂ ಬರುತ್ತೆ, ಅಥವಾ ಬೇರೆ ತರದ ಎಷ್ಟೊಂದು ಹೇರ್ ಸಿರಮ್ಸ್ ಗಳಿದಾವೆ, ಅದನ್ನ ಬಳಸ್ಬೋದು. ಮಿನಾಕ್ಸಿಡಿಲ್ ಅಂತ ಒಂದು ಹೇರ್ ಸಿರಮ್ ಇದೆ, ಅದನ್ನ ಹಚ್ಚಿ ಅದ ಎಲ್ಲಿವರೆಗೂ ನೀವು ಹಚ್ಚತೀರಾ ಅಲ್ಲಿವರೆಗೂ ನಿಮಗೆ ಕೂದಲು ಇರುತ್ತೆ. ನೀವು ಅದನ್ನ ಯಾವಾಗ ನಿಲ್ಲಿಸ್ತೀರಾ ಮತ್ತೆ ಯಥಾ ಪ್ರಕಾರ ಕೂದಲುದು ಸಾಧ್ಯತೆ ಇರುತ್ತೆ.
1: ಒಂದೇನಂದ್ರೆ ಈಗ ಹೇಳಿದ್ರಲ್ಲ, ನೇರವಾಗಿ ಹೋಗಿ ಯಾರೋ ಕೂದಲು ಉದುರುತ್ತೆ ಅಂತ ಅದನ್ನ ತಗೊಂಡು ಹಚ್ಕೊಳ್ಳೋದಲ್ಲ, ತಜ್ಞ ವೈದ್ಯರನ್ನ ಕಂಡು ಅದು ನಿಮ್ಮ ಚರ್ಮಕ್ಕೆ ಹೊಂದುತ್ತ. ಕೂದಲು ಅಂದ್ರೆ ಬರೀ ದೇಹದ ಹೊರಗಿನ ಭಾಗ ಅಷ್ಟೇ ಅಲ್ಲ, ದೇಹದ ಒಳಗೆ ಮತ್ತೆ ಆ ಸ್ಕಾಲ್ಪ್ ಅದಕ್ಕೆಲ್ಲ ಹಚ್ಚೋದ್ರಿಂದ ಅದರಿಂದ ಏನಾರು ತೊಂದರೆ ಆಗುತ್ತಾ, ಅವ್ರ ಚರ್ಮಕ್ಕೆ ಅದು ಹೊಂದುತ್ತಾ, ಅದನ್ನ ವೈದ್ಯರು ನಿರ್ಧಾರ ಮಾಡಿ ಮಾತ್ರ ಕೊಡ್ತಾರೆ. ಸುಮ್ಮನೆ ಯಾವ್ದೋ ಒಂದು ಗೊತ್ತಿದೆ, ಎಲ್ಲ ಒಂದ್ ಸರ್ಚ್ ಮಾಡಿದೆ, ಹೋದೆ ತಗೊಂಡೆ, ಅದರಿಂದ ಸೈಡ್ ಎಫೆಕ್ಟ್ಸೇ ಆಗುತ್ತೆ.
0: ಹೌದು, ಮತ್ತೆ ಅದು ಕಾಸ್ ಕೂಡ ಅವರು ಕಂಡುಹಿಡಿಬೇಕು, ಕಾಸ್ ಏನಕ್ಕೆ ಆಗ್ತಿದೆ, ಇದು ವಂಶ ಪಾರಂಪರಿಕವಾಗಿ ಬಂದಿರೋದೇನಾ ಅಥವಾ ಬೇರೆ ಕಾಸ್ ಇಂದ ಆಗ್ತಾ ಇದೆಯಾ ಅಂತೆಲ್ಲ ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅವರಾಗವರೇ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅವ್ರಿಗೆ ಗೊತ್ತಿರಲ್ಲ ಕಾಸ್ ಏನು, ಯಾಕೆ ಬರ್ತಾ ಇದೆ, ಇದೇ ಟ್ರೀಟ್ಮೆಂಟಾ. ಯಾಕಂದ್ರೆ ನಾನು ಹೇಳ್ದಂಗೆ ಎಷ್ಟೊಂದ್ ತರದ ಹೇರ್ ಫಾಲ್ಸ್ ಇರುತ್ತೆ. ಇವಾಗ ಪ್ಯಾಚಿ ಹೇರ್ ಲಾಸ್ ಆಗುತ್ತೆ,

0: ಪ್ಯಾಚಿ ಏರ್ ಲಾಸ್ ಅಂದ್ರೆ ಬರೀ ಒಂದೊಂದು ಪ್ಯಾಚ್ ಅಲ್ಲಲ್ಲಲ್ಲ ಅದನ್ನ ಅಲೋಪೇಶಿಯಾ ಏರಿಯಾಟ ಅಂತ ಕರಿತೀವಿ. ಅದು ಆಟೋ ಇಮ್ಯೂನ್ ಡಿಸೀಸ್ ಇಂದ ಆಗೋದು. ಇವಾಗ ಥೈರಾಯ್ಡ್ ಡಿಸೀಸ್ ಏನಾದ್ರು ಇರೋರಿಗೆ, ಇಲ್ಲ ಶುಗರ್ ಟೈಪ್ ಟು ಡಯಾಬಿಟಿಸ್ ಮೆಲೈಟಿಸ್ ಇರುತ್ತಲ್ಲ, ಇಂಥವರಿಗೆಲ್ಲ ಅದಾಗೋ ಸಾಧ್ಯತೆ ಇರುತ್ತೆ. ಆಯ್ತಾ? ಸೊ ಅದು ಆಟೋ ಇಮ್ಯೂನ್. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದು ನಮ್ಮ ಕೂದಲು ಕಣದ ವಿರುದ್ಧನೇ ಹೋರಾಡಕ್ ಸ್ಟಾರ್ಟ್ ಮಾಡಿದಾಗ ಇಂಥದ್ದಾಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಇಂಜೆಕ್ಷನ್ಸ್ ಮಾಡ್ತೀವಿ. ಅದೇ ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಲಾಸಸ್, ಬೇರೆ ಬೇರೆ ತರಹದ ಕೂದಲುದುರುವಿಕೆ ಇರುತ್ತೆ. ಅದ್ ಯಾವ ತರ ಅಂತ ಕಂಡಿಡಿಯೋದು ಫಸ್ಟ್ ಮುಖ್ಯ. ಅದು ಕಂಡಿಡಿದು ಮತ್ತೆ ಇದು ಮಾಡ್ಬೇಕಾಗುತ್ತೆ.
1: ಇನ್ನೊಂದು ತುಂಬಾ ಜನರ ಪರವಾಗಿ ಪ್ರಶ್ನೆನ ಕೇಳ್ತಾ ಇದ್ದೀನಿ, ಮಾರ್ಕೆಟ್ ಅಲ್ಲಿ ಅಥವಾ ಬೇರೆ ಬೇರೆ ಕಡೆಗೆ ಬೇಕಾದಷ್ಟು ಟ್ರೀಟ್ಮೆಂಟ್ ಗಳು ಲಭ್ಯ ಇದೆ. ಹೇರ್ ಕಲರಿಂಗ್ ಇಂದ ಹಿಡಿದು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಹಿಡಿದು ಎಲ್ಲ ಇದೆ. ಒಬ್ಬ ವ್ಯಕ್ತಿನ ಹೀಗೆ ಇದ್ದ ಅಂತ ಇವತ್ ನೋಡಿರೋ ವ್ಯಕ್ತಿಗೂ ನಾಳೆ ನೋಡೋಕ್ಕೂ ತುಂಬಾ ವ್ಯತ್ಯಾಸ ಮಾಡುವಂತ ಸೌಲಭ್ಯಗಳೆಲ್ಲ ಇದೆ. ಅದು ಹೇಗೆ ಅಂದ್ರೆ ವೈದ್ಯರೇ ನಿರ್ಧಾರ ಮಾಡಿದ ಮೇಲೆ ಅದನ್ನ ಮಾಡಿಸ್ಕೋಬೇಕಾ ಅಥವಾ ಅವ್ರ ಹತ್ರ ದುಡ್ಡಿದೆ ಟೈಮ್ ಇದೆ ಅಂತ ಹೋಗಿ ಮಾಡಿಸ್ಕೋಬೇಕಾ?
0: ಇಲ್ಲ ಮ್ಯಾಮ್, ಅದು ವೈದ್ಯರೇ ನಿರ್ಧಾರ ಮಾಡ್ತಾರೆ. ಇವಾಗ ಪ್ರತಿಯೊಂದು, ಇವಾಗ ನಾನು ಹೇಳ್ದಂಗೆ ಸ್ಟೇಜಸ್ ಇರುತ್ತೆ ಅಂತ ಹೇಳಿದ್ನಲ್ಲ ಹೇರ್ ಫಾಲಿಗೆ, ಎಲ್ಲಾ ಹೇರ್ ಫಾಲಿಗೂ ಎಲ್ಲಾ ತರ ಟ್ರೀಟ್ಮೆಂಟ್ ಮಾಡಕ್ ಆಗೋದಿಲ್ಲ. ಇವಾಗ ನಾನು ಹೇಳಿದ್ನಲ್ಲ ಇವಾಗ ಮಿನಾಕ್ಸಿಡಿಲ್ ಅಂತ ಹೇಳಿದೆ, ಮತ್ತೆ PRP GFC ಅಂತ ಟ್ರೀಟ್ಮೆಂಟ್ ಬರುತ್ತೆ. ಸೊ ಇವಾಗ ಹೆಂಗೆ ಅಂತಂದ್ರೆ, ಮಿನಾಕ್ಸಿಡಿಲ್ ಇವಾಗ ಒಂದು ಗಿಡ ಬೆಳಿಬೇಕು ಅಂತಂದ್ರೆ ಅದಕ್ಕೆ ನೀರು ಮತ್ತೆ ಗೊಬ್ಬರ ಅವಶ್ಯಕತೆ ಇರುತ್ತೆ. ಹಂಗೆ ಕೂದಲಿಗೆ ನಾವು ಮಿನಾಕ್ಸಿಡಿಲ್ ಏನ್ ಬಳಸ್ತೀವಲ್ಲ ಅದು ನೀರಿದ್ದಂಗೆ ಪ್ರತಿದಿನ ಹಚ್ಬೇಕು ಅದನ್ನ. ಈ PRP GFC ಮಾಡಿಸ್ಕೊಳ್ದ ಇಂಜೆಕ್ಷನ್ಸ್ ಏನ್ ಮಾಡಿಸ್ಕೊಳ್ತಾರೆ ಅದು ಗೊಬ್ಬರ ಇದ್ದಂಗೆ. ಅದು ಯಾವಾಗ, ಅದು ತಿಂಗಳಿಗೊಂದ್ಸತಿನೋ ಆತರ 4 ರಿಂದ 1-6 ತಿಂಗಳು ಮಾಡಿಸ್ಕೊಂಡು ತಿಂಗಳಿಗೊಂದ್ಸತಿ, ಆಮೇಲೆ ಅದು ಇಂಪ್ರೂವ್ಮೆಂಟ್ ಆದ್ಮೇಲೆ ಮತ್ತೆ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಒಂದು 2 ಮಂತ್ಸ್ಗೊಂದ್ಸತಿ, 3 ಮಂತ್ಸ್ಗೊಂದ್ಸತಿ ಹಂಗೆ ಮಾಡಿಸ್ಕೋಬಹುದು. ಆ ತರ ಈ ತರ ಟ್ರೀಟ್ಮೆಂಟ್ ಇರುತ್ತೆ. ಎಲ್ಲರಿಗೂ ನಾವು ಇದನ್ನ ಪ್ರಿಸ್ಕ್ರೈಬ್ ಮಾಡಲ್ಲ. ಇವಾಗ ಇನಿಷಿಯಲಿ ನಾವು ಬೇರೆ ತರ ಹೇರ್ ಸಿರಮ್ಸ್ ಅಲ್ಲಿ ಟ್ರೈ ಮಾಡ್ತೀವಿ, ಅದು ಯಾವಾಗ ವರ್ಕ್ ಆಗ್ತಿಲ್ಲ ಅವಾಗ ಮಿನಾಕ್ಸಿಡಿಲ್ ಶಿಫ್ಟ್ ಮಾಡ್ಕೊಂತೀವಿ. ಅದು ಮಿನಾಕ್ಸಿಡಿಲ್ ಜೊತೆಗೆ PRP GFC ನಿಮಗೆ ವರ್ಕ್ ಆಗುತ್ತೆ. ಮಿನಾಕ್ಸಿಡಿಲ್ ಹಾಕೊಳ್ಳದೆ ಬರೀ PRP GFC ಮಾಡ್ಕೊಳ್ತೀರಾ ಅಂದ್ರೆ ಅದು ವರ್ಕ್ ಆಗೋದಿಲ್ಲ. ಅದಾದ್ಮೇಲೆ ಮತ್ತೆ ಲಾಸ್ಟ್ ಸ್ಟೇಜಸ್ ಆಫ್ ಹೇರ್ ಫಾಲ್ಗೆ ಹೋಗ್ತಾ ಇದೆ ಅಂತಂದ್ರೆ ಒಂದು 3-4 ಹೋಗ್ತಾ ಇದೆ ಅಂದಾಗ 3 ಅಂತ ತಗೊಂಡ್ರೆ ಅವಾಗ ನೀವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಹೋಗ್ಬೋದು. ಇದನ್ನು ಕಂಪ್ಲೀಟ್ 5th stage ಹಂಗೆಲ್ಲ ಹೋಯಿತು ಅಂತಂದ್ರೆ ಮತ್ತೆ ನಿಮ್ಗೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋ ಅವಕಾಶನೂ ಇರೋದಿಲ್ಲ. ಏನಕ್ಕೆ ಅಂತಂದ್ರೆ ವಂಶ ಪಾರಂಪರ್ಯವಾಗಿ ಬರೋದು ಅಂತ ಹೇಳಿದ್ನಲ್ಲ, ಅದು ಒಂದು ಹಾರ್ಮೋನ್ ಇಂದನೂ ಆಗುವಂತದ್ದು. ಟೆಸ್ಟೋಸ್ಟೆರಾನ್ ಮೇಲ್ ಹಾರ್ಮೋನ್ ಇರುತ್ತೆ, ಈ ಹಾರ್ಮೋನ್ ಇಂದ ಆಗುವಂತದ್ದು. ಸೊ ಇದು ಆಕ್ಚುಯಲ್ ಆಗಿ ಆಕ್ಟ್ ಮಾಡೋದು ಎಲ್ಲಿ ಅಂತಂದ್ರೆ ನಮ್ಮ ತಲೆಯ ಮಧ್ಯಭಾಗದಲ್ಲಿ, ಮೇಲ್ಭಾಗದಲ್ಲಿ ಮಾತ್ರ, ಈ ಕಿವಿ ಪಕ್ಕದಲ್ಲಿ ಸೈಡ್ ಅಲ್ಲಿ ಮತ್ತೆ ಹಿಂದೆ ಭಾಗದಲ್ಲಿ ಅಷ್ಟು ಆಗಿ ಆಕ್ಟ್ ಮಾಡೋದಿಲ್ಲ ಆ ಹಾರ್ಮೋನ್. ಅದಕ್ಕೆ ನೀವು ನೋಡಿದಾಗ ಬರೀ ಮೇಲ್ಗಡೆ ಮಾತ್ರ ತಲೆಗೂದು ಉದ್ರೋಗ್ಬಿಟ್ಟಿರುತ್ತೆ, ಸೈಡ್ ಅಲ್ಲಿ ಮತ್ತೆ ಹಿಂದೆ ತಲೆ ಕೂದಲು ಯೂಶುವಲಿ ಹಂಗೆ ಇರುತ್ತೆ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ. ಸೊ ಏನಕ್ಕಂದ್ರೆ ಈ ಕೂದಲುಗಳೇನಿದ್ದಾವೆ ಅವು ಅಷ್ಟು ಸೆನ್ಸಿಟಿವ್ ಇರೋದಿಲ್ಲ ಆ ಹಾರ್ಮೋನಿಗೆ. ಸೊ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡುವಾಗ ಆ ಭಾಗದಿಂದ ತಗೊಂಡು, ಸೈಡು ಮತ್ತೆ ಹಿಂದೆಯಿಂದ ತಗೊಂಡು ಮೇಲ್ಭಾಗಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ನೀವು ಲಾಸ್ಟ್ ಸ್ಟೇಜಲ್ಲಿ ಬಂದ್ರೆ ಏನಾಗುತ್ತೆ, ಅಲ್ಲಿನೂ ಕೂದಲಿರೋದಿಲ್ಲ. ನಾವ್ ಎಲ್ಲಿಂದ ಕೂದಲು ತಗೊಂಬೇಕು ಅಂತ ಇರ್ತೀವಿ ಅಲ್ಲಿಂದನೂ ಕೂದಲಿರೋದಿಲ್ಲ. ಮತ್ತೆ ಆ ಒಂದು ಸ್ಟೇಜ್ ಅಲ್ಲಿ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಮಾಡೋದು ತುಂಬಾ ಕಷ್ಟ ಆ ಟೈಮಲ್ಲಿ. ಹಾಗಾಗಿ ನಾವು ಅದ್ ಯಾವ ಸ್ಟೇಜ್ ಅಲ್ಲಿ ಇರುತ್ತೆ, ಕಾಸ್ ಏನು, ಏನಕ್ಕಾಗಿ ನಿಮ್ ಕೂದಲು ಉದುರ್ತಾ ಇದೆ, ಕೂದಲು ಉದುರ್ತಾ ಇದ್ರೆ ಅದು ವಂಶ ಪಾರಂಪರಿಕವಾಗಿ ಆಗಿದ್ರೆ ಯಾವ ಸ್ಟೇಜ್ ಅಲ್ಲಿ ಇದೆ, ಅದೆಲ್ಲ ನೋಡಿಕೊಂಡು ಅನಾಲಿಸಿಸ್ ಮಾಡಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ. CBC ನಿಮ್ದು ನಾರ್ಮಲ್ ಥೈರಾಯ್ಡ್ ಟೆಸ್ಟ್ಸು, ಹಾರ್ಮೋನ್ ಟೆಸ್ಟ್ಸು ಎಲ್ಲ ಮಾಡಿಸಿ, ಐರನ್ ಟೆಸ್ಟ್ಸು ಇವೆಲ್ಲ ಮಾಡಿಸಿ ಆಮೇಲೆ
1: ಕಾರಣವನ್ನ ಕಂಡುಹಿಡಿದು ಆಮೇಲೆ ಚಿಕಿತ್ಸೆ ಶುರು ಮಾಡ್ತೀವಿ.
0: ಯಾವ ಸ್ಟೇಜ್ ಅಲ್ಲಿ ಇದೆ ನೋಡ್ಕೊಂಡು ಅದ್ರ ಮೇಲೆ ಚಿಕಿತ್ಸೆ ಶುರು.
1: ತುಂಬಾ ಒಳ್ಳೆ ಮಾಹಿತಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಟ್ಟಿದ್ದೀರಾ, ಧನ್ಯವಾದಗಳು.
0: ಧನ್ಯವಾದಗಳು ಮ್ಯಾಮ್, ಥ್ಯಾಂಕ್ ಯು.
2: ಇದುವರೆಗೆ ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳುಕಡ್ಡಿ ಹಾಗೂ ಕೂದಲು ಉದುರುವಿಕೆಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ರಕ್ಷಿತ್ ಡಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆ ಕುರಿತ ಮಾಹಿತಿ ನೀಡಲಿದ್ದಾರೆ ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಶ್ರೀಯುತ ಗುರುರಾಜ್ ಮಾಲವಿ ಕರ್ಣಂ.
2: ವಿಶ್ವಕರ್ಮ ಜಯಂತಿಯ ಪ್ರಯುಕ್ತ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ಭಾರತ ಸರ್ಕಾರವು 17 ಸೆಪ್ಟೆಂಬರ್ 2023 ಆರಂಭಿಸಿದ ಮಹತ್ವದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಸಾಂಪ್ರದಾಯಿಕ ಕೌಶಲ್ಯ ಹೊಂದಿರುವ ಕುಶಲಕರ್ಮಿಗಳು ಮತ್ತು ಕರಕುಶಲ ವೃತ್ತಿಪರರಿಗೆ ಆರ್ಥಿಕ ಕೌಶಲ್ಯ ತಾಂತ್ರಿಕ ಮತ್ತು ಮಾರುಕಟ್ಟೆ ಬೆಂಬಲ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಾಂಪ್ರದಾಯಿಕ ವೃತ್ತಿ ಮತ್ತು ಕಲೆಗಳನ್ನು ಸಂರಕ್ಷಿಸುವುದು, ಕುಶಲಕರ್ಮಿಗಳ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದು, ಆಧುನಿಕ ಉಪಕರಣಗಳು ಮತ್ತು ತಂತ್ರಜ್ಞಾನವನ್ನು ಒದಗಿಸುವುದು, ಕಡಿಮೆ ಬಡ್ಡಿದರದಲ್ಲಿ ಸಾಲದ ಸೌಲಭ್ಯವನ್ನು ಕಲ್ಪಿಸುವುದು, ಕುಶಲಕರ್ಮಿಗಳನ್ನು ಸ್ವಯಂ ಉದ್ಯೋಗಿ ಮತ್ತು ಉದ್ಯಮಿಗಳಾಗಿ ಅಭಿವೃದ್ಧಿಪಡಿಸುವುದು, ಡಿಜಿಟಲ್ ಪಾವತಿ ಮತ್ತು ಡಿಜಿಟಲ್ ವ್ಯವಹಾರವನ್ನು ಉತ್ತೇಜಿಸುವುದು, ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಮತ್ತು ಮಾರಾಟ ಅವಕಾಶ ಕಲ್ಪಿಸುವುದು, ಕುಶಲಕರ್ಮಿಗಳ ಆದಾಯ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶಗಳು. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ 18 ವೃತ್ತಿಗಳು ಪ್ರಮುಖವಾಗಿ ಒಳಗೊಂಡಿವೆ. ಕಟ್ಟಿಗೆ ಮಾಡುವುದು, ಬಡಗಿ, ಕಾರ್ಪೆಂಟರ್, ದೋಣಿ ತಯಾರಕ, ಬೋಟ್ ಮೇಕರ್, ಆಯುಧ ತಯಾರಕ, ಆರ್ಮೋರರ್, ಲೋಹದ ಕೆಲಸಗಾರ ಮಾಡುವನು, ಮೆಟಲ್ ಆರ್ಟಿಸನ್, ಬೀಗ ತಯಾರಕ, ಲಾಕ್ ಸ್ಮಿತ್, ಉಪಕರಣ ತಯಾರಕ, ಟೂಲ್ ಕಿಟ್ ಮೇಕರ್, ಚಿನ್ನದ ಕೆಲಸಗಾರ, ಗೋಲ್ಡ್ ಸ್ಮಿತ್, ಕುಂಬಾರ, ಪಾಟರ್, ಶಿಲ್ಪಿ, ಕಲ್ಲಿನ ಕೆಲಸಗಾರ, ಸ್ಕಲ್ಪ್ಚರ್, ಸ್ಟೋನ್ ವರ್ಕರ್, ಚಮ್ಮಾರ, ಕಾಬ್ಲರ್, ರಾಜಮಿಸ್ತ್ರಿ, ಮ್ಯಾಸನ್, ಬುಟ್ಟಿ, ಚಾಪೆ, ಪೊರಕೆ ತಯಾರಕ, ಸಾಂಪ್ರದಾಯಿಕ ಆಟಿಗೆ ತಯಾರಕ, ಡಾಲ್ ಮೇಕರ್, ಟಾಯ್ಸ್ ಮೇಕರ್, ಕ್ಷೌರಿಕ ಬಾರ್ಬರ್, ಹೂಮಾಲೆ ತಯಾರಕ, ಗಾರ್ಲೆಂಡ್ ಮೇಕರ್, ಅಗಸ ವಾಷರ್ಮ್ಯಾನ್, ದರ್ಜೆ ಟೇಲರ್, ಮೀನುಗಾರಿಕಾ ಬಲೆ ತಯಾರಕ, ಫಿಶ್ ನೆಟ್. ಈ ಎಲ್ಲ 18 ವೃತ್ತಿಗಳನ್ನು ಒಳಗೊಂಡಿರತಕ್ಕಂಥ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಪ್ರಮುಖ 6 ಪ್ರಯೋಜನಗಳು. ಮೊದಲನೆಯದಾಗಿ ಪ್ರಧಾನಮಂತ್ರಿ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐಡಿ ಕಾರ್ಡನ್ನು ನೀಡಲಾಗುತ್ತದೆ. ಇದು ಅವರ ವೃತ್ತಿಗೆ ಅಧಿಕೃತ ಗುರುತನ್ನು ನೀಡುತ್ತದೆ. ಇನ್ನು ಎರಡನೆಯದಾಗಿ ಬೇಸಿಕ್ ಟ್ರೈನಿಂಗ್, 5-7 ದಿನಗಳ ಕಾಲ, 40 ಗಂಟೆಗಳ ಕಾಲ ಈ ತರಬೇತಿ ನೀಡಲಾಗುವುದು. ಅದಾದ ನಂತರ ವೃತ್ತಿಗೆ ಸಂಬಂಧಪಟ್ಟ ಪರಿಕರಗಳ ಖರೀದಿಗೆ 15,000 ರೂಪಾಯಿಗಳನ್ನು ಟೂಲ್ ಕಿಟ್ ಇನ್ಸೆಂಟಿವ್ ಆಗಿ ನೀಡಲಾಗುತ್ತದೆ. ಇದಾದ ನಂತರ ದೊಡ್ಡ ಪ್ರಯೋಜನ ಏನೆಂದರೆ ಸಾಲ. PM ವಿಶ್ವಕರ್ಮ ಯೋಜನೆಯಲ್ಲಿ ಕೊಲಾಟ್ರಲ್ ಫ್ರೀ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಲೋನ್ ಸಾಲದ ಸೌಲಭ್ಯ ಇರುತ್ತದೆ. ಒಟ್ಟು 300,000 ಸಾಲ ಇರುತ್ತದೆ. ಅದು ಮೊದಲನೇ ಹಂತ 100,000 ಸಾಲ ಇರುತ್ತದೆ. ಆ 100,000 ಸಾಲವನ್ನು 18 ತಿಂಗಳ ನಂತರ ಸಾಲವನ್ನು ಮರುಪಾವತಿಸಿದಲ್ಲಿ ನಿಮಗೆ ಎರಡನೇ ಸಾಲ, ಅದು 200,000 ಸಾಲ ದೊರೆಯುತ್ತದೆ. 200,000 ಸಾಲವನ್ನು 30 ತಿಂಗಳಲ್ಲಿ ಮರುಪಾವತಿಸಿಕೊಂಡರೆ ಮತ್ತು 3ನೇ ಸಾಲ, ಒಟ್ಟು 300,000 ಸಾಲ ಸೌಲಭ್ಯ ದೊರೆಯುತ್ತದೆ. ಈ ಎಲ್ಲ ಸಾಲಕ್ಕೆ ರಿಯಾಯಿತಿ ದರದಲ್ಲಿ 5%ರಷ್ಟು ಮಾತ್ರ ಬಡ್ಡಿ ದರ ಇರುತ್ತದೆ. ಈ ಒಂದು ಯೋಜನೆಯನ್ನು ಡಿಜಿಟಲ್ ವ್ಯವಹಾರಗಳಿಗೆ ಪ್ರೋತ್ಸಾಹನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಮಾರುಕಟ್ಟೆಯ ಸಹಾಯ ಅಂದರೆ ಎಕ್ಸಿಬಿಷನ್, ಟ್ರೇಡ್ ಫೇರ್, ಇ ಕಾಮರ್ಸ್ ಮುಂತಾದ ಮಾರುಕಟ್ಟೆಯಲ್ಲಿ ಇವೆಲ್ಲವನ್ನು ಪ್ರಚಾರ ಮಾಡಬಹುದು ಆಗಿರುತ್ತದೆ. ಯೋಜನೆಯ ಅತ್ಯಂತ ಮುಖ್ಯವಾದ ಭಾಗಗಳಲ್ಲಿ ಒಂದು ಮಾರ್ಕೆಟಿಂಗ್ ಸಪೋರ್ಟ್. ಸಾಂಪ್ರದಾಯಿಕ ಆರ್ಟಿಸನ್ ಸಾಮಾನ್ಯವಾಗಿ ಉತ್ತಮ ಉತ್ಪನ್ನವನ್ನು ತಯಾರಿಸಬಹುದು, ಆದರೆ ಉತ್ಪನ್ನವನ್ನು ಯಾರಿಗೆ ಮಾರಬೇಕು? ಇದಕ್ಕೆ PM ವಿಶ್ವಕರ್ಮ ಯೋಜನೆ ಇದನ್ನು ಮಾರ್ಕೆಟಿಂಗ್ ಸಪೋರ್ಟ್ ಮೂಲಕ ಬ್ರ್ಯಾಂಡಿಂಗ್, ಕ್ವಾಲಿಟಿ ಇಂಪ್ರೂವ್ಮೆಂಟ್, ಪ್ಯಾಕೇಜಿಂಗ್, ಪ್ರಮೋಷನ್, ಎಕ್ಸಿಬಿಷನ್ಸ್, ಟ್ರೇಡ್ ಫೇರ್ಸ್, ಆನ್ಲೈನ್ ಪ್ಲಾಟ್ಫಾರ್ಮ್, ಇ ಕಾಮರ್ಸ್, ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಇತ್ಯಾದಿಗಳೊಂದಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶವಿದೆ. 2025 ಸುಮಾರು 30,000

0: ಅವರ ವಿಶ್ವಕರ್ಮ ಬೆನಿಫಿಷಿಯರ್ಸ್ ಅನ್ನು ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಅಂದರೆ ಜಮ್ಗೆ ಆನ್ ಬೋರ್ಡ್ ಮಾಡಲಾಗಿದೆ. ಪ್ರಸ್ತುತ ಈ ಯೋಜನೆಯ ಸಾಧನೆ ಮತ್ತು ಸ್ಥಿತಿಗತಿಗಳನ್ನು ಗಮನಿಸುವುದಾದರೆ 2026 ಇತ್ತೀಚಿನ ಸರ್ಕಾರಿ ಮಾಹಿತಿಯ ಪ್ರಕಾರ ಯೋಜನೆಯಲ್ಲಿ 30 ಲಕ್ಷಕ್ಕೂ ಹೆಚ್ಚು ಸಾಂಪ್ರದಾಯಿಕ ಕುಶಲಕರ್ಮಿಗಳು ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ 24.32 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೌಶಲ್ಯ ತರಬೇತಿ ನೀಡಲಾಗಿದೆ ಮತ್ತು 17.70 ಲಕ್ಷಕ್ಕೂ ಹೆಚ್ಚು ಜನರಿಗೆ ಟೂಲ್ಕಿಟ್ ಸೌಲಭ್ಯ ದೊರೆತಿದೆ. ಈ ಯೋಜನೆಯ ಅರ್ಹತೆಯ ಮುಖ್ಯ ಅಂಶಗಳು: ಸಾಮಾನ್ಯವಾಗಿ ಅರ್ಜಿದಾರರು PM ವಿಶ್ವಕರ್ಮ ಪಟ್ಟಿಯಲ್ಲಿರುವ 18 ವೃತ್ತಿಗಳಲ್ಲಿ ಯಾವುದಾದರೂ ಒಂದು ವೃತ್ತಿಯಲ್ಲಿ ತೊಡಗಿಸಿಕೊಂಡಿರಬೇಕು. ಈ ವೃತ್ತಿಯನ್ನು ಕೈಯಿಂದ ಸಾಂಪ್ರದಾಯಿಕ ಉಪಕರಣಗಳಿಂದ ನಡೆಸುತ್ತಿರುವ ಆರ್ಟಿಸನ್ ಅಥವಾ ಕ್ರಾಫ್ಟ್ಸ್ ಪರ್ಸನ್ ಆಗಿರಬೇಕು. ಸಾಮಾನ್ಯವಾಗಿ 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸು ಇರಬೇಕು. ಒಂದೇ ಕುಟುಂಬದಿಂದ ಸಾಮಾನ್ಯವಾಗಿ ಒಬ್ಬ ಸದಸ್ಯನಿಗೆ ಮಾತ್ರ ಪ್ರಯೋಜನವಿರುತ್ತದೆ. ಸರ್ಕಾರಿ ಸೇವೆಯಲ್ಲಿರುವ ವ್ಯಕ್ತಿಗಳಿಗೆ ಯೋಜನೆಯ ಅರ್ಹತೆ ನಿರ್ಬಂಧಗಳಿವೆ. ಇತರೆ ಸಾಲ ಸರ್ಕಾರಿ ಯೋಜನೆಗಳೊಂದಿಗೆ ಕೆಲವು ಎಲಿಜಿಬಿಲಿಟಿ ಕಂಡೀಷನ್ಸ್ ಅನ್ವಯಿಸಬಹುದು. ಅಂತಿಮ ಅರ್ಹತೆ ಅಧಿಕೃತ ವೆರಿಫಿಕೇಷನ್ ಪ್ರಕ್ರಿಯೆಯಲ್ಲಿ ನಂತರ ನಿರ್ಧಾರವಾಗುತ್ತದೆ. ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತದೆಂದರೆ, ಆರ್ಟಿಸನ್ ತನ್ನ ವಿವರಗಳೊಂದಿಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುತ್ತಾನೆ. ಸ್ಥಳೀಯ ಮಟ್ಟದಲ್ಲಿ ವೆರಿಫಿಕೇಷನ್ ನಡೆಯುತ್ತದೆ. ಅರ್ಹತೆ ದೃಢಪಟ್ಟ ನಂತರ PM ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ID ಕಾರ್ಡನ್ನು ನೀಡುತ್ತಾರೆ. ಅದಾದ ನಂತರ ಸ್ಕಿಲ್ ವೆರಿಫಿಕೇಷನ್, ಬೇಸಿಕ್ ಟ್ರೈನಿಂಗ್, ಟೂಲ್ ಕಿಟ್ ಇನ್ಸೆಂಟಿವ್, ಇದಾದ ನಂತರ ಮೊದಲ ಹಂತದ 1 ಲಕ್ಷ ಸಾಲಕ್ಕೆ ಅರ್ಹತೆ ಬರುತ್ತದೆ. ಈ 1 ಲಕ್ಷ ಸಾಲ ಮರುಪಾವತಿಸಿದ ನಂತರ ಮತ್ತೆ ಅಡ್ವಾನ್ಸ್ಡ್ ಟ್ರೈನಿಂಗ್ 15 ದಿವಸಗಳ ಕಾಲ ಇರುತ್ತದೆ. 2ನೇ ಹಂತದ 2 ಲಕ್ಷ ಸಾಲಕ್ಕೆ ಮತ್ತೆ ಅರ್ಹತೆ ಬರುತ್ತದೆ. PM ವಿಶ್ವಕರ್ಮ ಯೋಜನೆಯ ಗುರಿ: ಆರಂಭಿಕವಾಗಿ 2023-24 2027-28 ಅವಧಿಯಲ್ಲಿ 30 ಲಕ್ಷ ಬೆನಿಫಿಷಿಯರ್ಸ್ ತಲುಪುವ ಗುರಿ ಇತ್ತು. ಆದರೆ ಈ ಗುರಿಯನ್ನು ಸೆಪ್ಟೆಂಬರ್ 2025 ಸಾಧಿಸಲಾಗಿದೆ. ಅಂದರೆ ನಿಗದಿತ 5 ವರ್ಷದ ಅವಧಿಗಿಂತ ಬಹಳ ಮುಂಚೆಯೇ ಗುರಿಯನ್ನು ಮುಟ್ಟಿದ್ದಾರೆ. ಕರ್ನಾಟಕವು PM ವಿಶ್ವಕರ್ಮಗೆ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದೆ. ಯೋಜನೆಯು ಆರಂಭಿಕ ಹಂತದಲ್ಲಿಯೇ ಕರ್ನಾಟಕದಲ್ಲಿ ಹೆಚ್ಚಿನ ರಿಜಿಸ್ಟ್ರೇಷನ್ಸ್ ಕಂಡುಬಂದಿದ್ದವು. 30 ಜನವರಿ 2024 ವೇಳೆಗೆ ಕರ್ನಾಟಕದಲ್ಲಿ 1,08,922 ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ಸ್ ದಾಖಲಾಗಿದ್ದವು. 2024 ಬೆಂಗಳೂರಿನ NSTI ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧ ಕೇಂದ್ರಗಳಲ್ಲಿ PM ವಿಶ್ವಕರ್ಮ ಟ್ರೈನಿಂಗ್ ಆಕ್ಟಿವಿಟೀಸ್ ನಡೆದಿದೆ. 2024 ಒಂದು ಅಧಿಕೃತ ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿ 50 ಟ್ರೈನಿಂಗ್ ಸೆಂಟರ್ಸನ್ನು ಗುರುತಿಸಲಾಗಿದ್ದು ಮತ್ತು ಕರ್ನಾಟಕದಲ್ಲಿ 2,08,021 ಬೆನಿಫಿಷಿಯರ್ಸ್ ಟ್ರೈನ್ಡ್ ಆಗಿದ್ದಾರೆಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಗಿದೆ. PM ವಿಶ್ವಕರ್ಮ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವು ಇಲಾಖೆಗಳು ಅಥವಾ ಸಂಸ್ಥೆಗಳು ಭಾಗಿಯಾಗಿವೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಪ್ರಮುಖವಾಗಿ 2 ಮಾರ್ಗಗಳಿವೆ. ನಿಮ್ಮ ಹತ್ತಿರದ CSE ಹೋಗಿ PM ವಿಶ್ವಕರ್ಮ ರಿಜಿಸ್ಟ್ರೇಷನ್ಸ್ ಮಾಡಿಸಬಹುದು. ಸಾಮಾನ್ಯವಾಗಿ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ನಿಮ್ಮ ಆಧಾರ್ ಆಧಾರಿತ eKYC ಮತ್ತು ಅಪ್ಲಿಕೇಶನ್ ಪ್ರಕ್ರಿಯೆ ನಡೆಸುತ್ತಾರೆ. ಅಧಿಕೃತ PM ವಿಶ್ವಕರ್ಮ ವೆಬ್ಸೈಟ್ ಪೋರ್ಟಲ್ನಲ್ಲಿ ಅರ್ಜಿ ಮತ್ತು ಯೋಜನೆಯ ಅಧಿಕೃತ ಮಾಹಿತಿಗಾಗಿ PM ವಿಶ್ವಕರ್ಮ ಪೋರ್ಟಲ್ ಬಳಸಬಹುದು. ಸಾಮಾನ್ಯವಾಗಿ ಬೇಕಾಗುವ ದಾಖಲೆಗಳು: ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ಡ್ ಮೊಬೈಲ್ ನಂಬರ್, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ನಿಮ್ಮ ವೃತ್ತಿಗೆ ಸಂಬಂಧಿಸಿದ ವಿವರಗಳು, ಇತರೆ ದಾಖಲೆಗಳು ವೆರಿಫಿಕೇಷನ್ ಸಮಯದಲ್ಲಿ ಕೇಳಬಹುದು. ಕರ್ನಾಟಕದ 30 ಜಿಲ್ಲೆಗಳಿಗೆ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಸಂಪರ್ಕ ವ್ಯವಸ್ಥೆ DIC ಅಂದರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಂಪರ್ಕಿಸಬಹುದು. ಈ ಯೋಜನೆಯ ಮೂಲ ಮಂತ್ರ ಲೋಕಲ್ ಟು ವೋಕಲ್, ವೋಕಲ್ ಟು ಗ್ಲೋಬಲ್.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆ ಕುರಿತ ಮಾಹಿತಿ ನೀಡಿದವರು ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಶ್ರೀಯುತ ಗುರುರಾಜ್ ಮಾಲವಿ ಕರ್ಣಂ. ಇದು ಆಕಾಶವಾಣಿ

0: ಹೊಸಪೇಟೆ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ದೇಶಾದ್ಯಂತ ಗಾಂಧಿ ಜಯಂತಿ ಆಚರಣೆ, ರಾಜ್ಘಾಟ್ನಲ್ಲಿ ರಾಷ್ಟಪಿತರ ಸಮಾಧಿಗೆ ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಪುಷ್ಪ ನಮನ. ಜಿ20 ವಾಣಿಜ್ಯ ಸಚಿವರ ಸಭೆ, ಫ್ರಾನ್ಸ್ ಕೆನಡಾ ಸೇರಿ ಹಲವು ರಾಷ್ಟಗಳ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದ್ವಿಪಕ್ಷೀಯ ಮಾತುಕತೆ. ಫ್ಲೈ ದುಬೈ ವಿಮಾನ ಪ್ರಕರಣ, ಸಮಯ ಪ್ರಜ್ಞೆ ತೋರಿದ ಪೈಲಟ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ದೂರವಾಣಿ ಮೂಲಕ ಮಾತುಕತೆ. ಇದೇ 5ರಂದು 3 ದಿನಗಳ ಭೇಟಿಗಾಗಿ ಸ್ವಿಟ್ಜರ್ಲ್ಯಾಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಭಾರತ ಪ್ರವಾಸ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಬಾಕ್ಸಿಂಗ್ ಹಾಗೂ ರೇಕರ್ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತಕ್ಕೆ ಸ್ವರ್ಣ ಪದಕ. ವಾರ್ತೆಗಳ ವಿವರ: ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಹಿನ್ನೆಲೆ ರಾಜ್ಘಾಟ್ನಲ್ಲಿಂದು ಸೇವಾಧರ್ಮ ಪ್ರಾರ್ಥನಾ ಸಭೆ ನಡೆಯಿತು. ರಾಷ್ಟಪತಿ ದ್ರೌಪದಿ ಮುರ್ಮು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಾಂಧೀಜಿ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ರಾಜ್ಘಾಟ್ನಲ್ಲಿ ಗಾಂಧೀಜಿ ಅವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿ ಅವರ ಇಡೀ ಜೀವನ ಸತ್ಯ, ಅಹಿಂಸೆ, ಕರುಣೆ ಮತ್ತು ಸೇವೆಗೆ ದಾರಿದೀಪವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಹೇಳಿದ್ದಾರೆ. ಗುಜರಾತ್ನಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿಯಂದು ಇಂದು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತಿದೆ. ಪೋರ್ಬಂದರ್ನಲ್ಲಿರುವ ಗಾಂಧೀಜಿಯವರ ಜನ್ಮಸ್ಥಳ ಕೀರ್ತಿ ಮಂದಿರದಲ್ಲಿ ಆಯೋಜಿಸಲಾಗಿರುವ ಪ್ರಾರ್ಥನಾ ಸಭೆಯಲ್ಲಿ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಭಾಗವಹಿಸುತ್ತಿದ್ದಾರೆ. ಅಹಮದಾಬಾದ್ನ ಸಾಬರಮತಿ ಆಶ್ರಮದಲ್ಲೂ ಇಂದು ಸರ್ವಧರ್ಮ ಪ್ರಾರ್ಥನಾ ಸಭೆ ಆಯೋಜಿಸಲಾಗಿದೆ. ರಾಜ್ಯದಾದ್ಯಂತ ಬೃಹತ್ ಸ್ವಚ್ಛತಾ ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗಾಂಧಿ ಜಯಂತಿ ಅಂಗವಾಗಿ ಖಾದಿ ಮತ್ತು ಪಾಲಿವಸ್ತ್ರ ಉತ್ಪಾದನೆಗೆ ಶೇಕಡ 30% ವಿಶೇಷ ಮಾರುಕಟ್ಟೆ ಪ್ರೋತ್ಸಾಹ ಧನವನ್ನು ಗುಜರಾತ್ ಸರ್ಕಾರ ಘೋಷಿಸಿದೆ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯನ್ನು ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿದೆ. 1904 ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ನಗರದಲ್ಲಿ ಅಂದಿನ ಮೊಘಲ್ ಸರಾಯ್ನಲ್ಲಿ ಅವರು ಜನಿಸಿದರು. ಹದಿಹರೆಯದಲ್ಲೇ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ಶಾಸ್ತ್ರಿ ಅವರು 1921ರ ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ಬಳಿಕ ಕೇಂದ್ರ ಸರ್ಕಾರದಲ್ಲಿ ಹಲವು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದ್ದರು. ಇಂದು ಅವರ ಜಯಂತಿ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ನವದೆಹಲಿಯ ವಿಜಯ್ ಘಾಟ್ನಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕಕ್ಕೆ ತೆರಳಿ ಪುಷ್ಪ ನಮನ ಸಲ್ಲಿಸಿದರು. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದ ಜಿ20 ವಾಣಿಜ್ಯ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಫ್ರಾನ್ಸ್, ಕೆನಡಾ, ಸೌದಿ ಅರೇಬಿಯಾ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ವಾಣಿಜ್ಯ ಸಚಿವರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಆಯಾ ದೇಶಗಳೊಂದಿಗೆ ವ್ಯಾಪಾರ ಹಾಗೂ ಹೂಡಿಕೆ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಈ ಪ್ರತ್ಯೇಕ ಸಭೆಗಳಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು. ಫ್ರಾನ್ಸ್ ಜೊತೆಗಿನ ಮಾತುಕತೆಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕ್ಷಿಪ್ರಗೊಳಿಸುವುದು, ಬಾಹ್ಯಾಕಾಶ ತಯಾರಿಕೆ, ಯುಪಿಐ ವಿಲೀನ ಹಾಗೂ ಜಂಟಿ ಆವಿಷ್ಕಾರಗಳಿಗೆ ಉತ್ತೇಜನ ನೀಡಲು ನಿರ್ಧರಿಸಲಾಯಿತು. ಕೆನಡಾ ಸಚಿವರೊಂದಿಗೆ ನಡೆದ ಸಭೆಯಲ್ಲಿ 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $50 ಶತಕೋಟಿಗೆ ಏರಿಸುವ ಗುರಿಯೊಂದಿಗೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಪುನರುಚ್ಚರಿಸಲಾಯಿತು. ಇದಲ್ಲದೆ ಸೌದಿ ಅರೇಬಿಯಾ ಜೊತೆ ಭಾರತ ಜಿಸಿಸಿ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಗತಿಯನ್ನು ಪರಿಶೀಲಿಸಿದ ಸಚಿವರು ದಕ್ಷಿಣ ಕೊರಿಯಾ ಸಚಿವರೊಂದಿಗೆ ಭಾರತೀಯ ಕೃಷಿ, ಔಷಧ ಮತ್ತು ಸಾಗರ ಉತ್ಪನ್ನಗಳಿಗೆ ಕೊರಿಯಾ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರವೇಶಾವಕಾಶ ಕಲ್ಪಿಸುವ ಹಾಗೂ ಕೊರಿಯಾದ ತಯಾರಿಕಾ ಹೂಡಿಕೆಯನ್ನು ಭಾರತದಲ್ಲಿ ಹೆಚ್ಚಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಫ್ಲೈ ದುಬೈ ವಿಮಾನದಲ್ಲಿದ್ದ 170 ಪ್ರಯಾಣಿಕರ ಪ್ರಾಣ ಉಳಿಸಿದ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತನಾಡಿದ್ದು ಅವರ ಧೈರ್ಯ ಹಾಗೂ ಸಾಹಸವನ್ನು ಪ್ರಶಂಸಿಸಿದ್ದಾರೆ. ಪ್ರಸ್ತುತ ಯುಎಇ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿರುವ ಕ್ಯಾಪ್ಟನ್ ಸ್ಮಿತ್ ಅವರ ಶೀಘ್ರ ಚೇತರಿಕೆಗೆ ಪ್ರಧಾನಿ ಹಾರೈಸಿದ್ದಾರೆ. ಯುಎಇನಲ್ಲಿರುವ ಭಾರತೀಯ ರಾಯಭಾರಿ ದೀಪಕ್ ಮಿತ್ತಲ್ ಆಸ್ಪತ್ರೆ

0: ಭೇಟಿ ನೀಡಿ ಮಚ್ಚಾರ್ ಆರೋಗ್ಯ ವಿಚಾರಿಸಿದ್ದು ಪೈಲಟ್ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಕ್ಯಾಪ್ಟನ್ ಸ್ಮಿತ್ ಅವರ ಅಸಾಮಾನ್ಯ ಸಮಯ ಪ್ರಜ್ಞೆಗೆ ವಿಶ್ವಸಂಸ್ಥೆಯ ಮಹಾನಿರ್ದೇಶಕರು ಸೇರಿದಂತೆ ಜಾಗತಿಕವಾಗಿ ಪ್ರಮುಖರಿಂದ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ. ಫ್ಲೈ ದುಬೈ ವಿಮಾನದ ಭಾರತೀಯ ಪೈಲಟ್ ಸ್ಮಿತ್ ಮಚ್ಚಾರ್ ಅವರ ಮೇಲೆ ದಾಳಿ ನಡೆಸಿದ ಆರೋಪ ಎದುರಿಸುತ್ತಿರುವ ಓಮನ್ ಮೂಲದ ಸಹ ಪೈಲಟ್ನನ್ನು ಸೌದಿ ಅರೇಬಿಯಾ ಯುಎಇ ಅಧಿಕಾರಿಗಳಿಗೆ ಹಸ್ತಾಂತರಿಸಿದೆ. ಈ ಪ್ರಕರಣದ ಬಗ್ಗೆ ತನಿಖೆ ಮುಂದುವರೆದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಇದೇ 5-7 3 ದಿನಗಳ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮಿಗಳನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗ ಅವರೊಂದಿಗೆ ಆಗಮಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಪಾರ್ಮೆಲಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಿ ವ್ಯಾಪಾರ, ಹೂಡಿಕೆ, ವಿಜ್ಞಾನ, ತಂತ್ರಜ್ಞಾನ, ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರ ಪರಿಶೀಲಿಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಅಧ್ಯಕ್ಷ ಪಾರ್ಮೆಲಿನ್ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಇದೇ 7 ನಡೆಯಲಿರುವ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಸಂಘದ 2 ಸಮೃದ್ಧಿ ಶೃಂಗಸಭೆಯಲ್ಲೂ ಅವರು ಭಾಗವಹಿಸಲಿದ್ದಾರೆ. ಅವರ ಭೇಟಿ ಭಾರತ ಸ್ವಿಟ್ಜರ್ಲೆಂಡ್ ದ್ವಿಪಕ್ಷೀಯ ಸಂಬಂಧ ಮತ್ತು ಹೊಸ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ವರದಿ ಇಲ್ಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಳೊಂದಿಗೆ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆಯಿಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕ್ಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿದ್ದ ಕೆಟ್ಟ ಸಾಲದ ಪ್ರಮಾಣ 15% ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ, ಪರಿಹಾರ, ಮರುಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನೊಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳು ಇಂದು ಹಲವು ಪದಕಗಳನ್ನು ಗೆದ್ದಿದ್ದಾರೆ. ಬಾಕ್ಸಿಂಗ್ನ ಮಹಿಳೆಯರ 75 kg ವಿಭಾಗದಲ್ಲಿ ಲವ್ಲಿನಾ ಬೊರ್ಗೊಹೇನ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅವರು ಚೀನಾದ ಬಾವೊ ಝಿಯಿ ಯನ್ನು 5-0 ಅಂತರದಲ್ಲಿ ಸೋಲಿಸಿದರು. ಏಷ್ಯನ್ ಗೇಮ್ಸ್ನಲ್ಲಿ ಮಹಿಳೆಯರ ಬಾಕ್ಸಿಂಗ್ನಲ್ಲಿ ಭಾರತ ಗೆದ್ದಿರುವ 2 ಚಿನ್ನದ ಪದಕ ಇದಾಗಿದೆ. 2014 ಮೇರಿ ಕೋಮ್ ಸ್ವರ್ಣ ಪದಕ ಗೆದ್ದಿದ್ದರು. ಮಹಿಳೆಯರ ರಿಕರ್ವ್ ಬಿಲ್ಲುಗಾರಿಕೆ ತಂಡ ವಿಭಾಗದಲ್ಲಿ ಅಂಕಿತಾ ಭಕತ್, ಕೀರ್ತಿ ಶರ್ಮಾ ಮತ್ತು ಕುಂಕುಮ್ ಮೊಹೋದ್ ಅವರ ತಂಡ ದಕ್ಷಿಣ ಕೊರಿಯಾವನ್ನು 5-3 ಅಂತರದಲ್ಲಿ ಮಣಿಸಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದಿದೆ. ಮಿಶ್ರ ರಿಕರ್ವ್ ತಂಡ ವಿಭಾಗದಲ್ಲಿ ಕುಂಕುಮ್ ಮೊಹೋಡ್ ಮತ್ತು ಧೀರಜ್ ಬೊಮ್ಮದೇವರ ಜೋಡಿ ಬೆಳ್ಳಿ ಪದಕ ಪಡೆದಿದೆ. ಪುರುಷರ ರಿಕರ್ವ್ ಬಿಲ್ಲುಗಾರಿಕೆ ತಂಡ ಸ್ಪರ್ಧದಲ್ಲಿ ಭಾರತದ ಪುರುಷರ ತಂಡ ಬೆಳ್ಳಿ ಪದಕ ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಗಾಂಧಿ ಜಯಂತಿ ಆಚರಣೆ. ರಾಜ್ಘಾಟ್ನಲ್ಲಿ ರಾಷ್ಟಪಿತರ ಸಮಾಧಿಗೆ ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಪುಷ್ಪ ನಮನ. G20 ವಾಣಿಜ್ಯ ಸಚಿವರ ಸಭೆ. ಫ್ರಾನ್ಸ್, ಕೆನಡಾ ಸೇರಿ ಹಲವು ರಾಷ್ಟಗಳ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದ್ವಿಪಕ್ಷೀಯ ಮಾತುಕತೆ. ಫ್ಲೈ ದುಬೈ ವಿಮಾನ ಪ್ರಕರಣ. ಸಮಯ ಪ್ರಜ್ಞೆ ತೋರಿದ ಪೈಲಟ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ

ಪ್ರಧಾನಿ ದೂರವಾಣಿ ಮೂಲಕ ಮಾತುಕತೆ. ಇದೇ 5ರಂದು 3 ದಿನಗಳ ಭೇಟಿಗಾಗಿ ಸ್ವಿಟ್ಜರ್ಲ್ಯಾಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಭಾರತ ಪ್ರವಾಸ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಬಾಕ್ಸಿಂಗ್ ಹಾಗೂ ರೇಕಾರು ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತಕ್ಕೆ ಸ್ವರ್ಣ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಕೇಳಿ ಮಾಗಿ ಕನಸು ಚಿತ್ರದ ಗೀತೆಯನ್ನ. ರವಿಯವರ ಸಾಹಿತ್ಯವಿದೆ, ವಿಜಯಭಾಸ್ಕರ್ ಅವರ ಸಂಗೀತವಿದೆ.

0: ಚಿರಂಜೀವಿ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ಪಿ ವಿ ಶ್ರೀನಿವಾಸ್ ಮತ್ತು ಸಂಗಡಿಗರು. ವಿಜಯ ನರಸಿಂಹ ಅವರ ಗೀತ ರಚನೆ ಇದು, ಸಂಗೀತ ವಿಜಯ ಭಾಸ್ಕರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಸಮಯ 1:30.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಯಲ್ಲಾರೀಶ್ವರಿ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಪೋಸ್ಟ್ ಮಾಸ್ಟರ್ ಚಿತ್ರದ ಒಂದು ಹಾಡು. ಜಿ ವಿ ಅಯ್ಯರ್ ಅವರ ಗೀತ ರಚನೆ ಇದೆ, ವಿಜಯ ಭಾಸ್ಕರ್ ಅವರ

ಉಪೇಂದ್ರ ಅವರು ಗೀತೆಯನ್ನು ಬರೆದು ಸಾಧು ಕೋಕಿಲ ಅವರು ಸಂಗೀತ ಸಂಯೋಜಿಸಿ ರಾಜೇಶ್ ಕೃಷ್ಣನ್ ಮತ್ತು ಪ್ರತಿಮಾ ರಾವ್ ಅವರ ಕಂಠದಲ್ಲಿ ಮೂಡಿಬರ್ತಾ ಇದೆ ಈ ಒಂದು ಹಾಡು. ಚಿತ್ರ H2O.

ಮಂಜು ಕವಿಯವರು ಗೀತೆಯನ್ನು ಬರೆದು ಸಂಗೀತ ಸಂಯೋಜಿಸಿರುವ ಒಂದು ಹಾಡು ಇದೀಗ ಧ್ವನಿಯಾಗಿದ್ದಾರೆ ನಟರಾಜ್ ವಿ. ಚಿತ್ರ ಮಾರಕಾಸ್ತ್ರ.

ವಿಜಯನಗರದ ವೀರಪುತ್ರ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ಪಿ ವಿ ಶ್ರೀನಿವಾಸ್. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ ಇದು. ಸಂಗೀತ ಎಂ ಎಸ್ ವಿಶ್ವನಾಥನ್ ಮತ್ತು ಬಿ ಕೆ ರಾಮಮೂರ್ತಿ.

ಮುತ್ತೈದೆ ಭಾಗ್ಯ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ನಾಗೇಂದ್ರ. ಗೀತೆಯನ್ನ ಬರೆದಿದ್ದವರು ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ರಾಜನ್ ಮತ್ತು ನಾಗೇಂದ್ರ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಪಿವಿ ಶ್ರೀನಿವಾಸ್ ಹಾಡಿರುವ ಕಣ್ತೆರೆದು ನೋಡು ಚಿತ್ರದ ಹಾಡು, ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ ನಲ್ಲಿ ವಾರ್ತಾ ಪ್ರಸಾರ.
1: ಶ್ರೀಕೃಷ್ಣನಾಗಿ ಬಂದ.
2: Good afternoon. This is Akashvani and I am Valsa Williams with the midday news. The headlines. Prime Minister Narendra Modi speaks to pilot of Fly Dubai Captain Smith Machar, applauds his bravery and wishes him a quick recovery. Commerce and Industry Minister Piyush Goyal holds bilateral meetings

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸಂಭ ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹುಬ್ಬಳ್ಳಿಯಲ್ಲಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿ. ಚುನಾವಣಾ ಆಯೋಗದ ನಿಯಮಗಳ ವಿರುದ್ಧವೇ ಕಾಂಗ್ರೆಸ್ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸೌಜನ್ಯ ಪ್ರಕರಣ, ಸಿಬಿಐ ಸಿಐಡಿಗೆ ಸಾಕ್ಷ್ಯ ದಾಖಲೆ ನೀಡುವಂತೆ ವಿಶೇಷ ತನಿಖಾ ತಂಡ ಪತ್ರ. ಹಾಗೂ ಮೈಸೂರಿನಲ್ಲಿ ಚಿತ್ರಸಂತೆಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಹಾತ್ಮ ಗಾಂಧೀಜಿ ರಾಜ್ಯಕ್ಕೆ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭವನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಅನಾವರಣಗೊಳಿಸಿದರು. ಮಹಾತ್ಮ ಗಾಂಧೀಜಿಯವರು ತಮ್ಮ ಪತ್ನಿ ಕಸ್ತೂರಬಾ ಅವರೊಂದಿಗೆ 1915 ಮೇ 8 ಪ್ರಥಮ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದರು. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1920

0: 2024 ಬೆಳಗಾವಿಯಲ್ಲಿ ನಡೆದ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನಕ್ಕೆ 100 ವರ್ಷ ಪೂರೈಸಿದ ನೆನಪಿಗಾಗಿ ಗಾಂಧಿ ಭಾರತ ಅಭಿಯಾನದಡಿಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಈ ಸ್ಮಾರಕ ಸ್ತಂಭಗಳನ್ನು ನಿರ್ಮಿಸುತ್ತಿದೆ. ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಈ ಸ್ಮಾರಕದ ಆಕರ್ಷಕ ಕಲಾಕೃತಿಯನ್ನು ಸಿದ್ದಪಡಿಸಿದ್ದು, ಸ್ಮಾರಕವು 10 ಅಡಿ ಎತ್ತರ ಹಾಗೂ 3.5 ಅಡಿ ಅಗಲದ ಏಕಶಿಲಾ ಗ್ರಾನೈಟ್ ಕಲಾಕೃತಿ ಹೊಂದಿದೆ. 2047ರ ವೇಳೆಗೆ ದೇಶವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವುದು ಪ್ರಮುಖ ಧ್ಯೇಯವಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನೂ ನಿರಂತರ ಪರಿಶ್ರಮ ವಹಿಸಬೇಕಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ವಿಶೇಷ ಒತ್ತು ನೀಡಲಾಗುತ್ತಿದೆ. ರೋಗ ರುಜಿನಗಳನ್ನು ತಡೆಗಟ್ಟಲು ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಕಡ್ಡಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಮಹಾತ್ಮ ಗಾಂಧಿಯವರು ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಟ್ಟಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಜಕಾರಣದಲ್ಲಿ ಸ್ವಚ್ಛತೆಯನ್ನ ಮೇಂಟೈನ್ ಮಾಡಿದ್ದಾರೆ. ಇವತ್ತಿನಿಂದ 31ನೇ ತಾರೀಕಿನವರೆಗೆ ಸ್ವಚ್ಛತೆ ನಡೀತಾ ಇರ್ತದೆ. ಈ ಸೇವಾ ಸಂಕಲ್ಪ ಅಭಿಯಾನದಲ್ಲಿ 2047ಕ್ಕೆ ಈ ದೇಶ ವಿಕಸಿತ ಭಾರತ ಆಗುತ್ತೆ. ಆ ಡೆವಲಪ್ಡ್ ಕಂಟ್ರಿಯಲ್ಲಿ ನಮ್ಮ ಸಾಮಾನ್ಯ ಜನ ಕೆಲಸ ಸದಾಕಾಲಕ್ಕೂ ಮಾಡ್ತಿರಬೇಕು ಮತ್ತು ದೇಶದ ಜನರ ಆದಾಯ ಜಾಸ್ತಿ ಆಗ್ತಾ ಹೋಗ್ಬೇಕು, ಬದುಕು ಅತ್ಯಂತ ಸರಳವಾಗಬೇಕು, ಅದರ ಜೊತೆಗೆ ಭಾರತ ಬಲಿಷ್ಠ ಆಗಬೇಕು.
0: ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವ ಮೂಲ ಮಂತ್ರವನ್ನು ಅಳವಡಿಸಿಕೊಳ್ಳುವ ಮೂಲಕ ಸ್ವದೇಶಿ ಪರಿಕಲ್ಪನೆಯನ್ನು ಬಲಪಡಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ನೀಡಿರುವ ಹಕ್ಕನ್ನೇ ಬಳಸಿಕೊಂಡು ಫಾರಂ 7 ನೀಡುತ್ತಿರುವ ಬಿಜೆಪಿ ಕಾರ್ಯಕರ್ತರ ವಿರುದ್ದ ಪ್ರಕರಣ ದಾಖಲಿಸುವಂತೆ ಆಯೋಗದ ಮೇಲೆ ಒತ್ತಡ ಹೇರುತ್ತಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಸಚಿವರ ನಡೆ ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ ಎಂಬುದನ್ನು ಮರೆತು ಮುಖ್ಯಮಂತ್ರಿ ಹಾಗೂ ಸಚಿವರು ಆಯೋಗದ ಕಚೇರಿಯಲ್ಲೇ ಪ್ರತಿಭಟನೆ ನಡೆಸಿದ್ದಾರೆ. ಎರಡು ಕಡೆ ಮತ ಇರುವ ಮತ್ತು ಮೃತಪಟ್ಟ ಮತದಾರರ ಹೆಸರನ್ನು ಪಟ್ಟಿಯಿಂದ ಕೈಬಿಡಲು ಫಾರಂ 7 ನೀಡಲು ಆಯೋಗವೇ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಕಾಂಗ್ರೆಸ್ ಆಯೋಗದ ನಿಯಮಗಳ ವಿರುದ್ಧ ನಡೆದು ಗೊಂದಲ ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಮರು ತನಿಖೆಗಾಗಿ ರಚಿಸಲಾದ ವಿಶೇಷ ತನಿಖಾ ತಂಡ ತನಿಖೆ ಆರಂಭಿಸಿದೆ. ಈ ಹಿಂದೆ ತನಿಖೆ ನಡೆಸಿದ ಸಿಬಿಐ ಮತ್ತು ಸಿಐಡಿಯಿಂದ ದಾಖಲೆಗಳನ್ನು ಹಾಗೂ ಸಾಕ್ಷಿಗಳನ್ನು ಒದಗಿಸುವಂತೆ ಆಯಾ ಸಂಸ್ಥೆಗಳಿಗೆ ಪತ್ರ ಬರೆದಿದೆ. ಎಸ್ಐಟಿ ಮುಖ್ಯಸ್ಥ ಐಜಿಪಿ ಎನ್ ಶಶಿಕುಮಾರ್ ಹಾಗೂ ತಂಡದ ಸದಸ್ಯರಾದ ಗುಪ್ತಚರ ವಿಭಾಗದ ಎಸ್ಪಿ ನಿಶಾ ಜೇಮ್ಸ್ ಮತ್ತು ಸಿಐಡಿ ಎಸ್ಪಿ ಲೋಕೇಶ್ ಜಗರ್ಸಾರ್ ಮಂಗಳೂರಿಗೆ ಆಗಮಿಸಿ ಪೊಲೀಸ್ ಆಯುಕ್ತ ಸಿಎಚ್ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಭೇಟಿಯಾಗಿ ಚರ್ಚಿಸಿದ್ದಾರೆ. ಈ ಹಿಂದೆ ಸಿಬಿಐ ಮತ್ತು ಸಿಐಡಿ ಸೌಜನ್ಯ ಪ್ರಕರಣದ ತನಿಖೆ ನಡೆಸಿತ್ತು. ಮೈಸೂರಿನಲ್ಲಿ ಚಿತ್ರಸಂತೆಗೆ ನಗರಾಭಿವೃದ್ಧಿ ಹಾಗೂ ಮೈಸೂರು ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಿತ್ರ ಬಿಡಿಸುವ ಮೂಲಕ ಚಾಲನೆ ನೀಡಿದರು. ವಿವಿಧ ಕಲಾವಿದರಿಗಾಗಿ ತೆರೆಯಲಾಗಿದ್ದ 88 ಮಳಿಗೆಯಲ್ಲಿ ಕಲಾಕುಂಜಗಳನ್ನು ಸಚಿವರು, ಶಾಸಕರು ಹಾಗೂ ಗಣ್ಯರು ವೀಕ್ಷಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಮೈಸೂರು ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಕಲೆ, ಶಿಲ್ಪಕಲೆ ಸೇರಿದಂತೆ ಎಲ್ಲಾ ಪ್ರಕಾರದ ಕಲೆಗಳಿಗೆ ತವರು ಮನೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಪೌರ ಕಾರ್ಮಿಕರನ್ನು ಗೌರವಿಸಿ ಸನ್ಮಾನಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ, ಗಾಂಧಿ ಡಿಜಿಟಲ್ ಮ್ಯೂಸಿಯಂ ಮತ್ತು ಗಾಂಧಿ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ವೇಳೆ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ

0: ಪುಷ್ಪ ನಮನ ಸಲ್ಲಿಸಿದರು. ನಾಡೋಜ ಡಾಕ್ಟರ್ ಉಡೇಪಿ ಕೃಷ್ಣ ಅವರಿಗೆ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ ಮಾಡಿದರು. ರಾಜ್ಯದ ವಿವಿಧೆಡೆ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಲಾಯಿತು. ಮೈಸೂರಿನಲ್ಲಿ ಗಾಂಧಿ ಜಯಂತಿ ಆಚರಣೆಯಲ್ಲಿ ಭಾಗವಹಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಗಾಂಧೀಜಿಯವರ ಸತ್ಯ, ಅಹಿಂಸೆ ಮತ್ತು ಸರ್ವಧರ್ಮ ಸಮಭಾವದ ತತ್ವಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಹಾಗೂ ಸೌಹಾರ್ದತೆ ನೆಲೆಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶೇಷಾದ್ರಿ ಮಾತನಾಡಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿಯವರ ಕೊಡುಗೆ ಅಪಾರವಾಗಿದ್ದು ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆಯಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಚಿಕ್ಕಮಗಳೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇಂದು ಜಿಲ್ಲಾಡಳಿತದ ವತಿಯಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಕಾರ್ಯಕ್ರಮ ನಡೆಯಿತು. ವಿಜಯಪುರದಲ್ಲಿ ಭಾವೈಕ್ಯತೆಯ ಸಂಕೇತವಾಗಿ ಸರ್ವಧರ್ಮ ಪ್ರಾರ್ಥನೆ ನಡೆಯಿತು. ಗಾಂಧೀಜಿಯವರು ಬಳ್ಳಾರಿಗೆ ಆಗಮಿಸಿದ್ದ ಸಂದರ್ಭದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ರಾತ್ರಿ 8 ಗಂಟೆ ಕಾಲ ವಿಶ್ರಾಂತಿ ಪಡೆದಿದ್ದರು. ಈ ಸ್ಥಳದಲ್ಲಿ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಹಾಗೂ ಬಳ್ಳಾರಿ ರೈಲ್ವೆ ನಿಲ್ದಾಣದ ಸಿಬ್ಬಂದಿ ಗಾಂಧಿ ಜಯಂತಿಯನ್ನು ಸ್ವಚ್ಛತಾ ಕಾರ್ಯ ಕೈಗೊಳ್ಳುವ ಮೂಲಕ ಆಚರಿಸಿದರು. ಬಾಗಲಕೋಟೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ಒಂದು ನೋಟ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕ್ಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರ ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿದ್ದ ಕೆಟ್ಟ ಸಾಲದ ಪ್ರಮಾಣ ಶೇಕಡ 15 ಕ್ಕೇರಿರುವುದು ಬೆಳಕಿಗೆ ಬಂದಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭ ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹುಬ್ಬಳ್ಳಿಯಲ್ಲಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿ. ಚುನಾವಣಾ ಆಯೋಗದ ನಿಯಮಗಳ ವಿರುದ್ಧವೇ ಕಾಂಗ್ರೆಸ್ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸೌಜನ್ಯ ಪ್ರಕರಣ, ಸಿಬಿಐ ಸಿಐಡಿಗೆ ಸಾಕ್ಷ್ಯ ದಾಖಲೆ ನೀಡುವಂತೆ ವಿಶೇಷ ತನಿಖಾ ತಂಡ ಪತ್ರ. ಹಾಗೂ ಮೈಸೂರಿನಲ್ಲಿ ಚಿತ್ರಸಂತೆಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
4: ಗಾಂಧೀಜಿ ಹಿಂದೂ ಧರ್ಮದ ಮತ್ತು ಜಗತ್ತಿನ ಇತರ ಧರ್ಮಗಳ ಸ್ಥೂಲ ಪರಿಚಯ ಸ್ವಲ್ಪ ಸ್ವಲ್ಪ ಮಾಡಿಕೊಂಡಿದ್ದರೂ ಕೂಡ ಆಪತ್ತುಗಳಿಂದ ನನ್ನನ್ನು ಪಾರ ಮಾಡೋದಕ್ಕೆ ಅಷ್ಟೇ ಜ್ಞಾನ ಸಾಕಾಗೋದಿಲ್ಲ ಅನ್ನೋದು ಗೊತ್ತಾಗಿತ್ತು. ತನ್ನ ಕಷ್ಟ ಬಂದಾಗ ತನ್ನ ರಕ್ಷಣೆ ಮಾಡೋದು ಯಾವುದು ಅನ್ನೋ ಸುಳಿವು ಕೂಡ ಮನುಷ್ಯನಿಗಿರೋಲ್ಲ. ಮನುಷ್ಯ ನಾಸ್ತಿಕ ಆದರೆ ತಾನು ಸುರಕ್ಷಿತವಾಗಿ ಪಾರಾದದ್ದು ಒಂದು ಆಕಸ್ಮಿಕ ಅಂತ ತಿಳ್ಕೊಂಬಿಡ್ತಾನೆ. ಆಸ್ತಿಕ ಆದರೆ ದೇವರು ನನ್ನ ಕಾಪಾಡಿದ ಅಂತಾನೆ.

ಈ ದೈವಭಕ್ತಿ ಮೂಲದಲ್ಲಿ ತನ್ನ ಧಾರ್ಮಿಕ ವ್ಯಾಸಂಗ ಮತ್ತು ಆಧ್ಯಾತ್ಮಿಕ ಶಿಸ್ತು ಇತ್ತು ಅನ್ನೋ ಬುದ್ಧಿ ಕೊಳ್ಕೊಳ್ತಾನೆ ಮನುಷ್ಯನಿಗೆ ಅರ್ಥ ಆಗುತ್ತೆ. ತನ್ನನ್ನು ಕಾಪಾಡಿದ್ದು ಆಧ್ಯಾತ್ಮಿಕ ಶಿಸ್ತೇ ಅಥವಾ ಬೇರೆ ಯಾವುದೋ ಶಕ್ತಿಯೇ ಅನ್ನೋದು ಅವನು ತಿಳಿದಿರೋಲ್ಲ. ಎಷ್ಟು ಚೆನ್ನಾಗಿದೆ, ಧರ್ಮದ ಬರೀ ತಿಳುವಳಿಕೆ ನಿರುಪಯೋಗ ಅನ್ನೋದು ನನಗೆ ಅರ್ಥ ಆದದ್ದು ಇಂಗ್ಲೆಂಡಲ್ಲಿದ್ದಾಗ. ಅದಕ್ಕೆ ಮುಂಚೆ ಯಾವ್ಯಾವ ಸಂಕಟಗಳಿಂದ ನಾನು ಪಾರಾದದ್ದು ಹೇಗೆ ಅಂತ ಹೇಳಲಾರೆ. ಸಣ್ಣವನಿದ್ದೆ ನಾನು, ಅವಾಗ ತಿಳಿತಿರಲಿಲ್ಲ. ಆದರೆ ಈಗ ನನಗೆ ವಯಸ್ಸು 20 ವರ್ಷ ಆಗಿತ್ತು, ಗಂಡಾಗಿದ್ದೇನೆ, ತಂದೆ ಆಗಿದ್ದೇನೆ, ಸ್ವಲ್ಪ ಅನುಭವನೂ ಇತ್ತು. ಅಂಥದ್ದೊಂದು ಘಟನೆ ಗಾಂಧೀಜಿ ಜೀವನದಲ್ಲಿ ಆಗುತ್ತೆ. ಬಹುಶಃ ಅದು ಇಂಗ್ಲೆಂಡಲ್ಲಿದ್ದ ಕೊನೆ ವರ್ಷದಲ್ಲಿ ಅನಿಸುತ್ತೆ. ಪೋರ್ಟ್ಸ್ಮತ್ ಅನ್ನುವ ಜಾಗಕ್ಕೆ ಹೋಗ್ತಾರೆ, ಅಲ್ಲವು ಶಾಖಾಹಾರಿ ಸಮ್ಮೇಳನ. ಇವರಿಗೂ ಮತ್ತು ಇನ್ನೊಬ್ಬ ಸ್ನೇಹಿತನಿಗೂ ಅಲ್ಲಿ ಆಹ್ವಾನ ಬಂದಿತ್ತಂತೆ. ಅಲ್ಲಿಗೆ ಹೋದರು. ಆ ಪೋರ್ಟ್ಸ್ಮತ್ ಒಂದು ದೊಡ್ಡ ರೇವು ಪಟ್ಟಣ, ಸಮುದ್ರ ದಂಡೆದು. ಅಲ್ಲಿ ನಾವಿಕರ ಜನಸಂಖ್ಯೆ ಜಾಸ್ತಿ, ಸಮುದ್ರ ದಂಡೆದು ನಾವಿಕರ ಜನಸಂಖ್ಯೆ ತುಂಬ ಜಾಸ್ತಿ ಇತ್ತು. ಅಲ್ಲಿ ಅನೀತಿಯುತರಾದಂಥ ಅನೇಕ ಸ್ತ್ರೀಯರ ಮನೆಗಳಿತ್ತು ಅಂತ. ನೀತಿಯಿಂದ ಇಲ್ಲದೆ ಇರುವಂಥ ಹೆಣ್ಮಕ್ಳು ಸಾಕಷ್ಟು ಮನೆ ಇತ್ತು. ಅವ್ರ ಸ್ತ್ರೀಯರೆಲ್ಲ ವೈಶ್ಯರು ಅಂತಲ್ಲ, ಮತ್ತು ಅವ್ರ ಗರ್ತಿಯರು ಅಲ್ಲ, ಅವ್ರು ಬದುಕೋ ರೀತಿಯೇ ಹಾಗೆ. ಆ ಸ್ವಾಗತ ಸಮಿತಿಯವರಿಗೆ ಅದು ಗೊತ್ತಿತ್ತೋ ಇಲ್ವೋ, ಒಂದು 2 ದಿವಸ ಬಂದಿದ್ದು ಹೋಗೋರಿಗೆ ಇಂಥ ದೊಡ್ಡ ನಗರದಲ್ಲಿ ವಸತಿ ಯಾವುದು ಯೋಗ್ಯ ಯಾವುದಲ್ಲ ಅಂತ ಬಹುಶಃ ಗೊತ್ತಾಗದೆ ಕಷ್ಟ ಆಗಿರಬೇಕು ಅವರಿಗೆ. ಇವರು ಸಮ್ಮೇಳನದಲ್ಲಿದ್ದು ಸಾಯಂಕಾಲ ಮನೆಗೆ ಬರಬೇಕು, ಬಿಡಾರಕ್ಕೆ ಬರಬೇಕು. ಊಟ ಆದಮೇಲೆ ಇಸ್ಪೇಟ್ ಆಡ್ತಾ ಕೂಡ್ತಿದ್ರಂತೆ, ಕಣ್ಣಿಗೆ ಕಟ್ಟುವಂಗೆ ಬರೀತಾರೆ. ಇಸ್ಪೇಟ್ ಆಡ್ಕೊಂಡು ಕೂತಾಗ ಮನೆ ಯಜಮಾನತಿ ಸಾಬನ್ ಸೇರಿಕೊಂಡ್ಲು ಇಸ್ಪೇಟ್ ಆಡೋದಕ್ಕೆ. ಅಲ್ಲೆಲ್ಲ ಇಂಗ್ಲೆಂಡಲ್ಲಿ ಮಹಿಳೆಯರು ಬಂದು ಗಂಡದ ಜೊತೆಗೆ ಆಟ ಆಡೋದೇನು ಪದ್ಧತಿ ಅದು. ಸ್ವಾಭಾವಿಕವಾಗಿ ಆಟ ಆಡುವಾಗ ಹಗರದ ಮಾತು ವಿನೋದದ ಮಾತು ಬರ್ತದೆ. ಆದರೆ ನನ್ನ ಜೊತೆ ಬಂದಿದ್ದರಲ್ಲ ಸ್ನೇಹಿತರು, ಅವ್ರು ಹೇಳ್ತಾರೆ, ಚಂದ ಹೇಳ್ತಾರೆ, ಯಾರು ಕರ್ಕೊಂಡೋಗಿದ್ದಾರಲ್ಲ ಇವ್ರನ್ನ ಅಲ್ಲಿ ಪೋರ್ಟ್ಸ್ಮತ್ತಿಗೆ, ಆ ಮನುಷ್ಯ ಆ ಹೆಣ್ಮಗಳ ಜೊತೆಗೆ ಸ್ವಲ್ಪ ಅಶ್ಲೀಲವಾದಂಥ ವಿನೋದ ಶುರು ಮಾಡಿದರು ಮಾತಾಡೋದಕ್ಕೆ. ಈ ಮಿತ್ರ ಅಂಥ ಪ್ರವೀಣ ಆ ವಿಷಯದಲ್ಲಿ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಇವ್ರಿಗೂ ರುಚಿ ಬಂತು, ಇಸ್ಪೇಟ್ ಆಡ್ತಾ ಇದ್ರು. ಆಡ್ತಾ ಆಡ್ತಾ, ಇದು ಭಾಳ ಮುಖ್ಯ, ಇದು ನೀವು ಯಾರ ಜೊತೆಗೆ ಬದುಕ್ತೀರೋ ಅವ್ರಂಗೆ ಆಗ್ಬಿಡ್ತೀರಿ ಅನ್ನೋದನ್ನು ಚಂದ ಕಣ್ಣು ಮುಂದೆ ಕಟ್ಟಿಸ್ತಾರೆ ಗಾಂಧೀಜಿ. ಆ ಮನುಷ್ಯ ಅಶ್ಲೀಲ ಮಾತಾಡ್ತಿದ್ನಲ್ಲ ಹೆಣ್ಮಗಳ ಹತ್ರ, ಆಕೆನೂ ನಗನಗ್ತಾ ಮಾತಾಡ್ತಾ ಇದ್ಲು, ಆಕೆಯನ್ನು ತಪ್ಪು ತಿಳ್ಕೊಳ್ಳಿಲ್ಲ. ನನಗೂ ರುಚಿ ಸೇರಿ ನಾನು ಆ ವಿನೋದದಲ್ಲಿ ಸೇರ್ಕೊಂಡ್ಬಿಟ್ಟೆ. ಸೇರಿಕೊಂಡು ಮಿತಿಯನ್ನು ದಾಟಿ ಇಸ್ಪೀಟನ್ನು ಅವರಿಗೆ ಬಿಟ್ಟು ದುಶ್ಚೇಷ್ಟೆಯನ್ನು ಶುರು ಮಾಡಬೇಕು ಅವ್ರ ಮೈ ಮುಟ್ಟಿ ಅನ್ನೋ ಹೊತ್ತಿಗೆ ಆ ದೇವರು ನನ್ನ ಸ್ನೇಹಿತನ ಬಾಯಿಂದ ಏನು ಅಪ್ಪಣೆ ಕೊಡಿಸ್ಬಿಟ್ಟ ಅಂತ ಹೇಳ್ತಾರೆ. ಇದನ್ನು ದೇವರು ಕಾಪಾಡಿದ ಅಂತ ಹೇಳಿದವರು. ಇಂಥ ಕೆಟ್ಟ ವಿಚಾರ ನಿನ್ನ ಮನಸ್ಸಿನಲ್ಲಿ ಯಾಕೆ ಬಂತು, ಹೋಗಿಲ್ಲಿಂದ ಅಂದಂಗಾಯ್ತು, ನಾಚಿಕೆ ಆಗ್ಬಿಡ್ತು. ಎಲ್ಲಿದು ಓಡಿದರು, ಮಿತ್ರನಿಗೆ ಥ್ಯಾಂಕ್ಸ್ ಹೇಳಿ ತಾಯಿ ಕೊಟ್ಟ ಪ್ರತಿಜ್ಞೆ ನೆನಪಾಯಿತು. ಹೇಳಿದ್ರಲ್ಲ ಮಧ್ಯ ಮಾಂಸ ಮತ್ತು ಸ್ತ್ರೀ ಇಟ್ಟಲ್ಲ ಅಂತ ಹೇಳಿದ್ರಲ್ಲ, ಓಡಿ ಬಂದರು ಮನೆಗೆ, ಎದೆ ಡಬಡಬ ಬಡ್ಕೋತಾ ಇತ್ತು. ಈ ಬೇಟೆಗಾರನ ಕೈಯನ್ನು ತಪ್ಪಿಸ್ಕೊಂಡು ಬಂದು ಪ್ರಾಣಿ ಆಗುತ್ತಲ್ಲ, ಆ ಥರ ಪ್ರಾಮಾಣಿಕವಾಗಿ ಬರೀತಾರೆ. ನನ್ನ ಹೆಂಡತಿಯ ಹೊರತಾಗಿ ಬೇರೊಬ್ಬ ಸ್ತ್ರೀಯಿಂದ ನಾನು ವಿಕಾರಕ್ಕೆ ವಶನಾದದ್ದು ಅದೇ ಮೊದಲನೇ ಸಲ. ರಾತ್ರಿ ನಿದ್ದೆ ಬರಲಿಲ್ಲ, ಬೇರೆ ಬೇರೆ ಯೋಚನೆ ಕಾಡ್ತಾ ಇತ್ತು. ಛೇ, ನಾನು ಯಾಕೆ ಬಂದೆ ಇಲ್ಲಿ, ಬಿಟ್ಟೆ ಹೋಗ್ಬಿಡ್ಲ ಊರಿಗೆ, ನಾನು ಇನ್ಮೇಲೆ ನಾನು ಬಹಳ ಎಚ್ಚರವಾಗಿರಬೇಕು, ಮನೆ ಬಿಟ್ಟು ಹೊರಗೆ ಹೋಗಬಾರ್ದು. ಆದರೆ ಪೋರ್ಟ್ಸ್ಮತ್ ನಗರವನ್ನು ಬಿಟ್ಟು ಹೋಗ್ಬೇಕು ಮೊದಲು, ಆ ಸಭೆ ನಡೆಯೋದು ಸಮ್ಮೇಳನ ನಡೆಯೋದು 2-3 ದಿವಸ ಇರಬೇಕು. ನಾನು ಮರು ದಿವಸನೇ ಅಲ್ಲಿಂದ ಹೊರಟು ಬಿಟ್ಟೆ. ನನ್ನ ಮಿತ್ರರು ಸ್ನೇಹಿತರು ಸಾಕಷ್ಟು ದಿವಸ ಅಲ್ಲಿ ಉಳ್ಕೊಂಡ್ರು. ಆಗ ನನಗೆ ಧರ್ಮ ಅಂದರೆ ಏನು, ಈಶ್ವರ ಹೇಗಿದ್ದಾನೆ, ನಮ್ಮ ಅಂತರಂಗದಲ್ಲಿ ಕೆಲಸ ಹೇಗಾಗ್ತದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ದೇವರು ನನ್ನ ಕಾಪಾಡದ ಅನ್ನೋದು ಮಾತ್ರ ಖಾತ್ರಿ. ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋದು ಅವತ್ತು ನನಗೇನಾಗಿತ್ತೋ ಅದಕ್ಕಿಂತ 100 ಪಟ್ಟು ಖಚಿತತೆ ನನಗೆ ಇವತ್ತಾಗಿದೆ. ಯಾವುದೋ ಸಂದರ್ಭದಲ್ಲಿ ನಾನು ಪಾರಾಗಿ ಬಂದರೆ ರಕ್ಷಣೆ ಕೊಟ್ಟವನು ಭಗವಂತ ಮಾತ್ರ ಅಂತ ನಂಬಿಕೆ ಆಗಿದೆ. ರಾಜಕೀಯದಲ್ಲಿ ಕೂಡ ದೇವರು ನನ್ನನ್ನು ಪಾರು ಮಾಡಿದ್ದಾನೆ. ಪೂರ್ತಿ ನಿರಾಸೆಯಾಗಿ ಸಹಾಯ ಇಲ್ಲ ಸುಖ ಇಲ್ಲ ಅಂತ ಕೈ ಕಟ್ಟಿ ಕೂತ್ಕೊಂಡಾಗ ಎಲ್ಲಿಂದಲೋ ಯಾವುದೋ ರೀತಿಯಿಂದ ಸಹಾಯ ಬಂದು ಒದಗ್ತದೆ, ಆ ಪರಮಾತ್ಮನ ಕೃಪೆ ನನ್ನ ಮೇಲೆ ಇದೆ ಅಂತ ನಂಬಿಕೆ ನನಗೆ ಗಟ್ಟಿಯಾಗಿದೆ. ಭಾಳ ಚಂದದ ಮಾತನ್ನು ಗಾಂಧೀಜಿ ಹೇಳ್ತಾರೆ, ಪರಮಾತ್ಮನ ಸ್ತುತಿ ಪ್ರಾರ್ಥನೆ ಉಪಾಸನೆ ಇದು ಬರೀ ಅಂಧವಿಶ್ವಾಸ ಅಲ್ಲ, ಇದು ನಮ್ಮ ಆಹಾರ ಪಾನೀಯ ಕುಳಿತಿರೋದು ಅಡ್ಡಾಡೋದು ಈ ಎಲ್ಲ ಕಾರ್ಯಗಳಿಗಂತೂ ಹೆಚ್ಚು ವಾಸ್ತವವಾದದ್ದು ಅದು ಆ ಪ್ರಾರ್ಥನೆ, ಉಳಿದದ್ದೆಲ್ಲ ಅಸತ್ಯ. ಈ ಉಪಾಸನೆ ಪ್ರಾರ್ಥನೆ ಅನ್ನೋದು ಬರೀ ವಚನ ಭಾಷಣ ಮಾತು ಧ್ವನಿ ಅಲ್ಲ, ಪ್ರಾರ್ಥನೆಯ ಮೂಲ ಇರೋದು ಕಂಠದಲ್ಲಿ ಅಲ್ಲ ಹೃದಯದಲ್ಲಿ. ಆದ್ದರಿಂದ ನಾನು ಹೃದಯದಲ್ಲಿ ಪ್ರೇಮದ ಹೊರತು ಇನ್ನೇನೂ ಇಟ್ಕೊಳ್ಳದೆ ಹೋದರೆ ಮಾತ್ರ ನನ್ನ ಪ್ರಾರ್ಥನೆಯಲ್ಲಿ ಪರಿಶುದ್ಧತೆ ಬರ್ತದೆ ಅಂತ. ಆಗ ನನ್ನ ಹೃದಯದಿಂದ ಬರುವಂಥ ಸ್ವರ ಗಗನಗಾಮಿಯಾಗ್ತದೆ. ಪ್ರಾರ್ಥನೆಗೆ ನಾಲಿಗೆ ಅವಶ್ಯಕತೆ ಇಲ್ಲ, ಸ್ವಭಾವದಿಂದಲೇ ಅದ್ಭುತ ವಸ್ತು ಪ್ರಾರ್ಥನೆ. ಅದು ಇಂದ್ರಿಯ ವ್ಯಾಪಾರಕ್ಕೆ ಒಳಪಟ್ಟದ್ದಲ್ಲ. ಅದು ಹೃದಯವನ್ನು ವಿಕಾರ ರೂಪದ ಕಲ್ಮಶದಿಂದ ಶುದ್ಧಿ ಮಾಡಬೇಕಾದ್ರೆ ಉಪಾಸನೆ

ಏ ಜೀವನದ ಝರಿ ಅಂತ ನನಗೆ ತಿಳಿತು ಆಗ ಅಂತ ಹೇಳ್ತಾರೆ. ಇದರ ಜೊತೆಗೆ ಬಹುಮುಖ್ಯವಾಗಿ ಪ್ರಾರ್ಥನೆಯಲ್ಲಿ ಬರಬೇಕಾದದ್ದು ಪೂರ್ಣವಾದ ನಮ್ರತೆ ಬರಬೇಕು ಅಂತ ಅರ್ಥ ಆಯಿತು. ನಮ್ರತೆ ಇಲ್ಲದೆ ಹೋದರೆ ಪ್ರಾರ್ಥನೆಗೆ ಅರ್ಥ ಇಲ್ಲ ಅಂತ ಅರ್ಥ ಆಯಿತು. ಅದನ್ನು ತಿಳಿಸ್ಕೊಟ್ಟದ್ದು ಆ ಘಟನೆ ನನಗೆ. ಗಾಂಧೀಜಿ 3ನೇ ವರ್ಷ ಮುಗಿಸೋ ಹೊತ್ತಿಗೆ ಅಲ್ಲೊಬ್ಬ ವ್ಯಕ್ತಿ ಬಂದರು. ನೋಡಿ, ಯಾರ್ಯಾರ ಜೀವನದಲ್ಲಿ ಯಾವ ವ್ಯಕ್ತಿಗಳು ಬಂದು ಹೇಗೆ ಅರಿವಾಗದಂತೆ ಪರಿವರ್ತನೆ ಮಾಡ್ತಾರೆ ಅನ್ನೋದನ್ನು. ನಾರಾಯಣ ಹೇಮಚಂದ್ರ ಅನ್ನೋರು ಇಂಗ್ಲೆಂಡಿಗೆ ಬಂದರು. ಆತ ಗ್ರಂಥಕರ್ತ, ಭಾರತೀಯ ರಾಷ್ಟ್ರೀಯ ಸಂಘದ ಶ್ರೀಮತಿ ಮ್ಯಾನಿಂಗ್ ಅನ್ನೋರ ಮನೆಯಲ್ಲಿದ್ದರು. ಇವರು ಹೋದಾಗ ಅವ್ರು ಸಿಕ್ಕರು. ಎಲ್ಲರೂ ಸರಳವಾಗಿ ಬೆರೆಯುವಂಥ ವ್ಯಕ್ತಿ ಅಲ್ಲ ಈತ ಅಂತ ಹೇಳಿದರು ಮ್ಯಾನಿಂಗ್ ಇವರಿಗೆ. ಸುಮ್ಮನೆ ಬಾಯಿಗೆ ಬೀಗ ಹಾಕ್ಕೊಂಡಿರೋರು ಇವರು. ನಾರಾಯಣ ಹೇಮಚಂದ್ರಿ ಮಾತ್ರ ಪರಿಚಯ ಮಾಡಿಕೊಟ್ರು. ಆ ಮನುಷ್ಯ ಹೇಗಿದ್ದ ಅಂತ ವರ್ಣನೆ ಮಾಡ್ತಾರೆ. ಅವನಿಗೆ ಇಂಗ್ಲೀಷ್ ಬರ್ತಿರಲಿಲ್ಲ. ಆತನ ಉಡುಪು ವಿಚಿತ್ರವಾಗಿತ್ತು. ಒಡ್ಡೊಡ್ಡಾದ ಒಂದು ಶರಾಯಿ, ಸುಕ್ಕಾದ ಮಾಸಿದಂಥ ಒಂದು ಪಾರಸಿ ಮಾದರಿ ಒಂದು ಕಂದು ಬಣ್ಣದ ಕೋಟು, ನೆಕ್ಟೈ ಕಾಲರ್ ಅಲ್ಲ, ಹಾಗೆ ಉಣ್ಣೆ ಕುಚ್ಚಿರುವಂಥ ಕುಲಾವಿ, ಉದ್ದ ಗಡ್ಡ ಬಿಟ್ಟಿದ್ದ ಮನುಷ್ಯ. ಸಾಧಾರಣ ಆಕೃತಿ, ಎತ್ತರ ಇಲ್ಲ, ದುಂಡಾದ ಮೂಗಿನೊಳಗೆ ಸಿಡುಬಿನ ಕಲೆ ಇತ್ತು. ಮೂಗೊಂಥರ ವಿಚಿತ್ರ, ಉದ್ದನೂ ಅಲ್ಲ ಗಿಡ್ಡನೂ ಅಲ್ಲ, ಯಾವಾಗಲೂ ಗಡ್ಡ ನೀವುಕೋತಾ ಇರ್ತಿದ್ದ. ಇಂಥ ಇಂಗ್ಲೆಂಡಿನ ನಾಗರಿಕ ಉಡುಪನ್ನು ಧರಿಸಿದಂಥ ಸಭ್ಯ ಸಮಾಜದ ನಡುವೆ ವಿಚಿತ್ರವಾದ ಉಡುಪು ಧರಿಸಿದಂಥ ಮನುಷ್ಯ ಇದ್ದಾನಲ್ಲ ಆಯ್ತ ಅಂತ ಅನ್ನಿಸ್ತು ಇವರಿಗೆ. ಎಲ್ಲರೂ ಅವನ್ನೇ ನೋಡ್ತಾರಲ್ಲ ಅನಿಸ್ಬಿಡ್ತು. ಅವನು ಕೇಳಿಬಿಟ್ರಂತೆ, ಇವರು ಹಿಂಗೆ ಹಾಕ್ಕೊಂಡಿದ್ದೀರಿ ಡ್ರೆಸ್ ನೀವು ಹೇಗೆ ಅಂತ. ಅವ್ರು ಹೇಳಿದಂಥ, ನೀ ಇರೋದು ಎಲ್ಲಿ? ಉತ್ತರ ಕೊಡಲಿಲ್ಲ ಇವ್ರ ಮಾತಿಗೆ. ನಾನು ಸ್ಟೋರ್ ಸ್ಟ್ರೀಟಲ್ಲಿ ಇದ್ದೀನಿ, ಹಾಗಾದ್ರೆ ನಾವು ನೀವು ಪಕ್ಕದವರೇ, ಬಂದುಬಿಡು ಅವಾಗ, ನನಗೆ ಇಂಗ್ಲೀಷ್ ಕಲಿಬೇಕಾಯ್ತು, ಕಲಿಸ್ಕೊಡ್ತೀಯ ನೀನು ಅಂತ ಕೇಳಿದಂತೆ ಇವರಿಗೆ. ನಾನು ಕೈಲಾದಷ್ಟು ನಾನು ಕಲಿಸ್ಕೊಡ್ತೀನಿ, ಎಲ್ಲ ಪ್ರಯತ್ನ ಮಾಡ್ತೀನಿ, ನೀವಿರೋ ಅಲ್ಲಿಗೆ ಬಂದು ಪಾಠ ಮಾಡ್ತೀನಿ ಇದ್ರಂತ. ಬೇಡ ಬೇಡ, ನಾನು ಇವರೋ ಅಲ್ಲಿಗೆ ಬರ್ತೀನಿ, ಒಂದು ಭಾಷಾಂತರದ ಪುಸ್ತಕ ತೊಗೊಂಬರ್ತೀನಿ ಅಂತ ಹೇಳಿ ಇವ್ರ ಮನೆಗೆ ಬರೋಕ್ಕೆ ಶುರು ಮಾಡಿದರು ಅವರು, ನಾರಾಯಣ ಹೇಮಚಂದ್ರ. ಅವನಿಗೆ ವ್ಯಾಕರಣ ಒಂದು ಚೂರು ಬರಲ್ಲ. ಅದ್ರ ಬಗ್ಗೆ ವಿನೋದ ಜೋಕ್ಸ್ ಆಗ್ತಿತ್ತಂತೆ. ಅಯ್ಯೋ ನಿನ್ನ ಗ್ರಾಮರು ಅಂತ ಬೈತಿದ್ದರಂತೆ ಇವರು. ಆತ ಅಜ್ಞಾನಕ್ಕೆ ಹೆದರುವಂಥ ಮನುಷ್ಯ ಆಗಿರಲಿಲ್ಲ. ತನ್ನ ವ್ಯಾಕರಣದಲ್ಲಿ ಇರುವಂಥ ಅಲ್ಪಜ್ಞಾನದ ಬಗ್ಗೆ ಏನೂ ಚಿಂತೆ ಇಲ್ಲ ಆತನಿಗೆ. ನಾಚಿಕೆ ಅಂದ್ಕೊಳ್ಳಿಲ್ಲ ಅವನು. ಅವನು ಹೇಳೋನಂತೆ, ನನ್ನ ಭಾಷೆ ಅಲ್ಲ ಇದು, ನಾನಾಗಿ ತಲೆ ಕೆಡಿಸ್ಕೊಳ್ಳಿ ಅಂತ. ಅವನು ಅತ್ಯಂತ ಉದಾಸೀನಿದೆ ಅಂತ ಹೇಳಿದ್ದಂತೆ ಗಾಂಧೀಜಿಗೆ ಒಂದ್ಸಲ. ನೋಡಯ್ಯ, ನಾನು ನಿನ್ನ ಹಾಗೆ ಶಾಲೆಗೆ ಹೋದವನಲ್ಲ, ವಿಚಾರಗಳನ್ನು ವ್ಯಕ್ತಪಡಿಸೋದಕ್ಕೆ ವ್ಯಾಕರಣದ ಅವಶ್ಯಕತೆ ಬೇಕು ಅಂತ ಅನಿಸಿಲ್ಲ ನನಗೆ ಇದುವರೆಗೂ. ನಿನಗೆ ವಂಗ ಭಾಷೆ ಗೊತ್ತೋ ಅಂತ ಕೇಳಿದ್ನಂತೆ. ನನಗೆ ಗೊತ್ತಿದೆ, ನಾನು ವಂಗ ಭಾಷೆಯಲ್ಲಿ ತಿರುಗಾಡಿದ್ದೀನಿ, ದೇವೇಂದ್ರನಾಥರ ಕೃತಿಗಳನ್ನು ಗುಜರಾತಿಗೆ ಅನುವಾದ ಮಾಡಿದ್ದೀನಿ, ನಾನು ಮಾಡಿದ್ದೇನೆ. ಅನೇಕ ಭಾಷೆಯಲ್ಲಿರುವಂಥ ಪುಸ್ತಕಗಳನ್ನು ಗುಜರಾತಿಗೆ ಅನುವಾದಿಸಬೇಕು ಅಂತ ನನ್ನ ಆಸೆ ಇದೆ. ನನಗೆ ಭಾಷೆ ಶಬ್ದ ಬೇಕಾಗಿಲ್ಲ, ನನಗೆ ಮೂಲ ತಿರುಳು ಸಿಕ್ಕರೆ ಸಾಕು, ನಾನು ಅನುವಾದ ಮಾಡ್ಕೊಂಡು ಹೋಗ್ತೀನಿ ಅಂಥೇಳಿ, ಹೆಚ್ಚು ಜ್ಞಾನ ಇರೋರಿದ್ದಾರಲ್ಲ ಅವ್ರು ಮಾಡ್ಕೋಬೋದು, ವ್ಯಾಕರಣ ಸಹಾಯ ಇಲ್ಲದೆ ನಾನು ಮಾಡಿರುವಷ್ಟರಿಂದ ನನ್ನ ಸಮಾಧಾನ ಆಗಿದೆ. ಮರಾಠಿ, ಹಿಂದಿ, ಬಂಗಾಳಿ ನನಗೆ ಗೊತ್ತಿದೆ. ಈಗ ಇಂಗ್ಲೀಷ್ ಕಲಿತಾ ಇದ್ದೀನಿ, ನಿನ್ನ ಕಡೆಯಿಂದ ಕಲಿತಾ ಇದ್ದೀನಿ. ನನಗೆ ಬೇಕಾದ ಕೆಲವು ಶಬ್ದ ಸಂಪತ್ತು ಇದ್ದರೆ ಸಾಕು, ನನ್ನ ಆಸೆ ಇಷ್ಟೇ. ಇದೀಗೆ ಮುಗೀತು ಅಂತ ಅನ್ಕೋಬೇಡ, ಇಂಗ್ಲೀಷದ್ದು ನಂದು. ನಾನು ಫ್ರಾನ್ಸಿಗೆ ಹೋಗೋನಿದ್ದೀನಿ, ಫ್ರೆಂಚ್ ಭಾಷೆ ಕಲಿತೀನಿ, ಅಲ್ಲಿ ಭಾಷೆ ದೊಡ್ಡ ಸಾಹಿತ್ಯ ಭಂಡಾರ ಇದೆ ಅಂತ ಕೇಳಿದ್ದೀನಿ. ಮುಂದೆ ಜರ್ಮನಿಗೂ ಹೋಗ್ತೇನೆ, ಜರ್ಮನ್ ಭಾಷೆ ಕಲಿತೀನಿ, ಅಲ್ಲೂ ಅನುವಾದ ಮಾಡ್ತೇನೆ. ಆತ ಒಂದೇ ಸಮ ಮಾತಾಡೋನು. ಪರಭಾಷೆ ಕಲಿಯೋದಕ್ಕೆ, ದೇಶ ಸಂಚಾರಕ್ಕೆ ಅವನಿರುವಂಥ ಆಸಕ್ತಿ ನನಗೆ ಆಶ್ಚರ್ಯ ಆಯಿತು. ಅಮೇರಿಕಾಗೆ ಹೋಗ್ತೀರಾ ಅಂತ ಕೇಳಿದೆ. ಅವರು ಅಂದರು, ಅಯ್ಯೋ ಹೋಗದೆ ಹೇಗೆ, ನವೀನ ಜಗತ್ತನ್ನು ನೋಡೋದು ಹಿಂದೂಸ್ತಾನಕ್ಕೆ ಹೋಗೋದು ಹೇಗೆ ಅಂತ ಕೇಳಿದ. ಅದು ಗಾಂಧೀಜಿ ಕೇಳಿದ್ರಂತ, ಹೌದಪ್ಪ ಇದಕ್ಕೆಲ್ಲ ಹಣ ಎಲ್ಲಿಂದ ತರ್ತೀರಿ ಅಂತ. ಆತನ ಉತ್ತರ, ಇದಕ್ಕೆಲ್ಲ ಹಣ ಯಾಕಬೇಕು, ನಾನು ಇನ್ನಂಗೆ ಸೊಗಸುಗಾರ ಅಲ್ಲ, ಅಲ್ಪ ಆಹಾರ ಅಲ್ಪ ವಸ್ತ್ರ ಸಾಕು ನನಗೆ, ಪುಸ್ತಕ ಮಾರಿದ ಹಣ ಬರ್ತದೆ, ಮತ್ತು ಸ್ನೇಹಿತರು ನನಗೆ ಹೋಗಿ ಬರೋ ಗಾಡಿ ಖರ್ಚು ಕೊಡ್ತಾರೆ, ಸಾಕಲ್ಲ 3ನೇ ದರ್ಜೆಯಲ್ಲೇ ಪ್ರಯಾಣ ಮಾಡೋದು ನಾನು. ಗಾಂಧೀಜಿ ಹೇಳ್ತಾರೆ, ಅವನ ಮಾತು ನೋಡಿ ಬೆರಗಾಗಿಬಿಟ್ಟೆ ನಾನು. ಹೀಗಿದ್ದರೆ ಇರಬಹುದು ಇಂಗ್ಲೆಂಡಲ್ಲಿ ಅಂದ್ಕೊಂಡವನಿಗೆ ಆತ ಒಂಥರ ನನಗೆ ಆಘಾತ ಉಂಟು ಮಾಡಿಬಿಟ್ಟ. ಅವನ ವಿಶಿಷ್ಟತೆ ಎಂಥದಿತ್ತು, ಅವನ ಹೃದಯ ನಿಷ್ಕಪಟವಾಗಿತ್ತು, ಯಾವುದು ಆಡಂಬರ ಇಲ್ಲ, ಬರಹಗಾರ ಅಂತ ಗರ್ವ ಇಲ್ಲ, ಯಾವುದು ಗರ್ವ ಇಲ್ಲ ಮನುಷ್ಯನಿಗೆ. ಆತ ನನಗೆ ಮಾದರಿ ಆಗಬಹುದು ಅನ್ನಿಸ್ತು. ನಿತ್ಯ ಭೆಟ್ಟಿ ಆಗ್ತಿದ್ರಂತೆ ಇವರು, ಊಟ ಮಾಡ್ಕೊಳ್ಳೋದು. ಆತ ಬಂದು ಬೈತಿದ್ದಂತೆ, ಏನು ಅಡುಗೆ ಮಾಡ್ಕೋತಯ್ಯ, ರುಚಿ ಇಲ್ಲ, ಏನಿಲ್ಲ, ಇದು ಅಡುಗೆನೇ, ಊಟ ಬೇಕಾಯಿತು ಇಂಥ ಪರಿ, ಬೇಳೆ ಸಾರು ಇಲ್ಲದೆ ಅಡುಗೆ ಎಂಥದ್ದು ಅಂತಿದ್ದ. ತಾನು ಮಾಡ್ಕೊಂಬಂದು ಇವ್ರಿಗೆ ಕೊಡ್ತಿದ್ದ, ಇವ್ರ ಅಡುಗೆ ತೊಗೊಂಡು ತಾನು ಊಟ ಮಾಡ್ತಿದ್ದ. ಅವನು ಹೇಳೋನಂತೆ, ನಿನಗೆ ರುಚಿನೇ ಇಲ್ಲ ಕಣಯ್ಯ, ನಾಲಿಗೆನೇ ಇಲ್ಲ ನಿನಗೆ ಅಂತಿದ್ದಂತೆ. ಆ ಹೊತ್ತಿಗೆ ಅಲ್ಲಿ ಕಾರ್ಡಿನಲ್ ಮ್ಯಾನಿಂಗ್ ಅಂತ ಇದ್ದರು, ದೊಡ್ಡ ವ್ಯಕ್ತಿ ಇಂಗ್ಲೆಂಡಲ್ಲಿ. ಆತ ಬಂದರಿನ ಕೂಲಿಗಾರರ ಪರವಾಗಿ ಹೋರಾಡಿ ಅವರು ಸ್ವಾತಂತ್ರ್ಯ ಕೊಡಿಸ್ಕೊಟ್ಟಂಥ ಮನುಷ್ಯ, ಭಾಳ ದೊಡ್ಡ ಹೊಗಳಿಕೆಗೆ ಪ್ರಯತ್ನ ಆದವನು. ಅವನು ಭೇಟಿ ಆಗಬೇಕು ಅಂತ ನಾರಾಯಣ ಹೇಮಚಂದ್ರಿಗೆ ಆಸೆ. ಏ ಅವ್ರನ್ನೆಲ್ಲ ದೊಡ್ಡ ಆಗೋಗಲ್ಲ, ದೊಡ್ಡವರು ಅವರು, ಅಪಾಯಿಂಟ್ಮೆಂಟ್ ಸಿಗುತ್ತೆ ಅವ್ರದ್ದೆಲ್ಲ ಅಂತ ನಾನು ಹೇಳಿದೆ.

0: ನೀ ಪತ್ರ ಬರೀ, ನಾನು ಬಂದಿದ್ದೇನೆ ಭಾರತದಿಂದ, ನಾನು ಬಹಳ ದೊಡ್ಡ ಜನಹಿತ ಕಾರ್ಯಗಳನ್ನು ಮಾಡಿದ್ದೇನೆ, ಅವ್ರು ನಿಮ್ಮನ್ನು ನೋಡ್ಬೇಕಂತಾರೆ, ನೀವು ಅಭಿನಂದನೆ ಮಾಡೋಕ್ಕೆ ಬರಬೇಕಂತಾರೆ ಅಂತ ಪತ್ರ ಬರೀ, ನೀನು ದ್ವಿಭಾಷಿಯಾಗಿ ನೀನು ಬಾ ನನ್ನ ಜೊತೆಗೆ ಅಂದ್ರಂತೆ. ಅವನು ಮಾತು ಕೇಳ್ಕೊಂಡು ಇವ್ರು ಪತ್ರ ಬರೆದ್ರು. ಎರಡು ಮೂರು ದಿವಸದಲ್ಲಿ ಉತ್ತರ ಬಂತು, ಇಂಥ ದಿವಸ ಬರಬೇಕು ಅಂತ ಕಾರ್ಡಿನಲ್ ಮ್ಯಾನಿಂಗ್ ಪತ್ರ ಉತ್ತರ ಕೊಟ್ಟಿದ್ದಾರೆ. ಇಬ್ಬರು ಹೋದ್ರಿ ಇವರು. ಇವರು ತಮಗೆ ಸೊಗಸಾದಂಥ ಬಟ್ಟೆ ಹಾಕ್ಕೊಂಡು ಹೋದರು. ಆತ ಮಾತ್ರ ಎಂದಿನ ಉಡುಪುಗಳನ್ನೇ ಧರಿಸಿದ, ಅದೇ ಕೋಟು ಅದೇ ಶರಾಯಿ. ಹಾಸ್ಯ ಮಾಡಿದ್ರು ಇವರು, ಬೇಡಪ್ಪ ದೊಡ್ಡವ್ರು ನೋಡೋಕೆ ಹೋಗ್ತಾ ಇದ್ದೀಯಾ, ಅಪಾಯಿಂಟ್ಮೆಂಟ್ ಸಿಗೋದು ಕಷ್ಟ ಅಂತ. ನೀ ಬಾರಯ್ಯ ಅಂದ. ನಾಗರಿಕರು ಅನ್ಸ್ಕೊಳ್ಳೋ ನೀವೆಲ್ಲ ಶುದ್ಧ ಹೇಳಿಗಳಿದ್ದೀರಿ, ನಿಜವಾಗಲೂ ತಿಳುವಳಿಕೆ ಇದ್ದವರು ಜನರ ಬಾಹ್ಯ ವೇಷ ನೋಡೋದಿಲ್ಲ, ಹೃದಯ ನೋಡ್ತಾರೆ ಅಂದ. ನಾವು ಕಾರ್ಡಿನಲ್ ಭವನ ಹೋದ್ವಿ. ಸ್ವಲ್ಪ ಹೊತ್ತಿಗೆ ಅವ್ರು ಬಂದರು. ತೆಳ್ಳಗೆ ಎತ್ತರವಾದಂಥ ಮನುಷ್ಯ ಸೀದಾ ಬಂದು ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡಿ ಹಸ್ತಲಾಘವ ಕೊಟ್ಟು, ಹೇಮಚಂದ್ರ ಒಂದು ನಿಮಿಷ ವೇಸ್ಟ್ ಮಾಡಲಿಲ್ಲ ಟೈಮ್. ನೋಡಿ, ನಿಮ್ಮ ಕಾಲ ತೊಗೊಳೋಕ್ಕೆ ಇಷ್ಟ ಇಲ್ಲ, ನಿಮ್ಮ ಪ್ರಸಿದ್ಧಿ ಭಾಳ ಕೇಳಿದ್ದೆ, ನಿಮ್ಮನ್ನು ನೋಡಬೇಕನ್ನಿಸ್ತು. ಮುಷ್ಕರಕಾರರಿಗಾಗಿ ನೀವು ಮಾಡಿದಂಥ ಸತ್ಕಾರ್ಯ ಇದೆಯಲ್ಲ ದೊಡ್ಡದದು, ಅದಕ್ಕೆ ಒಂದನೇ ಹೇಳೋಕ್ಕೆ ಬಂದಿದ್ದೀನಿ. ಜಗತ್ತಿನ ಎಲ್ಲ ದೊಡ್ಡವ್ರನ್ನ ಭೇಟಿಯಾಗೋದು ನನ್ನ ಪದ್ಧತಿ, ಅದರ ಪ್ರಕಾರ ಬಂದಿದ್ದೇನೆ, ಇನ್ನು ಇರೋದಿಲ್ಲ ನಾನು ಅಂತ ಹೊರಟುಬಿಟ್ರು. ಅನುವಾದ ಮಾಡಿದೆ ನಾನು ಇಂಗ್ಲೀಷಲ್ಲಿ. ಸಂತೋಷ, ಲಂಡನಲ್ಲಿ ಚೆನ್ನಾಗಿರಿ ಅಂತ ಅವ್ರು ಹೋಗ್ಬಿಟ್ರು. ಆಗ ನನಗೆ ಅನಿಸಿದ್ದು ಒಂದು ಹೀಗೆ, ದೊಡ್ಡವರಾಗಬೇಕಾದ್ರೆ ಬಟ್ಟೆನೇ ಬೇಕಾಗಿಲ್ಲ ಅಂತ, ಅಷ್ಟು ಆಡಂಬರದ ಬಟ್ಟೆ ಬೇಕಾಗಿಲ್ಲ ಅಂತ. ಎಲ್ಲಿಗೆ ಹೋಗೋ ಧೈರ್ಯ ಇದೆ ಆತನಿಗೆ? ಏನೂ ಇಲ್ಲ. ಹೇಗೋ ಧೈರ್ಯ ಮಾಡಿ ಮಾಡೋ ಕೆಲಸದ ಬಗ್ಗೆ ಶ್ರದ್ಧೆ ಇದ್ದರೆ ನೀವು ಬಟ್ಟೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಅಂತ ಕಲಿಸ್ತವನು ಅವನು, ಹೇಮಚಂದ್ರ. ಈ ಘಟನೆಯನ್ನು ಗಾದ್ನಿ ಬರೆದಾಗ ನನಗನ್ಸುತ್ತೆ, ಮುಂದೆ ಅವರು ಅತ್ಯಂತ ನಿರಾಳವಾಗಿ ಬದುಕಿದ್ರಲ್ಲ ಪಂಚೆಯಲ್ಲಿ, ಅದಕ್ಕೆ ಮೂಲ ಬೀಜ ಇಲ್ಲಿದು ಅಂತ ಅನಿಸುತ್ತೆ. ಜನರು ನೋಡಿದರು ಇಂಗ್ಲೆಂಡಲ್ಲಿ ಭವ್ಯವಾದ ಬಟ್ಟೆ ಇಲ್ಲದೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ನಂಬಿದಂಥ ಗಾಂಧೀಜಿಗೆ ಅತ್ಯಂತ ಸರಳವಾಗಿ ಬದುಕಿ ಕೂಡ ದೊಡ್ಡ ದೊಡ್ಡವ್ರನ್ನ ಸುಲಭವಾಗಿ ಭೇಟಿಯಾಗಬಹುದು ಅಂತ ಅನ್ನಿಸ್ತಲ್ಲ, ಅದು ಬಹುಶಃ ಬೀಜ ಹಾಕಿದ್ದಲ್ಲಿ ಅಂತ ಅನಿಸುತ್ತೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ಅವಲೋಕನ ಸಂಜೆ 6:30. ಇನ್ನು ಕೃಷಿರಂಗ

0: ಕಾರ್ಯಕ್ರಮ ಸಂಜೆ 6:51ಕ್ಕೆ ಟೊಮೆಟೊ ಬೆಳೆಯ ಸಮಗ್ರ ಬೇಸಾಯ ಕುರಿತಾಗಿ ಡಾಕ್ಟರ್ ಅನಿಲ್ ಕುಮಾರ್ ಎನ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. ಸಿರಿಗಂಧ 7:45, 9:15 ಗಣೇಶ್ ದೇಸಾಯಿ ಹಾಡಿರುವ ಭಾವಗೀತೆಗಳು. ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 9:30. ಇನ್ನು ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದಿಂದ. ಇದಾದ ಬಳಿಕ ಗೀತಚಿದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಬಹುದು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02:30. ಸಂಜೆಯ ಪ್ರಸಾರದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.
1: ಜಿತನಿ ಭೀ ಪ್ರಶಂಸಾ ಕಿ ಜಾಯೆ ಉತ್ನಿ ಹಿ ಕಮ್ ಹೈ. ಉಮಂಗ್ ಕಾರ್ಯಕ್ರಮ ಮೇ ಪ್ರಸಾರಿತ ಕಾರ್ಯಕ್ರಮ ಹಿಮಾಲಯ ಕೈಸೆ ಬನಾ, ಅವಸರ್ ಕೋ ಪಹಚಾನಿಯೆ ಔರ್ ಉಡನ್ ಪರಿ ಪಿಟಿ ಉಷಾ, ಈ ಸಭಿ ಕಾರ್ಯಕ್ರಮ ಸುನೆ ಬೇಹದ್ ಪಸಂದ ಆಯೆ. ಉಮಂಗ್ ಕಾರ್ಯಕ್ರಮ ಮೇ ಪ್ರಸಾರಿತ ठकराल, अरावली पर्वत की कहानी, सुखो मांझरी गांव की कहानी और अन्य कार्यक्रम सुने वो भी पसंद आए. ये सभी कार्यक्रम शिक्षाप्रद और जानकारी से भरपूर लगे.

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬೆಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:38 ಅನ್ನಷ್ಟರಲ್ಲೇ 39 ಆಗೋಯ್ತು. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕುರಿತು ನಿಮಗೆ ಗೊತ್ತೇ ಇದೆ. ನಾವು ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರ ಕೊಡಬೇಕು. ಹಾಗೆ ನಮಗೆ ವಾಟ್ಸಪ್ ಸಂದೇಶದ ಮೂಲಕ ಉತ್ತರನ ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನು ತಲುಪಿಸ್ಬೇಕು. ಹಾಗಾದರೆ ತಡ ಯಾಕೆ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಕಾರ್ಯಕ್ರಮದ ಮೊಟ್ಟ ಮೊದಲನೇ ಪ್ರಶ್ನೆ ನಿಮಗೋಸ್ಕರ ಬರ್ತಾ ಇದೆ, ಗಮನವಿಟ್ಟು ಕೇಳಿ. ಗಾಂಧೀಜಿಯವರು ತಮ್ಮ ಜೀವಮಾನದಲ್ಲಿ ಬರೆದ ಅತಿ ಉದ್ದದ ಪತ್ರವು ಯಾರಿಗೆ ಬರೆದದ್ದಾಗಿತ್ತು? ಗಾಂಧೀಜಿಯವರು ತಮ್ಮ ಜೀವಮಾನದಲ್ಲಿ ಬರೆದ ಅತಿ ಉದ್ದವಾದ ಪತ್ರವು ಯಾರಿಗೆ ಬರೆದದ್ದಾಗಿತ್ತು? ಯಾರಿಗೆ ತುಂಬ ಲೆಂತಿ ಪತ್ರವನ್ನು ಬರೆದಿದ್ರು ಅನ್ನೋದು ಗಾಂಧೀಜಿಯವರ ಕುರಿತಾಗಿರುವಂತಹ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ನೀಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ಹಾಡು ಮುಗಿಯುವಷ್ಟರಲ್ಲಿ ನಿಮ್ಮ ಸರಿಯಾದ ಉತ್ತರಗಳು ನಮ್ಮನ್ನು ಬಂದು ತಲುಪಲಿ.

ಹೊಂಬಿಸಿಲೂರ ಪ್ರಶ್ನೆ ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಮ್ಮ ಕೇಳುಗರು ಕೊಟ್ಟಿದ್ದಾರೆ. ಯಾರ್ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಬಿಂದು ಪ್ರಕಾಶ್ ಹೊನ್ನೂರು ಅಲ್ಲಿ ಹನುಮಂತಪುರ, ಬಿಳಿಬಾವಿಯಿಂದ ಮಂಜುನಾಥ್ ಇಂದರಿಗೆ, ಅನಂತರಾಜು ಗೊರಲಡುಕು, ರಘುನಾರಾಯಣ್ ಹಾಗೆ ಸಾಗರ್ ಅವರು ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಸರಿಯಾದ ಉತ್ತರ, ಮುಂದಿನ ಸರಿಯಾದ ಉತ್ತರ ಯಾರು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಧೀರೇಶ್ ಅವರು ಕೊಪ್ಪಳದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಸಂದೇಶಗಳು ಬರ್ತಾನೇ ಇದೆ. ಹಾಗಾದರೆ ಸರಿಯಾದ ಉತ್ತರವನ್ನು ಕಳಿಸಿರುವಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ, ಗಾಂಧೀಜಿಯವರು ತಮ್ಮ ಜೀವಮಾನದಲ್ಲಿ ಬರೆದ ಅತಿ ಉದ್ದವಾದ ಪತ್ರ ಅಡಾಲ್ಫ್ ಹಿಟ್ಲರ್ ಅವರಿಗೆ ಬರೆದದ್ದಾಗಿತ್ತು. 1939 ಬರೆದಿದ್ದರು. ಎರಡನೇ ಮಹಾಯುದ್ಧವನ್ನು ತಪ್ಪಿಸಲು ಅವರು ಹಿಟ್ಲರ್ ಅವರನ್ನು ಮನವೊಲಿಸೋದಕ್ಕೆ ಪ್ರಯತ್ನಪಟ್ಟು ಪತ್ರವನ್ನು ಬರೆದಿದ್ದರು. ನಮ್ಮ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಡಾಲ್ಫ್ ಹಿಟ್ಲರ್.

ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಬರ್ತಾ ಇದೆ. ಶಾಸ್ತ್ರಿ ಎಂಬುದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೂಲ ಹೆಸರು. ಶಾಸ್ತ್ರಿ ಎಂಬುದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೂಲ ಹೆಸರು. ಈ ಪ್ರಶ್ನೆಗೆ ನೀವು ಉತ್ತರ ಎಸ್ ಆರ್ ನೋ ಕ್ವಶನ್, ಇದು ಹೌದು ಅಥವಾ ಇಲ್ಲ ಅನ್ನೋದನ್ನು ಮಾತ್ರ ಉತ್ತರಿಸಬೇಕು. ನಿಮ್ಮ ಉತ್ತರ ಹೌದು ಅಂತಾಗಿದ್ರೆ ಹೌದು ಅಂತ ಬರೆದು ಕಳಿಸಿ, ಇಲ್ಲ ಅಂತಾಗಿದ್ರೆ ಇಲ್ಲ ಅಂತ ಬರೆದು ಕಳಿಸಬೇಕು. ಹಾಗಾದರೆ ಈ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಕೊಡುವವರೆಗೂ ಮತ್ತೊಂದು ಹಾಡು ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ. ವಿಷ್ಣುವರ್ಧನ ಚಿತ್ರದಿಂದ ಟಿಪ್ಪು ಹಾಗೂ ಸೌಮ್ಯ ರಾವ್ರವರ

ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ ಕಾರ್ಯಕ್ರಮದ ಎರಡನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದೀರಾ ಅಂತ ನೋಡುವಂತಹ ಸಮಯ. ನೇತ್ರ ಅವರು ಕೆಂಗೇರಿಯಿಂದ, ಹಸನ್ ಸಾಬ್ ಹನುಮಂತಾಪುರದಿಂದ, ಸುರೇಂದ್ರ ಕುಂದಾಪುರದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಶೆಟ್ಟಿಗೆರೆ ಶ್ರೀಧರ ಮೂರ್ತಿ, ಶಾಂತಾಚಾರ್ ಬಡಗೇರ ಕೊಕ್ಕನೂರು, ಜಿಎಸ್ ಚಂದ್ರ ಚಿತ್ರದುರ್ಗ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರು, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರು, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿ, ಸುಮಿತ್ರಾ ಸಂಡೂರು ಶಿವಾನಂದ ಬಿಜಾಪುರ, ಅನಿತಾ ಅನಂತರಾಜು ಗುರಲಡಕು ಹಾಗೂ ಸಂಜನಾ ಗಂಗಾವತಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಅನಂತಕುಮಾರ್ ಎಟಿ ಅಗಚ್ಚಹಳ್ಳಿ ನಾಗಮಂಗಲದಿಂದಲೂ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಮುಂದಿನ ಉತ್ತರ ಬಂದಿದೆ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ತೇಜಸ್ವಿನಿ ಪಂಡಿತ್ ಸಾರ್ವಾಡ್ ಅವರು, ಮಂಡಿಕಲ್ ಕೃಪಾ ಉಮೇಶ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಶೋಭಾ ಅವರು ಹಾಸನದಿಂದ, ಹಾಗೆ ಶ್ರೀಕಾಂತ್ ಪೂಜಾರ್ ಮುಂಡರಿಗೆ ಅವರು ಸರಿಯಾದ ಉತ್ತರಗಳನ್ನು ಕಳಿಸಿದ್ದೀರಿ. ಇನ್ನೂ ಹಲವರು ಸರಿಯಾದ ಉತ್ತರವನ್ನು ಕಳಿಸ್ತಾ ಇದ್ದೀರಿ. ಅವರೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿತ್ತು. ಶಾಸ್ತ್ರಿ ಎಂಬುದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೂಲ ಹೆಸರು, ಹೌದು ಅಥವಾ ಇಲ್ಲ ಎಂದು ಉತ್ತರಿಸಿ ಎಂದು ಹೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಇಲ್ಲ. ಅವರ ಮೂಲ ಹೆಸರು ಲಾಲ್ ಬಹದ್ದೂರ್ ಶ್ರೀವಾಸ್ತವ. ಅವರು ತಮ್ಮ 16ನೇ ವಯಸ್ಸಿನಲ್ಲಿ ವಾರಣಾಸಿಯ ಕಾಶಿ ವಿದ್ಯಾಪೀಠದಲ್ಲಿ ವ್ಯಾಸಂಗ ಪೂರ್ಣಗೊಳಿಸಿದಾಗ ಅವರಿಗೆ ಅಲ್ಲಿ ಶಾಸ್ತ್ರಿ ಎಂಬ ಪದವಿಯನ್ನು ನೀಡಲಾಯಿತು. ಅದು ಅವರ ಹೆಸರಿನ ಭಾಗವಾಗಿ ಶಾಶ್ವತವಾಗಿ ಉಳಿಯಿತು. ಹಾಗಾದರೆ ಶಾಸ್ತ್ರಿ ಅನ್ನೋದು ಅವರಿಗೆ ವಿದ್ಯಾಪೀಠದಲ್ಲಿ ಕೊಟ್ಟಂತಹ ಒಂದು ಪದವಿಯಾಗಿತ್ತು. ಈ ಪದವಿ ಅವರ ಹೆಸರಿನ ಭಾಗವಾಗಿ ಶಾಶ್ವತವಾಗಿ ಉಳಿದಿದೆ. ಸರಿಯಾದ ಉತ್ತರ ಇಲ್ಲ ಅನ್ನೋದಾಗಿತ್ತು. ಸರಿಯಾದ

ಪತ್ರವನ್ನ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯನ್ನ ಕೇಳುವಂತಹ ಸಮಯ ಗಮನವಿಟ್ಟು ಕೇಳಿ ಕೊನೆಯ ಪ್ರಶ್ನೆ ಬರ್ತಾ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ಸಿಕ್ಕ ಮರಣೋತ್ತರ ಮೊದಲ ಗೌರವ ಯಾವುದು? ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ಸಿಕ್ಕ ಮರಣೋತ್ತರ ಮೊದಲ ಗೌರವ ಯಾವುದು ಅನ್ನೋದು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗುತ್ತೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದೀರಾ ಅಂತ ನೋಡುವಂತಹ ಸಮಯ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಅನಂತಮೂರ್ತಿ ಅವರು ಶೃಂಗೇರಿಯಿಂದ, ಶ್ರೀಲಕ್ಷ್ಮಿ ಗುರುರಾಜ ಟೆಲಿಕಾಂ ಲೇಔಟ್ನಿಂದ ವಾಸಿಮಲ್ಲಿ ಜಗಳೂರು, ಬಾಬಾ ಕಲ್ಯಾಣ್ ಬೆಂಗಳೂರು, ವಿಶಾಲ ಬಡಿಗೇರ, ವೇದಾ ಶೆಟ್ಟಿಕಾಳ್ ಅವರ ಪದ್ಮಶ್ರೀ ಕುಟುಂಬ ಬೆಂಗಳೂರು, ಉಮಾ ಗಂಗಾವತಿಯಿಂದ ಗುಣವತಿ ಭೀಮಪ್ಪ, ದಾವಣಗೆರೆಯಿಂದ ಗೀತಾ ಮೂರ್ತಿ, ಶೃಂಗೇರಿಯಿಂದ ಶ್ರೀಕಾಂತ್ ಪೂಜಾರ್, ಶ್ವೇತಾ ಎಸ್ ರಾವ್ ಸುಳ್ಯ, ಡೇವಿಡ್ ಟೇಲರ್ ಮುನಿರಾಬಾದ್ ಡ್ಯಾಮ್, ಹಾಗೆಯೇ ಶರಣಪ್ಪ ಅಂಗಡಿಯವರು ಹಟ್ಟಿಯಿಂದ ಕೊನೆಯ ಸಂದೇಶ ಕಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಪಂಜಾನ ಗ್ರಾಮದಿಂದ ಯಲ್ಲಪ್ಪ ಯಾದವ್ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗೆಯೇ ಮುಂದಿನ ಸಂದೇಶ ಕಳಿಸಿದ್ದಾರೆ ಯಾರಿದು, ನಂಬರ್ ಎಂಡಿಂಗ್ ವಿತ್ 1626, ಶಿವಾನಂದ್ ಅವರು ಬಿಜಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳುವಂತಹ ಸಮಯ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ಸಿಕ್ಕ ಮರಣೋತ್ತರ ಮೊದಲ ಗೌರವ ಯಾವುದು ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ರತ್ನ. ಈ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಪಡೆದ ಭಾರತದ ಮೊದಲ ವ್ಯಕ್ತಿ. 1966 ಇಸವಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ಮರಣೋತ್ತರ ಭಾರತ ರತ್ನವನ್ನು ನೀಡಲಾಗಿದೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಹೊಂಬಿಸಿಲು ರಸಪ್ರಶ್ನೆ.

ಕಾರ್ಯಕ್ರಮ ತಮ್ಮೆಲ್ಲರ ಸ್ಪಂದನೆ ಪ್ರತಿಸ್ಪಂದನೆಯನ್ನ ನೋಡಿ ನನಗಂತೂ ನಿಜವಾಗ್ಲೂ ತುಂಬ ಖುಷಿಯಾಯಿತು. ಎಷ್ಟು ಚೆನ್ನಾಗಿ ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೋಸ್ಕರ ನೀವು ಕಾಯ್ತಾ ಇರ್ತೀರಾ, ಎಷ್ಟು ಚೆನ್ನಾಗಿ ಸ್ಪಂದಿಸ್ತೀರಾ ನೋಡಿದ್ರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಕಾರ್ಯಕ್ರಮವನ್ನು ನಡೆಸಿಕೊಡೋದು ಸಹ ಅಷ್ಟೇ ಖುಷಿಯಾದಂತಹ ವಿಷಯ. ಹಾಗಾಗಿ ಇಂದಿನ ಹೊಂಬಿಸಿದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನು ನೋಡಿ ತುಂಬ ಖುಷಿಯಿಂದ ಹೊರಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಸರಿಯಾದ ಉತ್ತರ ತಪ್ಪಾದ ಉತ್ತರ ಯಾವುದೇ ಇರಲಿ ಸಂದೇಶವನ್ನು ಕಳಿಸಿದ್ದೀರಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ಅದಕ್ಕೋಸ್ಕರ ನಾನು ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಸಿಂಧು. ನಾಲ್ಕು ಗಂಟೆಗೆ ಸರಿಯಾಗಿ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಸ್ಟೇ ಟ್ಯೂನ್ ಟು FM ರೈನ್ಬೋ.

0: ಸ್ವಚ್ಛತೆಯ ಸೇವೆ 2026
1: ಸ್ವಚ್ಛ ಭಾರತ
0: ಕೈಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
2: ಪ್ರತಿಯೊಂದು ಹೆಜ್ಜೆಯೂ ಸ್ವಚ್ಛತೆಯ ಕಡೆಗೆ,
0: ಪ್ರತಿಯೊಂದು ಸೇವೆಯು ದೇಶದ ಅಭಿವೃದ್ಧಿಗೆ.
1: ಇದೇ ಮಹಾತ್ಮರ ಮೊದಲ ಆದ್ಯತೆ.
2: ಸೇವೆ ಎಂದರೆ ಬರೀ ಮಾತಲ್ಲ,
0: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
3: ಗಿರಿಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್.
2: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
0: ಬನ್ನಿ ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ. ಸ್ವಚ್ಛತೆಯೇ ಸೇವೆ ಅಭಿಯಾನ 2026
1: ಕೇಳ.

ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ URR ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 FM ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

0: Akashvani FM Rainbow 101.3 MHz Musically yours.
1: ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ಎಫ್ ಎಂ ರೈನ್ಬೋ, ಕನ್ನಡ ಕಮನವಿಲ್ಲು 101.3 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ವಿಸ್ಮಯ ಜಗತ್ತು. ಸ್ನೇಹಿತರೆ, ಸಮಯ ಆಗಿದೆ 4:59 ಈ ಸಮಯದ ಕಾರ್ಯಕ್ರಮ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಇವತ್ತು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಕುತೂಹಲ ನಿಮಗೂ ಇರುತ್ತೆ. ಎಲ್ಲಿಗೆ

ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ನೀವು ಹಾಗಿದ್ರೆ ಬೇಗ ಬೇಗ ರೆಡಿ ಆಗಿ ಯಾವ ವಿಸ್ಮಯ ಜಗತ್ತನ್ನು ನೋಡ್ಕೊ ಬರೋಣ. ಒಂದು ಕ್ಲೂ ಅಂತೂ ಕೊಡ್ತೀನಿ, ಎಲ್ಲಿ ಹೋಗೋಣ ಇವತ್ತು ಅಂತಂದರೆ ಬೆಳಗ್ಗಿನಿಂದ ಇವತ್ತು ಗಾಂಧಿ ಜಯಂತಿ ಗಾಂಧಿ ಜಯಂತಿ ಅಂತ ಗಾಂಧೀಜಿಯವ್ರ ಕುರಿತಾಗಿ ತುಂಬಾ ಮಾತಾಡಿದ್ದೀವಿ, ತುಂಬಾ ಮಾಹಿತಿ ಕೊಟ್ಟಿದ್ದೀವಿ. ಹಾಗಾದರೆ ಗಾಂಧೀಜಿಯವರಿಗೆ ಸಂಬಂಧಿಸಿದಂತಹ ಒಂದು ಫೇಮಸ್ ಸ್ಥಳಕ್ಕೆ ಇವತ್ತು ನಾವು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಹೋಗ್ತಾ ಇದ್ದೀವಿ. ಹಾಗಾದರೆ ನೀವು ನಮ್ಮ ಜೊತೆಗೆ ಬರೋದಕ್ಕೆ ರೆಡಿ ಆಗಿದ್ದೀರಾ? ಯಾವ ಊರನ್ನು ಇವತ್ತು ಸುತ್ತಾಡ್ಕೊ ಬರೋದು ವಿಸ್ಮಯ ಜಗತ್ತಲ್ಲಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಎಲ್ಲಿಗಿರ್ಬೋದು ಅಂತ ನೀವು ಅಷ್ಟೇ ಒಂದ್ಸಲ ಗೆಸ್ ಮಾಡ್ತಾ ಇರಿ, ನಮಗೆ ಸಂದೇಶವನ್ನು ಕಳಿಸ್ತಾ ಇರಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ಎಲ್ಲಿ ಹೋಗ್ತಾ ಇರ್ಬೋದು ಅಂತ ಗೆಸ್ ಮಾಡಿ ನಮಗೆ ಸಂದೇಶವನ್ನು ಕಳಿಸಿ. ಕ್ಲೂ ಅಂತೂ ಇದಾಗಲೇ ಕೊಟ್ಬಿಟ್ಟಿದ್ದೀನಿ, ನೋಡೋಣ ಹಾಗಿದ್ರೆ ಯಾರು ಸರಿಯಾಗಿ ಗೆಸ್ ಮಾಡ್ತೀರಾ ಅಂತ.

ಸ್ನೇಹಿತರೆ ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಎರಡು ಹಾಡುಗಳನ್ನು ಕೇಳಿ ಬಂದ್ರಿ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು. ಕಾಂತಾರ ಚಿತ್ರದ ಹಾಡು ಮೊದಲನೇ ಹಾಡು, ಹಾಗೆ ಎರಡನೇ ಹಾಡನ್ನು ಕೇಳಿ ಬಂದ್ರಿ, ಪರಪಂಚ ನೀನೆ ಅನ್ನುವಂತಹ ಗೀತೆ. ಕೋಟಿಗೊಬ್ಬ ಭಾಗ 2 ಚಿತ್ರದ ಗೀತೆ, ಶಂಕರ್ ಮಹಾದೇವನ ಮತ್ತು ಸಂಗಡಿಗರಾದ ನಿಲ್ಲಿದಂತಹ ಹಾಡಿಗೆ ಡಿ

ರಹಮಾನ್ ಅವರ ಸಂಗೀತ ಇತ್ತು, ಹಾಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವೂ ಸಹ ಇತ್ತು. ಎರಡು ಸೂಪರ್ ಹಿಟ್ ಹಾಡುಗಳನ್ನು ಕೇಳಿದ ನಂತರ ಬರೋಣ ಬ್ಯಾಕ್ ಟು ವಿಸ್ಮಯ ಜಗತ್ತು. ವಿಸ್ಮಯ ಜಗತ್ತಿನಲ್ಲಿ ನಾನು ಹೇಳಿದ್ದೆ, ಇವತ್ತು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತೀನಿ, ಗಾಂಧೀಜಿ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸ್ಥಳಕ್ಕೆ ಹೋಗೋಣ ಅಂತ ನಮ್ಮ ಹಲವಾರು ಕೇಳುಗರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ಯಾರ್ಯಾರು ಅಂತ ನೋಡೋಣ. ಸಂದೇಶವನ್ನು ಕಳಿಸಿರೋದು ಪೋರಬಂದರು ಅಲ್ವಾ ಅಂತ ಇದ್ದಾರೆ ಅನಂತಮೂರ್ತಿ ಶೃಂಗೇರಿಯವರಿಂದ ಸಂದೇಶವನ್ನು ಕಳಿಸಿ. ಗುಜರಾತ್ ಇರ್ಬೋದು ಅಂತಿದ್ದಾರೆ ನೇತ್ರ ಅವರು ಕೆಂಗೇರಿಯಿಂದ. ಹಾಗೆ ನಂದಿ ಬೆಟ್ಟ ಇರ್ಬೋದು ಅಂತಿದ್ದಾರೆ ಜಯಪುಟ್ಟಸ್ವಾಮಿಯವರು. ಹಾಗೂ ಹರೀಶ್ ಮಲ್ಲೇಶ್ವರ ಅವರು ಸಹ ಅದನ್ನೇ ಹೇಳ್ತಾ ಇದ್ದಾರೆ. ನಂದಿ ಬೆಟ್ಟದಲ್ಲಿ ಗಾಂಧಿ ಬಂದಾಗ ಉಳಿದಿದ್ರು, ಅಲ್ಲಿಗೆ ಹೋಗೋದಾ ಅಂತ ಕೇಳ್ತಿದ್ದಾರೆ. ಎಲ್ಲಿ ಹೋಗಿ ನೀವು ರೆಡಿಯಾಗಿದ್ದೀರಾ ಹೇಳಿ. ಹಾಗೆಯೇ ಗುಜರಾತ್ ಶಬರಮತಿ ಆಶ್ರಮ ಇರಬಹುದು ಅಂತ ಹೇಳ್ತಿದ್ದಾರೆ ನುಂಗಪ್ಪ ಕಾಂಬಳೆಯವರು ಮೊಳಕಾಲ್ಮೂರಿನಿಂದ ಸಂದೇಶವನ್ನು ಕಳಿಸಿ. ಹಾಗೆ ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಗುಜರಾತ್ ಅಥವಾ ಅಹಮದಾಬಾದ್ಗೆ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ, ಗುಜರಾತ್ನ ಅಹಮದಾಬಾದ್ಗೆ ಅಂತ ಹೇಳ್ತಿದ್ದಾರೆ. ಶಬರಮತಿ ಆಶ್ರಮ ಅಥವಾ ಸೇವಾಶ್ರಮ ಇರಬಹುದು ಅಂತ ಹೇಳ್ತಿದ್ದಾರೆ ಬಿಳೆಬಾವಿಂದ ಮಂಜುನಾಥ್ ಇಂದರಿಗೆಯವರು. ಮುಂದಿನ ಸಂದೇಶ ಡೇವಿಡ್ ನೋಬೆಲ್ ಟೈಲರ್ ಅವರು ಮುನಿರಾಬಾದ್ ಡ್ಯಾಮಿಂದ ಸಂದೇಶವನ್ನು ಕಳಿಸಿ. ಶಬರಮತಿ ಆಶ್ರಮ ಎಲ್ಲರೂ ಆಲ್ಮೋಸ್ಟ್ ಅದನ್ನೇ ಗೆಸ್ ಮಾಡ್ತಾ ಇದ್ದೀರಾ. ನಾವು ಪ್ರವಾಸಕ್ಕೆ ರೆಡಿಯಾಗಿದ್ದೇವೆ ಮೇಡಮ್, ನಮ್ಮ ಟಿಕೆಟು ರಿಸರ್ವ್ ಮಾಡಿ, ಹಾಗಾದರೆ ಆ ಸ್ಥಳವನ್ನು ನೋಡಲಿಕ್ಕೆ ನಾವು ಕಾತರರಾಗಿದ್ದೇವೆ. ಎಲ್ಲಿ ಗುಜರಾತ್ಗೆ ಹೋಗ್ತಿದ್ದೀರಾ ಮೇಡಮ್ ಅಂತ ಹೇಳ್ತಿದ್ದಾರೆ. ಅರೆಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾರವಾಡ, ತೇಜಸ್ವಿನಿ ನಿರ್ಮಲ ಸಾರವಾಡ ಅವರು. ಹಾಗೆ ಎಸ್ ಎಂ ಶೋಭಾ ಅವರು ಹಾಸನದಿಂದ ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ಸಬರಮತಿ ಆಶ್ರಮ ಇರ್ಬೋದಾ ಮೇಡಮ್ ಅಂತಿದ್ದಾರೆ. ಮುಂದಿನ ಸಂದೇಶ ಬಂದಿದೆ, ಮಹಾತ್ಮ ಗಾಂಧೀಜಿಯವರು ಹುಟ್ಟಿನಿಂದ ಮೋತ್ ಬನಿಯ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎ ಹರಿಹರನ್ ವಿಜ್ಞಾನ ನಗರದಿಂದ. ನೀವು ನನ್ನ ಜೊತೆಗೆ ಬರೋದಕ್ಕೆ ರೆಡಿ ಇಲ್ಲ ಹಾಗಿದ್ರೆ, ಯಾವ ಪ್ಲೇಸ್ ಅಂತ ನೀವು ಗೆಸ್ ಮಾಡೋದು ಬಿಟ್ಟು ಅವ್ರು ಯಾವ ಸಮುದಾಯಕ್ಕೆ ಸೇರಿದ್ರು ಅಂತ ಹೇಳ್ತಾ ಇದ್ದೀರಿ. ಪರವಾಗಿಲ್ಲ, ಆದರೂ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಎಲ್ಲಿ ಹೋಗೋದು ನೀವೆಲ್ಲ ಗೆಸ್ ಮಾಡಿರೋ ಹಾಗೆ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಗುಜರಾತ್ಗೆ ಹೋಗ್ತಾ ಇದ್ದೀವಿ. ಗುಜರಾತಿನ ಪೋರಬಂದರ್ಗೆ ಹೋಗ್ತಾ ಇದ್ದೀವಿ. ಗುಜರಾತ್ನ ಸೌರಾಷ್ಟ್ರದ ಪಶ್ಚಿಮ ಕರಾವಳಿಯಲ್ಲಿರುವಂತಹ ಪೋರಬಂದರ್, ರಾಷ್ಟ್ರಪಿತ ಗಾಂಧೀಜಿಯವರ ಜನ್ಮಸ್ಥಳ ಎಂದೇ ಪ್ರಸಿದ್ಧವಾಗಿರುವಂತಹ ಪೋರಬಂದರ್ ಒಂದು ಬಂದರು ನಗರವಾಗಿದೆ. ಅತ್ಯಂತ ಬಡ ಆದರೆ ಸ್ವಾಭಿಮಾನಿ ಸುಧಾಮ ಮತ್ತು ಕೃಷ್ಣನ ಸ್ನೇಹವನ್ನು ನೆನಪಿಸಿಕೊಳ್ಳುವಾಗ ಆನಂದದ ಕಣ್ಣೀರಂತೂ ಬರುತ್ತೆ. ಆದ್ದರಿಂದ ಈ ಪೋರಬಂದರ್ನ ಮೊದಲು ಸುಧಾಮನಗರಿ ಅಂತಲೂ ಕರೀತಾ ಇದ್ರಂತೆ. ಹಾಗೆ ಜೇತ್ವ ರಜಪೂತರು ಇದನ್ನು ತಮ್ಮ ರಾಜಧಾನಿ ಎಂದು ಹೆಸರಿಸಿ 1200 ವರ್ಷಗಳಿಂದ ಆಳಿದ್ರಂತೆ. ಪೋರಬಂದರನ್ನು ಸಾಮಾನ್ಯವಾಗಿ ಶ್ವೇತನಗರ ಅಂತ ಕರೆಯಲಾಗುತ್ತೆ, ಏಕೆಂದರೆ ಇಲ್ಲಿ ಸ್ಥಳೀಯ ನಿರ್ಮಾಣಕ್ಕಾಗಿ ಬಿಳಿಯ ಸ್ಥಳೀಯ ಕಲ್ಲನ್ನು ಬಳಸಲಾಗುತ್ತೆ. ಪೋರಬಂದರ್ ಎಂಬ ಹೆಸರು ಎರಡು ಪದದ ಸಂಯೋಜನೆಯಿಂದ ಬಂದಿದೆ. ಪೊರೈ ಅಂದರೆ ಸ್ಥಳೀಯ ದೇವತೆ ಮತ್ತು ಅಲ್ಲಿಯ ಒಂದು ಸ್ಥಳೀಯ ದೇವರ ಹೆಸರು, ಹಾಗೂ ಬಂದರ್ ಎಂದರೆ ಬಂದರು, ಇದು ಪೋರಬಂದರ್ಗೆ ಸೇರುತ್ತೆ. ಅಂದರೆ ಪೋರಬಂದರ್ ಹೆಸರಿನ ಹಿಂದಿರುವಂತಹ ಒಂದು ಹಿನ್ನೆಲೆ ಆಗಿದೆ. ಗುಜರಾತ್ನ ಸೌರಾಷ್ಟ್ರದಲ್ಲಿರುವಂತಹ ಕರಾವಳಿ, ಇದು ಬೀಚ್ ಇರುವಂತಹ ಜಾಗ, ಸಮುದ್ರದ ಅಲೆಗಳು ಬಂದು ತಟ್ಟುವಂತಹ ಜಾಗ ಪೋರಬಂದರು. ಇಂತಹ ಜಾಗದಲ್ಲಿ ಸುಧಾಮ ಇದ್ದಿದ್ದಕ್ಕೆ ಆ ಜಾಗ ಪವಿತ್ರವಾಯಿತು ಅಥವಾ ಗಾಂಧೀಜಿಯವರು ಹುಟ್ಟಿದ್ದಕ್ಕೆ ಆ ಜಾಗ ಪವಿತ್ರವಾಯಿತು ಗೊತ್ತಿಲ್ಲ. ನಿಜವಾಗ್ಲೂ ಅದು ಪವಿತ್ರವಾದ ನೆಲ, ಅಂಥ ನೆಲದಲ್ಲಿ ಹುಟ್ಟಿದ್ದಕ್ಕೆ ಅವರು ದೇಶಕ್ಕೆ ಗರಿಯಾದರು ಅದೂ ಸಹ ನಿಜವಾಗ್ಲೂ ಗೊತ್ತಿಲ್ಲ. ಎರಡೂ ಒಂದಕ್ಕೊಂದು ಸಂಬಂಧ ಇರುವಂತಹದ್ದೇ. ಹಾಗಾದರೆ ಪೋರಬಂದರ್ನಲ್ಲಿ ಇವತ್ತು ನಾವು ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಎಲ್ಲೆಲ್ಲಿ ಹೋಗಬಹುದು, ಏನೇನು ನೋಡ್ಬೋದು, ಏನೇನು ವಿಶೇಷತೆ ಇದೆ ಅಂತ ಹೇಳ್ತಾ ಹೋಗ್ತೀನಿ ಕಾರ್ಯಕ್ರಮದಲ್ಲಿ. ಎಲ್ಲೂ ಹೋಗದೆ ಸ್ಟೇ ಟ್ಯೂನ್ ಟು FM ರೈನ್ಬೋ.

ಪೋರಬಂದರ್ನಲ್ಲಿ ಇದ್ದೀವಿ, ಈಗ ಪೋರಬಂದರ್ ಏರ್ಪೋರ್ಟ್ನಲ್ಲಿ ಇಳಿದಿದ್ದೀವಿ, ವಾರ್ಡ್ನ ರೈಲ್ವೆ ಸ್ಟೇಷನಲ್ಲಿ ಇಳಿದಿದ್ದೀವಿ, ಪೋರಬಂದರ್ ಭೂಮಿಲಿ ಕಾಲಂತೂ ಇಟ್ಟಿದ್ದೀವಿ. ಈಗ ನಾವು ಮೊದಲನೇದಾಗಿ ಎಲ್ಲಿ ಹೋಗೋಣ ಅಂದರೆ ಕೀರ್ತಿ ಮಂದಿರದ ಕಡೆಗೆ ಹೋಗೋಣ. ಕೀರ್ತಿ ಮಂದಿರ ಇದು ಗಾಂಧೀಜಿಯವರ ಜನ್ಮ ಸ್ಥಳವಾದಂತಹ, ಅವರ ಜೀವನ ಹಾಗೂ ವಿಚಾರಧಾರೆ ಮತ್ತು ಸರಳ ಬದುಕಿನ ನೆನಪುಗಳನ್ನು ನಮ್ಮ ಮುಂದೆ ತೆರಳುತ್ತೆ. ಇದು ಅವರ ಮನೆ ಅಂತಲೇ ಹೇಳಬಹುದು. ಗಾಂಧೀಜಿಯವರು ಬಾಲ್ಯವನ್ನು ಕಳೆದಂತಹ ಸ್ಥಳವನ್ನು ನೋಡಿದಾಗ ಅವರ ಜೀವನದ ಆರಂಭದ ದಿನಗಳನ್ನು ನೆನಪಿಸಿಕೊಳ್ಳುವಂತಹ ಅನುಭವ ಆಗುತ್ತೆ. ಹಾಗೆ ಕಸ್ತೂರಿಬಾ ಗಾಂಧೀಜಿಯವರ ನೆನಪಿಗೂ ಇಲ್ಲಿ ವಿಶೇಷವಾದಂತಹ ಸ್ಥಾನ ಇದೆ. ಹಾಗಾದರೆ ಏನಿದೆ ಕೀರ್ತಿ ಮಂದಿರದಲ್ಲಿ ಅಂತ ನೋಡೋದಾದರೆ, 1869 ಅಕ್ಟೋಬರ್ 2 ಗಾಂಧೀಜಿಯವರು ಇಲ್ಲಿ ಜನಿಸಿದರು. ಅವರು ಜನಿಸಿದಂತಹ ಸ್ಥಳವನ್ನು ಸ್ವಸ್ತಿಕ್ ಚಿಹ್ನೆಯಲ್ಲಿ ಮಾರ್ಕ್ ಮಾಡಿದಾರಂತೆ. ಹಾಗೆ 223.40 ಸ್ಕ್ವೇರ್ ಮೀಟರ್ ಇರುವಂತಹ ವಿಸ್ತೀರ್ಣ ಇರುವಂತಹ ಈ ಒಂದು ಜಾಗದಲ್ಲಿ 22 ಕೋಣೆಗಳಿರುವಂತಹ 3 ಮಹಡಿಯ ಮನೆ ಇದೆ. 19ನೇ ಶತಮಾನಕ್ಕೆ ನಮ್ಮನ್ನು ಕೊಂಡೊಯ್ಯೋದು ಈ ಮನೆಯ ಒಂದು ಈ ಮನೆಯ ವಿನ್ಯಾಸವನ್ನು ನೋಡಿದಾಗ 19ನೇ ಶತಮಾನದ ಮನೆಗಳು ಹೇಗಿರ್ತಿದ್ವು ಅದಂತೂ ನಮಗೆ ಚೆನ್ನಾಗಿ ನೆನಪಾಗುತ್ತೆ. ನಾವು ಸಹ ಅಷ್ಟು ಹಿಂದಕ್ಕೆ ಹೋದಾಗೆ ನಮಗೆ ಭಾಸವಾಗುತ್ತೆ. ವರಾಂಡ, ಅಡುಗೆ ಮನೆ, ಪ್ರಾರ್ಥನಾ ಮಂದಿರ ಹಾಗೂ ಹಲವು ಕೋಣೆಗಳನ್ನು ಸೇರಿ ಗಾಂಧೀಜಿಯವರು ಹುಟ್ಟಿದಂತಹ ಜಾಗ, ಅವರು ಅಭ್ಯಾಸ ಮಾಡ್ತಿದ್ದಂತಹ ಜಾಗ, ಅವರು ಓದಿದಂತಹ ಜಾಗವನ್ನು ಸಹ ಗುರುತಿಸಿ ಇಡಲಾಗಿದೆ. ಹಾಗೆ ಈ ಮನೆಯು ಅಂದಿನ ಕಾಲದ ಗುಜರಾತಿಯ ಶೈಲಿಯ ಮರದ ಕರಕುಶಲ ಕಲೆಯನ್ನು ಬಿಂಬಿಸುತ್ತದೆ. ವಿಷ್ಣುವಿನ 10 ಅವತಾರಗಳ ಚಿತ್ರಣವನ್ನು ಸಹ ಗೋಡೆ ಮೇಲೆ ಬಿಡಿಸಲಾಗಿದೆ. ಕೀರ್ತಿ ಮಂದಿರದ ಹಿಂಭಾಗದಲ್ಲೇ ಗಾಂಧೀಜಿಯವರ ಪತ್ನಿ ಕಸ್ತೂರಬಾ ಅವರ ಜನ್ಮಸ್ಥಳ ನವಿಖಾಡಿ ಇದೆ. ಇಲ್ಲಿ ಹೋದ್ರಂತೂ ಒಂದು ರೀತಿಯ ಶಾಂತ ಸ್ಥಳ ಇದು, ಪ್ರಶಾಂತತೆ ಚೆನ್ನಾಗಿ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅಲ್ಲಿ ಹೋಗಿ ಬಂದವರು ಹೇಳ್ತಾರೆ. ಪೋರ್ಬಂದರಿಗೆ ನೀವು ಯಾರು ಹೋಗಿದ್ದೀರಾ ಅಥವಾ ಅದ್ರ

ಜಾಗೃತಾಗಿ ಓದಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಯಾರಾದರೂ ನೀವು ಅದು ಅಲ್ಲಿ ಹೋಗಿ ಬಂದು ಕೀರ್ತಿ ಮಂದಿರವನ್ನು ನೋಡಿದವರಾಗಿದ್ದರೆ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚ್ಕೋಬಹುದು. ಹಾಗೆ ನೀವೆಲ್ಲಾದರೂ ಓದಿದರೆ ಕೇಳಿದರೆ ನಿಮಗೆ ಇನ್ಯಾವುದೇ ವಿಶೇಷವಾದಂಥ ಮಾಹಿತಿಗಳು ನಿಮ್ಮಲ್ಲಿದ್ದರೆ ಅದನ್ನು ಸಹ ನಮ್ಮ ಕೇಳುಗರೊಂದಿಗೆ ಹಂಚ್ಕೋಬಹುದು. ಸಂದೇಶವನ್ನು ಕಳಿಸ್ತಾ ಇದ್ದರೆ, ನಾವು ಸಬರಮತಿಗೆ ಹೋಗಿ ಬಂದಿದ್ದೀವಿ, ಗಾಂಧಿಯವರು ಉಪಯೋಗಿಸಿದ ವಸ್ತುಗಳನ್ನೆಲ್ಲ ನೋಡಿ ಬಂದಿದ್ದೀವಿ, ಅವರ ಸಮಾಧಿಯನ್ನು ನೋಡಿ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ್ ಬಡಿಗೇರವರು ಕೊಕ್ನೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಕೊಡ್ತಾ ಇರೋ ಸಂದೇಶ ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ಇವರ ಸಂದೇಶವನ್ನು ಮುಂದಿನ ಭಾಗದಲ್ಲಿ ಓದಲಾಗುತ್ತೆ. ಕೇಳ್ತಾ ಇರಿ, ಎಲ್ಲೂ ಹೋಗದೆ ಪೋರಬಂದರನ್ನ ಸುತ್ತಾಡ್ಕೊಂಡು ಬರೋಣ, ಇವತ್ತು ನಮ್ಮ ಜೊತೆಗೆ ಇರಿ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಕೇಳಿ, ಎಂಜಾಯ್ ಮಾಡಿ.

ಯಕ್ಕ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆಂಥೋನಿ ದಾಸನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಬಂದಂತಹ ಗೀತೆ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ಹಾಗೂ ಎಂ ಆರ್ ಚರಣರಾಜ್ ಅವರ ಸಂಗೀತವಿದ್ದಂತಹ ಗೀತೆಯನ್ನ ಕೇಳಿದ್ರಿ. ಸ್ನೇಹಿತರೆ, ನಾವು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸುತ್ತಾಡ್ತಾ ಇದ್ದೇವೆ. ಪೋರಬಂದರಿನ ಬೀದಿಗಳಲ್ಲಿ ಇದ್ದೇವೆ. ಪೋರಬಂದರಿನ ಕೀರ್ತಿ

ಹೋಗ್ಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೌದಲ್ವಾ? ಎಲ್ಲರೂ ಕೇಳಿದಾಗ ನೋಡಿದಾಗಲೂ ಅದ್ರ ಬಗ್ಗೆ ಕುತೂಹಲ ಬರೋದು. ನೆಕ್ಸ್ಟ್ ನಿಮ್ಮ ಟ್ರಿಪ್ಪನ್ನು ಎಲ್ಲಿಗೂ ಪ್ಲ್ಯಾನ್ ಮಾಡಬೇಡಿ, ಗುಜರಾತಿಗೆ ಪ್ಲ್ಯಾನ್ ಮಾಡಿ. ಯಾಕಂದರೆ ಗುಜರಾತಲ್ಲಿ ಬರೀ ಪೋರ್ಬಂದ್ರಲ್ಲ, ತುಂಬ ಒಳ್ಳೊಳ್ಳೆ ಜಾಗಗಳಿದೆ ನೋಡೋದಕ್ಕೆ. ಹಾಗಾಗಿ ಒಂದ್ಸಲ ಗುಜರಾತಿಗೆ ಹೋಗಿ ಬನ್ನಿ. ಹಾಗೆ ಅಲ್ಲೆಲ್ಲ ಶಾಪಿಂಗ್ ತುಂಬ ಕಡಿಮೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳ್ತಾರ್ರಿ, ನನಗೂ ಗೊತ್ತಿಲ್ಲ, ಹಂಗೆ ಅಂದಿದ್ದಾರೆ. ನಾನು ಒಂದ್ಸಲ ಹೋಗಬೇಕು. ಹಾಗಾದರೆ ಮುಂದಿನ ಸಂದೇಶ ಯಾರು ಕಳಿಸಿದ್ರು ಅಂದರೆ, ಶಾಂತಾಚಾರ್ ಬಡಿಗೇರ್ ಅವರು ಹೇಳ್ತಾ ಇದ್ದಾರೆ. ವಿವಿಧ ಸ್ಥಳಗಳ ಇತಿಹಾಸ, ಸಂಸ್ಕೃತಿ ಹಾಗೂ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡುವ ಈ ಕಾರ್ಯಕ್ರಮ ನಮಗೆ ಹೊಸ ಜ್ಞಾನ ನೀಡುತ್ತೆ. ಗುಜರಾತ್ನ ಪೋರ್ಬಂದರ್ಗೆ ಭೇಟಿ ನೀಡಿದ್ದೇವೆ. ಪೋರ್ಬಂದರ್ ಒಂದು ಐತಿಹಾಸಿಕ ಕಡಲ ತೀರದ ನಗರ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮಸ್ಥಳ ಆಗಿದೆ. ಹಾಗೆ ಕೃಷ್ಣನ ಬಾಲ್ಯದ ಸ್ನೇಹಿತ ಸುಧಾಮ ಅವರ ಜನ್ಮಸ್ಥಳವೂ ಹೌದು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದ ಮೂಲಕ ನಾವು ಭೇಟಿ ನೀಡಿದಂತಹ ಸ್ಥಳಗಳನ್ನು ಮತ್ತೊಮ್ಮೆ ನೆನಪಿಸಿಕೊಳ್ತಾ ಇದ್ದೇವೆ, ಮಾಹಿತಿಗೋಸ್ಕರ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಪೋರಬಂದಿನ ವಿವರಣೆ ನೀವು ಕೊಟ್ಟಿದ್ದು ನೋಡಿ ನನಗೆ ಅಲ್ಲಿಗೆ ಹೋಗಿ ಬಂದಷ್ಟೇ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ ಅನಂತಮೂರ್ತಿಯವರು ಶೃಂಗೇರಿಯಿಂದ. ಇನ್ನೂ ಮುಗ್ದಿಲ್ಲ ರೀ, ಪೋರಬಂದರ್ ಟ್ರಿಪ್ ಇನ್ನೂ ಬಾಕಿ ಇದೆ, ಇನ್ನೂ ತುಂಬ ಜಾಗಗಳಿಗೆ ಹೋಗೋದಿದೆ. ಹೇಳ್ತೀನಿ, ನೀವು ಇಷ್ಟಕ್ಕೆ ಖುಷಿಯಾಯಿತು ಅಂತೆಲ್ಲ ನನಗೆ ಒಂಥರ ಕಾರ್ಯಕ್ರಮ ಮುಗೀತು ಅನ್ನೋ ಥರ ಮೆಸೇಜ್ನ ಕಳಿಸ್ಬೇಡಿ, ಇನ್ನೂ ತುಂಬ ಇದೆ, ಬಾಕಿ ಇದೆ ಹೇಳ್ತೀನಿ. ಆದರೆ 4:30 ಏಷ್ಯನ್ ಗೇಮ್ಸ್ ಅಪ್ಡೇಟ್ಸ್ ಇದೆ, ಅದು ಮುಗಿದಾದ ನಂತರ ಮತ್ತೆ 5 ನಿಮಿಷ ಬಿಟ್ಟು ನಿಮ್ಮೊಂದಿಗೆ ನಾನು ಜೊತೆ ಆಗ್ತೀನಿ. ಪೋರಬಂದರಿನ ಟ್ರಿಪ್ನ ನಿಮಗೆ ಮಾಡಿಸ್ತೀನಿ. ಮತ್ತೆ ಎಲ್ಲಿ ಹೋಗೋದು ನೆಕ್ಸ್ಟು ಅಂತ ಹೇಳ್ತೀನಿ. ಸುಧಾಮನ ದೇವಸ್ಥಾನ ಇದೆಯಂತೆ, ಸುಧಾಮನ ದೇವಸ್ಥಾನನೂ ಸಹ ನೋಡ್ಬರೋಣ. ಏನೇನಿದೆ ಅಲ್ಲಿ, ಏನು ಸ್ಪೆಷಾಲಿಟಿ ಇದೆ ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಎಲ್ಲೂ ಹೋಗ್ತಾ ಕಾಯ್ತಾ ಇರಿ ಪ್ಲೀಸ್. ಸ್ಟೇ ಟ್ಯೂನ್ ಟು FM ರೈನ್ಬೋ.

ಸ್ನೇಹಿತರೆ, ತಮ್ಮೆಲ್ಲರಿಗೂ ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ಗುಜರಾತ್ನ ಪೋರವೊಂದರಲ್ಲಿ ನಾವೀಗ ಇದ್ದೇವೆ. ಕೀರ್ತಿ ಮಂದಿರವನ್ನಂತೂ ನೋಡಿದ್ದಾಯ್ತು. ಮುಂದಿನ ನಮ್ಮ ಪ್ರಯಾಣ ನಡೀತಾ ಇದೆ. ಮುಂದುವರೆದು ಸುಧಾಮ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಸುಧಾಮ ಮಂದಿರ ಅಂತಂದರೆ ನಿಮಗೆ ಗೊತ್ತೇ ಇರ್ಬೋದು, ಕೃಷ್ಣನ ಪ್ರಿಯ ಸ್ನೇಹಿತ ಸುಧಾಮ. ದೇವಾಲಯಗಳನ್ನು ನಾವು ಯಾವಾಗಲೂ ದೇವರಿಗಳಿಗಾಗಿ ನಿರ್ಮಿಸಿರೋದನ್ನು ನೋಡಿರ್ತೀವಿ. ಇದು ಶ್ರೀಕೃಷ್ಣನ ಬಾಲ್ಯದ ಸ್ನೇಹಿತ ಮತ್ತು ಭಕ್ತನಿಗಾಗಿ ನಿರ್ಮಿಸಲಾದಂತಹ ಏಕೈಕ ದೇವಾಲಯ. ಸುಧಾಮನು ವಾಸಿಸುತ್ತಿದ್ದ ಜಾಗವನ್ನು ನಂತರ ಇದನ್ನು ಒಂದು ದೇವಾಲಯವಾಗಿ ನಿರ್ಮಾಣ ಮಾಡಲಾಗಿದೆಯಂತೆ. ಸುಧಾಮ ಹಾಗೂ ಅವರ ಪತ್ನಿ ಸುಶೀಲಾ ಅವರ ಮೂರ್ತಿಗಳಿರುವಂತಹ ದೇವಸ್ಥಾನ. ಇಲ್ಲಿ ಶ್ರೀಕೃಷ್ಣ ಮತ್ತು ರುಕ್ಮಿಣಿಯನ್ನು ಗರ್ಭಗುಡಿಯಲ್ಲಿ ನಾವು ನೋಡಬಹುದು.

ಸುಧಾಮ ಮಂದಿರದಲ್ಲಿ ಮತ್ತೊಂದು ರೌಂಡ್ ಹೊಡ್ಕೊಂಡು ಬರೋಣ, ಮತ್ತೇನಿದೆ ಅಂತೆಲ್ಲ ತಿಳ್ಕೊಳ್ಳೋಣ. ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಸೋಮನಾಥ ಮತ್ತು ಕಲ್ಪಶ್ರೀ ಗುರು ಸಿದ್ದಾಪುರ ಗ್ರಾಮದಿಂದ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಆತ್ಮೀಯ ನಿರೂಪಕರಿಗೆ, 10 ಪೈಸೆ ಖರ್ಚು ಕೂಡ ಇಲ್ಲದೆ ನಮ್ಮನ್ನೆಲ್ಲ ಗುಜರಾತ್ನ ಪೋರಬಂದರಿಗೆ ತಾವು ಕರೆದುಕೊಂಡು ಹೋಗಿ ಬಂದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ನೀವೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ನಮ್ಮ ಜೊತೆ ಬಂದಿದ್ದಕ್ಕೂ ನಾವು ಧನ್ಯವಾದಗಳು ಹೇಳಲೇಬೇಕು. ಅದ್ರ ಕೊನೆಯಲ್ಲಿ ಹೇಳ್ತೀವಿ, ಇರಿ ಇರಿ, ಇನ್ನೂ ಸ್ವಲ್ಪ ಜಾಗಗಳು ನೋಡೋದಿದೆ. ಇನ್ನು ಜಸ್ಟ್ ಕೀರ್ತಿ ಮಂದಿರದಿಂದ ಇವಾಗ ಸುಧಾಮ ಮಂದಿರಕ್ಕೆ ಬಂದಿದ್ದೀವಪ್ಪ. ನಿಮ್ಗೆ ಗೊತ್ತಿತ್ತಾ, ಇದು ಪ್ರಪಂಚದಲ್ಲಿರುವಂಥ ಏಕೈಕ ಸುಧಾಮ ಮಂದಿರ ಅಂತೆ, ಸುಧಾಮನಿಗೋಸ್ಕರ ಇರುವಂತಹ ಏಕೈಕ ಮಂದಿರ. ಸುಧಾಮ ಹಾಗೂ ಕೃಷ್ಣನ ಕಥೆ ಅಂತೂ ನಿಮ್ಗೆ ಗೊತ್ತೇ ಇದೆ. ಸುಧಾಮನ ಗುರುಕುಲದ ಸ್ನೇಹಿತ ಕೃಷ್ಣ ಹಾಗೂ ಸುಧಾಮ ಅವರು ಗುರುಕುಲದಲ್ಲಿ ಸ್ನೇಹಿತರಾಗಿರ್ತಾರೆ. ನಂತರ ತನ್ನ ಸ್ನೇಹಿತನನ್ನು ನೋಡೋದಕ್ಕೆ ಹೋಗಬೇಕು ಅಂತ ಸುಧಾಮ ಮನಸ್ಸು ಮಾಡಿದಾಗ ತುಂಬ ಕಡು ಬಡತನದಲ್ಲಿರ್ತಾರೆ, ಅವ್ರ ಬಳಿ ಏನೂ ಇರೋದಿಲ್ಲ ಸ್ನೇಹಿತನನ್ನು ನೋಡೋದಕ್ಕೆ. ಆಗ ಅವರ ಹೆಂಡತಿ ಮನೆಯಲ್ಲಿ ಮಾಡಿದಂತಹ ಅವಲಕ್ಕಿಯನ್ನು ಕೊಡ್ತಾರೆ. ಅವಲಕ್ಕಿ ಕೃಷ್ಣನಿಗೆ ಪ್ರಿಯವಾದಂತಹ ಭೋಜನ ಅಂತ ಎಲ್ರಿಗೂ ಗೊತ್ತಿರೋಂಥದ್ದು. ಅದನ್ನು ತಗೊಂಡೋಗಿ ಕೃಷ್ಣ ಸುಧಾಮರ ಭೇಟಿಯಾಗುತ್ತೆ, ಕೃಷ್ಣ ಸಂತೃಪ್ತನಾಗ್ತಾನೆ ಅನ್ನೋ ಕತೆ ನಿಮಗಂತೂ ಗೊತ್ತೇ ಇದೆ. ಈ ಕಥೆಯನ್ನು ನೆನಪಿಸ್ತಾ ಮತ್ತೊಂದು ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ, ಮತ್ತಷ್ಟು ಮಾಹಿತಿ ಇದೆ, ಪೋರ್ಬಂದರಲ್ಲಿ ಮತ್ತಷ್ಟು ಸುತ್ತಾಡೋಣ. ಎಲ್ಲೂ ಹೋಗದೆ ಕಾಯ್ತಾ ಇರಿ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು.

ದ ಡೆವಿಲ್ ಚಿತ್ರದ ಹಾಡನ್ನು ಕೇಳಿಬಂದರೆ ಹರ್ಷಿಕಾ ದೇವನಾಥ್ ಅವರ ಸಂಗೀತ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ ಹಾಗೂ ವಿ ಅಬ್ಬಿ ಅವರು ಧ್ವನಿಗೂಡಿಸಿದಂತಹ ಗೀತೆಗೆ ಪ್ರಮೋದ್ ಮರ್ಮಂತೆ ಅವರ ಸಾಹಿತ್ಯ ಹಾಗೂ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ. ಸ್ನೇಹಿತರೆ, ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಪೋರಬಂದರಿನಲ್ಲಿ ಸುತ್ತಾಡ್ತಾ ಇದ್ವಿ. ಪೋರಬಂದರಿನ ಕೀರ್ತಿ ಮಂದಿರ, ನಂತರ ಸುಧಾಮ ಮಂದಿರವನ್ನು ನೋಡ್ಕೊಬಂದಾಯಿತು. ಈಗ ಮುಂದಿನ ನಮ್ಮ ಪ್ರಯಾಣ ಸಾಗ್ತಾ ಇದೆ ಶ್ರೀಹರಿ ಮಂದಿರ ಅಥವಾ ಸಂದೀಪನಿ ವಿದ್ಯಾಪೀಠದ ಕಡೆಗೆ. ಇದು ನಗರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಬೃಹತ್ ಮತ್ತು ಭವ್ಯವಾದ ದೇವಸ್ಥಾನ ಇದು ಆಧುನಿಕ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದೆ. ವೈದಿಕ ಶಿಕ್ಷಣ ನೀಡುವಂತಹ ಗುರುಕುಲವೂ ಸಹ ಇಲ್ಲಿದೆ. ಮುಂದಿನ ನಮ್ಮ ಪ್ರಯಾಣ ಭಾರತ ಮಂದಿರದ ಕಡೆಗೆ. ಇದು ಭಾರತ ಮಾತೆಗೆ ಸಮರ್ಪಿತವಾದಂತಹ ವಿಶಿಷ್ಟ ಮಂದಿರ. ಭಾರತೀಯ ಸಂಸ್ಕೃತಿ, ಇತಿಹಾಸ ಮತ್ತು ಪುರಾಣಗಳನ್ನು ಬಿಂಬಿಸುವಂತಹ ಸುಂದರ ಶಿಲ್ಪಕಲೆಗಳು ಮತ್ತು ಭಿತ್ತಿಚಿತ್ರಗಳನ್ನು ನಾವು ಇಲ್ಲಿ ನೋಡಬಹುದು. ಇದಲ್ಲದೆ ಪೋರಬಂದರ್ನಲ್ಲಿ ಹುಜೂರ್ ಪ್ಯಾಲೇಸ್ ಅಂತ ಇದೆ, ಹುಜೂರ್ ಅರಮನೆ ಅಂತ ಕರೀತಾರೆ. ಕರಾವಳಿಯ ತೀರದಲ್ಲೇ ನೆಲೆಗೊಂಡಿರುವಂತಹ ಈ ಭವ್ಯ ಅರಮನೆಯನ್ನು ರಾಣಾ ನಟವರ್ ಸಿಂಹಜಿ ಅವರು ಯುರೋಪಿಯನ್ ಶೈಲಿಯಲ್ಲಿ ನಿರ್ಮಿಸಿದರು. ಸದ್ಯಕ್ಕೆ ಒಳಗೆ ಹೋಗಲು ಅನುಮತಿ ಇಲ್ಲದೇ ಇರೋ ಕಾರಣ ಇದರ ವಾಸ್ತುಶಿಲ್ಪವನ್ನು ಹೊರಭಾಗದಿಂದಲೇ ಪ್ರವಾಸಿಗರು ನೋಡಬಹುದಾಗಿದೆ. ಸ್ನೇಹಿತರೆ, ಪೋರ್ಬಂದರ್ನಲ್ಲಿ ಇನ್ನೇನು ಇದೆ ಅಂತ ನೋಡೋಣ. ಹಾಗೆ ನೀವು ತೋರಿಸ್ತಾ ಇರೋಂಥ ಸ್ಥಳಗಳ ಬಗ್ಗೆ ನಾವು ನೋಡಿ ತುಂಬ ಖುಷಿ ಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಶೆಕೆನೂ ಬಹಳ ಇದೆ, ಸಾಯಂಕಾಲದವರೆಗೆ ಪ್ರವಾಸ ಮುಗಿಸಿ ಬಂದರೆ ಚೆನ್ನಾಗಿರುತ್ತೆ ಅಂತ. ಹೌದು ಹೌದು, ನೀವಿರೋದು ಸಮುದ್ರ ತೀರದಲ್ಲಿ, ಅದಕ್ಕೆ ಶೆಕೆ ಜಾಸ್ತಿ ಇದ್ದೇ ಇರುತ್ತೆ, ಸ್ವಲ್ಪ ತಡ್ಕೋಬೇಕು. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಹರಿಕೆರೆಯಿಂದ ಪಂಡಿತ್ ಚನ್ನಪ್ಪ ಅವರು, ಸಾರವಾಡದಿಂದ. ತುಂಬ ಸಂತೋಷ ನಿಮ್ಮ ಸಂದೇಶಗಳನ್ನ ನೋಡಿದಾಗ. ಮತ್ತಷ್ಟು ಜಾಗಗಳಿದೆ, ಹೋಗಿ ಬರೋಣ. ಇನ್ನೊಂದು ಭಾಗದಲ್ಲಿ ಎಲ್ಲ ಜಾಗಗಳನ್ನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ. ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ನೆನಪಿರಲಿ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ಹಂಸಲೇಖ.

ವಿಸ್ಮಯ ಜಗತ್ತಿನಲ್ಲೂ ಸಾಕ್ತಾ ಇರೋ ನಿಮ್ಮೆಲ್ಲರಿಗೂ ಹಬ್ಬ ಹಬ್ಬ. ಯಾಕಂದ್ರೆ ಇವತ್ತು ನಾವು ಪೋರ್ಬಂದಿರಿನ ಬೀದಿಗಳಲ್ಲಿ ಓಡಾಡ್ತಾ ಇದ್ದೀವಿ. ಈಗ ಮುಂದಿನ ನಮ್ಮ ಪ್ರಯಾಣ ಪೋರ್ಬಂದಿರ್ ಬೀಚ್ ಕಡೆಗೆ, ಚೌಪಾಟಿ ಬೀಚ್ ಕಡೆಗೆ ನಾವು ಹೋಗೋದು. ಅರಬ್ಬಿ ಸಮುದ್ರದ ತಟದಲ್ಲಿರುವಂತಹ ಈ ಸ್ವಚ್ಛ ಹಾಗೂ ಶಾಂತಿಯುತ ಬೀಚ್ ಪ್ರವಾಸಿಗರ ನೆಚ್ಚಿನ ತಾಣ ಅಂತಲೇ ಹೇಳ್ಬೋದು. ಇಲ್ಲಿ ಸನ್ಸೆಟ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೂ ಬೀಚ್ ವಾಕ್ನ ಇಷ್ಟಪಡೋರಿಗೂ ಸಹ ಈ ಜಾಗ ತುಂಬ ಇಷ್ಟ ಆಗುವಂತಹ ಜಾಗ ಅಂತ ಹೇಳ್ಬೋದು. ಮುಂದಿನ ನಮ್ಮ ಪ್ರಯಾಣ ಪೋರ್ಬಂದರ್ನ ಪಕ್ಷಿಧಾಮದ ಕಡೆಗೆ. ನಗರದ ಹೃದಯ ಭಾಗದಲ್ಲಿರುವ ಈ ಸಣ್ಣ ಪಕ್ಷಿಧಾಮವು ನೂರಾರು ಪ್ರಭೇದಗಳ ಸ್ಥಳೀಯ ಮತ್ತು ವಲಸೆ ಹಕ್ಕಿಗಳಿಗೆ, ವಿಶೇಷವಾಗಿ ಪೆಲಿಕನ್ ಹಾಗೂ ಫ್ಲೆಮಿಂಗೋಗಳ ಆಶ್ರಯ ತಾಣವಾಗಿದೆ. ಆಯಿತು, ಈಗ ಪಕ್ಷಿಧಾಮದಲ್ಲೂ ಸುತ್ತಾಡಿದ್ದಾಯಿತು. ಮುಂದಿನ ನಮ್ಮ ಪ್ರಯಾಣ ಜಾಂಬುವಾನ್ ಗುಹೆ ಕಡೆಗೆ. ಪೋರಬಂದರಿನಿಂದ ಸುಮಾರು 15 ಕಿಲೋಮೀಟರ್ ದೂರದ ರಣವಾವ್ ಎಂಬಲ್ಲಿರುವ ಈ ಪುರಾತನ ಗುಹೆಯು ರಾಮಾಯಣ ಕಾಲದ ಜಾಂಬವಂತನಿಗೆ ಸಂಬಂಧಿಸಿದ್ದಾಗಿದೆ ಎಂಬುದು ನಂಬಿಕೆ. ಗುಹೆಯ ಒಳಗೆ ನೈಸರ್ಗಿಕವಾಗಿ ನಿರ್ಮಾಣವಾದಂತಹ ಒಂದು ಶಿವಲಿಂಗವಿದೆಯಂತೆ. ಜಾಂಬುವಾನ್ ಗುಹೆ ಇದು ಜಾಂಬವಂತನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾಗುತ್ತೆ. ಪೋರ್ಬಂದರಿಂದ ಸುಮಾರು 15 ಕಿಲೋಮೀಟ್ರು ಮತ್ತೆ ಟ್ರಾವೆಲ್ ಮಾಡಿ ಹೋಗಬೇಕು. ಹಾಗೆ ಪೋರ್ಬಂದರಿಗೆ ಹೋದಾಗ ಗುಜರಾತ್ ಥಾಲಿ ನಿಮಗೆ ಗೊತ್ತಿರುವಂತಹದ್ದೇ. ಗುಜರಾತ್ ಥಾಲಿ ತುಂಬ ವಿಶೇಷವಾಗಿ ಚೆನ್ನಾಗಿರುತ್ತೆ. ಗುಜರಾತಿ ಶೈಲಿಯ ಊಟ ನೀವು ಅದನ್ನು ಸವಿಬೋದು, ಹಾಗೂ ಧೋಕ್ಲಾ ಖಾಂಡ್ವಿ ಮತ್ತು ಕರಾವಳಿ ಶೈಲಿಯ ವಿವಿಧ ಖಾದ್ಯಗಳನ್ನು ಅಲ್ಲಿ ನಾವು ಸವಿಬೋದು. ಹಾಗೆ ಗುಜರಾತ್ ಶೈಲಿಯ ಉಡುಪುಗಳನ್ನ ಊಟವನ್ನು ಸವಿದು ಗುಜರಾತ್ನಿಂದ ಹೊರಟು ಬರುವಂಥ ಸಮಯ ಆಯಿತು. ನೀವೆಲ್ಲ ರೆಡಿ ಆದರೆ ಆಗಿದ್ದರೆ ವಾಪಸ್ ಹೋಗೋದಕ್ಕೆ. ಹೇಗಿತ್ತು ಇವತ್ತು ಪೋರಬಂದರಿನ ಪ್ರಯಾಣ? ಪೋರಬಂದರ್ನಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ಸಂದೇಶ ಕಳಿಸಿ ತಿಳಿಸಿ.

ಸಂದೇಶ ಕಳಿಸಿದ್ದಾರೆ ಮೇಡಮ್, ನಾನು 3:30 ಕೇಳ್ತಾ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ಮಾಹಿತಿ ಚೆನ್ನಾಗಿದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ನಾಗಪತಿ ವಿ ಹೆಗಡೆ, SN ನಗರ, ಸಾಗರದಿಂದ. ನೋಡಿ, ನಿಮ್ಮನ್ನು ಸಾಗರದಿಂದ ಪೋರ್ಬಂದರ್ ಸಾಗರದವರೆಗೂ ನಾನು ಕರ್ಕೊಂಡೋಗಿ ಬಂದೆ. ಈ ಸಾಗರ ಬೇರೆ, ಆ ಸಾಗರ ಬೇರೆ, ಆದರೂ ಕರ್ಕೊಂಡೋಗಿ ಬಂದೆ. ಸಾಗರ ತೀರದಲ್ಲಿ ಒಂದು ಪ್ರಯಾಣವನ್ನು ಮಾಡಿ ಬಂದ್ವಿ. ಚೆನ್ನಾಗಿತ್ತಲ್ವಾ ಪೋರ ಬಂದಿರು? ನೋಡಿ, ಪುಣ್ಯಾತ್ಮರು ಹುಟ್ಟಿದ್ರಿಂದ ಪುಣ್ಯಸ್ಥಳವಾಯಿತು, ಪುಣ್ಯಸ್ಥಳವಾಗಿದ್ದರಿಂದ ಪುಣ್ಯಾತ್ಮರು ಹುಟ್ಟಿದ್ರೋ ಗೊತ್ತಿಲ್ಲ, ಆದರೆ ಎರಡಕ್ಕೂ ಒಂದೇ ಅರ್ಥ, ಒಂದೇ ಸಂಬಂಧ ಅಂತ ನಾವು ಹೇಳ್ಬೋದು. ಮತ್ತೊಂದು ವಿಷಯ, ದೇಶನಾದರೂ ಸುತ್ತಿ ನೋಡಬೇಕು, ಕೋಶನಾದರೂ ಓದಿ ನೋಡಬೇಕು ಅಂತ ಇದೆ. ಅದಕ್ಕೆ ಮತ್ತೊಂದು ಎಡಿಷನ್ನು, ದೇಶನೂ ಓದೋಕ್ಕಾಗದೆ ಕೋಶನೂ, ಕ್ಷಮಿಸಿ, ದೇಶನೂ ಸುತ್ತೋಕ್ಕಾಗದೆ ಕೋಶನೂ ಓದೋಕ್ಕಾಗದೆ ಇದ್ದರೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಕೇಳಿ ಪ್ರತಿ ಶುಕ್ರವಾರ 4 ರಿಂದ 5 ಗಂಟೆವರೆಗೂ ಅಂತ ಹೇಳ್ತಾ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಪೋರ್ಬಂದರ್ ಬಗ್ಗೆ ಉತ್ತಮ ಮಾಹಿತಿ ಜೊತೆಗೆ ಸುಮಧುರ ಗೀತೆಗಳ ಪ್ರಸಾರ ಮಾಡ್ತಾ ಇರೋ ತಮಗೆ ಅನಂತ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ ಲಿಂಗಸೂರು ತಾಲೂಕಿನ ನವಲಿಯಿಂದ YB ಚಳ್ಳಮರದ ಅವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಮೇಡಮ್, ಪೋರ್ಬಂದರ್ ಕಡೆಗೆ ಹೋಗಿ ಗಾಂಧೀಜಿ ಜನ್ಮಸ್ಥಳ, ಹಾಗೆ ಕೃಷ್ಣ ಸುಧಾಮರ ಸ್ನೇಹದ ಪ್ರತೀಕವಾಗಿ ಕಟ್ಟಿರುವಂತಹ ಸುಧಾಮ ಮಂದಿರ, ಹಾಗೆ ಭಾರತಿ ಮಂದಿರ, ಹಲವಾರು ಸ್ಥಳಗಳನ್ನು ತೋರಿಸ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಮಯ ಆಗ್ತಾ ಬಂತು, ನಮ್ಮನ್ನು ವಾಪಸ್ ಬರ್ತಾ ಇಳಿಸಿ ಬೆಂಗಳೂರಿಗೆ. ಹಸುಗಳಿಗೆ ಎಲ್ಲ ತಿಂಡಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಬಿಳೆಬಾವಿಯಿಂದ ಮಂಜುನಾಥ್ ಅವರ ಇಂದ್ರಿಂದ. ಖಂಡಿತವಾಗ್ಲೂ ನಿಮ್ಮ ಊರಿಗೆ ನಿಮ್ಮನ್ನು ಸೇಫ್ ಆಗಿ ತಲುಪಿಸಿದ್ದೀನಿ ಅನ್ನೋ ನಂಬಿಕೆಯಲ್ಲಿ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಸ್ನೇಹಿತರೆ, ಇಲ್ಲಿಗೆ ಕಾರ್ಯಕ್ರಮಗಳು ಮುಗಿತಾ ಇದೆ. ಬೆಳಗ್ಗೆ 11 ಗಂಟೆಯಿಂದ 5 ಗಂಟೆವರೆಗಿನ ಪ್ರಸಾರದಲ್ಲಿ ಭಾಗಿಯಾಗಿದ್ದು ನಾನು ನಿಮ್ಮ ನೆಚ್ಚಿನ RJ ಸಿಂಧು. 5 ಗಂಟೆಯಿಂದ ನಿಮ್ಮ ಜೊತೆ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಯಾರಿರ್ಬೋದು ಅಂತ ಗೆಸ್ ಮಾಡ್ತೀರಾ ಅಥವಾ ಹೇಳ್ಬಿಡ್ಲಾ? RJ ಚೈತ್ರ ಅವರು ನಿಮ್ಮನ್ನು ಭೇಟಿಯಾಗೋದಕ್ಕೆ ಕಾಯ್ತಾ ಇದ್ದಾರೆ. ಸ್ಟೇ ಟ್ಯೂನ್ ಟು FM ರೈನ್ಬೋ ಅಂತ ಹೇಳ್ತಾ ನನಗೆ ಹೋಗೋದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ತಾ ನಮಸ್ಕಾರ.

ಕೊನೆಯ ಹಾಡು ಮೂಡಿ ಬರ್ತಾ ಇದೆ. ಸುಫ್ರಮ್ ಸೋ ಚಿತ್ರದಿಂದ ಪೃಥ್ವಿ ಅವರ ಸಾಹಿತ್ಯ ಹಾಗೂ ಕೆ ಸುಮೇಧ್ ಅವರ ಸಂಗೀತ ಇರುವಂತಹ ಹಾಡು ಸಿದ್ಧಾರ್ಥ ಬೆಳಮಣ್ಣು ಅವರ ಧ್ವನಿಯಲ್ಲಿ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ಸೃಷ್ಟಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ 101.82 MHz FM ಕಂಪನಾಂಕಗಳು. ಈಗ ಸಮಯ 5:16. ನಿಲಯದ ಇಂದಿನ ಸಂಜೆ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ರೇವಣಸಿದ್ದನ ನಮಸ್ಕಾರಗಳು ಹಾಗೂ ಶುಭ ಸಂಜೆ.

0: ಮೊದಲಿಗೆ ಚಿತ್ರಗೀತೆಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಶರಪಂಜರ ಚಿತ್ರದ ಗೀತೆ. ಹಾಡಿದ್ದಾರೆ ಪಿ ಸುಶೀಲ, ಸಾಹಿತ್ಯ ವಿಜಯ ನಾರಸಿಂಹ, ಸಂಗೀತ ವಿಜಯ ಭಾಸ್ಕರ್.
1: LIC ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್. ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ. ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ಸ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
2: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ LIC ಏಜೆಂಟ್ನ ಕಾಂಟ್ಯಾಕ್ಟ್ ಮಾಡಿ.
1: LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
6: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
2: ಆಕಾಶವಾಣಿ
6: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
12: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.
13: ರಾಜ್ಕುಮಾರ್ ಮತ್ತು ಸುಲೋಚನಾ ಹಾಡಿರುವ ಕಾಮನಬಿಲ್ಲು ಚಿತ್ರದ ಯುಗಳ ಗೀತೆ, ಚಿ ಉದಯಶಂಕರ್ ಅವರ ಬರೆದ ಈ ಹಾಡಿಗೆ ಸಂಗೀತ ಉಪೇಂದ್ರ ಕುಮಾರ್ ಅವರದು.

ಕಾಂಕ್ರೀಟ್ ಕಾಡು ಬೆಳೀತಾ ಇದ್ದ ಹಾಗೆ ನಗರಗಳಿಂದ ಗುಬ್ಬಚ್ಚಿಗಳು ಮರೆಯಾಗುತ್ತಿವೆ. ಹಳ್ಳಿಗಳಿಂದ ಪಕ್ಷಿಗಳು ದೂರ ಆಗುವ ಕಾಲ ಇನ್ನು ಸ್ವಲ್ಪ ದೂರ ಮಾತ್ರ. ಅಭಿವೃದ್ಧಿಯ ಬರದಲ್ಲಿ ಗುಬ್ಬಚ್ಚಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದ ನಾವು ಗುಬ್ಬಚ್ಚಿಯ ದಿನವನ್ನು ಆಚರಿಸುತ್ತೇವೆ. ಮೊಬೈಲ್ ಟವರ್, ರೇಡಿಯೇಷನ್, ಬಹುಮಹಡಿ ಕಟ್ಟಡಗಳಿಂದ ಪ್ರತಿನಿತ್ಯ ಗುಬ್ಬಚ್ಚಿಗಳ ಸಂತತಿ ನಾಶವಾಗುತ್ತಿದೆ.

0: ಗುಬ್ಬಚ್ಚಿ ದಿನಕ್ಕೆ ಅರ್ಥ ಬರಬೇಕಾದರೆ ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಹಕ್ಕಿಗಳಿಗೆ ಕಾಳು ನೀರಿನ ವ್ಯವಸ್ಥೆ ಮಾಡಿ ಉಳಿದಿರುವ ಪಕ್ಷಿ ಸಂಕುಲವನ್ನು ಸಂರಕ್ಷಿಸಿ.
1: ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು ರಚಿಸಿದ್ದಾರೆ ಚಿ ಉದಯ ಶಂಕರ್, ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಕೆ ಪ್ರಭಾಕರ್ ಶಾಸ್ತ್ರಿ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಟಿ ಜಿ ಲಿಂಗಪ್ಪ. ಸಾಕು ಮಗಳು ಚಿತ್ರಕ್ಕಾಗಿ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ.

0: ಇಲ್ಲ, ಕಡಿಬೇಡ ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದು ಸಸಿ ನೆಡ್ತೀನಿ, ದಿನಾಲೂ ಅದಕ್ಕೆ ನೀರು ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
3: ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ, ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹಾಡಿರುವ ಈ ಗೀತೆಗೆ ಸಾಹಿತ್ಯ ಒದಗಿಸಿದ್ದಾರೆ ಆರ್ ಎನ್ ಜಯಗೋಪಾಲ್, ಸಂಗೀತ ಇಳಯರಾಜಾ.

ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಮಾನಸ ಸರೋವರ ಚಿತ್ರದ ಗೀತೆ. ಹಾಡಿದ್ದಾರೆ ಎಂ ಎನ್ ವಾಯಸರಾವ್ ಅವರ ಪದಗಳಿಗೆ ಸ್ವರ ಸಂಯೋಜಿಸಿದ್ದಾರೆ ವಿಜಯ್ ಭಾಸ್ಕರ್. ಹಾಡಿದ್ದಾರೆ ಜಯಚಂದ್ರನ್.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಉಯ್ಯಾಲೆ ಚಿತ್ರದ ಗೀತೆಯನ್ನು ಕೇಳಿ ಪಿ ಸುಶೀಲ ಅವರ ಕಂಠಸಿರಿಯಲ್ಲಿ. ಈ ಗೀತೆಗೆ ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ವಿಜಯ್ ಭಾಸ್ಕರ್.

ಈಗ ಕೇಳಿ ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆ. ಕೇಳಿ ಬರಲಿರುವ ಧ್ವನಿಗಳು ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರದು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ಜಿ ಕೆ ವೆಂಕಟೇಶ್.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

0: ಒಂದರ ಮೇಲೊಂದರಂತೆ ಮೂರು ಹೆಣ್ಣು ಹೆತ್ತ ಗಂಗಾಳ ಬಡುಕಲು ದೇಹ ಸಾಗುತ್ತಿದೆ ಅಂತಿಮ ಯಾತ್ರೆಯತ್ತ.
1: ತಾಯಿ ಇಲ್ಲದ ಮಕ್ಕಳನ್ನ ದೇವ್ರ ನೋಡ್ಕೋಬೇಕು. ಏನ್ ಕರ್ಮ, ಏನ್ ಸಮಾಧಾನ ಮಾಡ್ಕೋ ಅಪ್ಪ, ಎಷ್ಟು
2: ಸಮಾಧಾನ.

0: ಈಗ ತಿದ್ದಿಟ್ಟು ಗೊಂಬೆ ಅಂತ ನನ್ನ ಮಗಳ ಜೀವನ ತೆಗೆದ್ರೆಲ್ರು ಗಂಡು ಬೇಕು ಗಂಡು ಬೇಕು ಗಂಡು ಬೇಕು ಅಂತ. ಅಯ್ಯೋ ದೇವ್ರೇ, ನಿಮ್ಮಂತವ್ರಿಗೆ ದಂಡ ಆದ್ರೇನು ಜೇಲ್ ಆದ್ರೇನು ಐತೇನ್ರ ಮಾನ ಮರ್ಯಾದಿ? ಕೈ ಬಿಡ್ರಿ ನಂದು. ಚೆನ್ನಮ್ಮ, ಇಂದ್ರವ್ವ, ಕಲ್ಪನಾ ಚಾವ್ಲಾ, ಸೈನಾ, ಸಾನಿಯಾ, ಮೇರಿ ಕೋಮ್, ಇವರೆಲ್ಲ ಹೆಣ್ಮಕ್ಳಲ್ಲೇನ್ರು? ನಿಮ್ಮವ್ವ ನಮ್ಮವ್ವ ಹೆಣ್ಣಲ್ಲೇನ್ರು? ಹೆಣ್ಣಲ್ಲೇನ್ರು ಹೇಳ್ರಿ, ಯಾವ ಕಾಲ್ದಾಗ ಇದ್ದೀರಿ ಹೇಳ್ರಿ?
1: ಬದುಕು ಹೀಗೆ ಕೊನೆಯಾಗಬೇಕು ಯೋಚಿಸಿ. ಈಗ ಮುಗಿಯದ ಕತೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ಆರ್ ಎನ್ ಜಯಗೋಪಾಲ್ ಆರ್ ಎನ್ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ, ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ರಾಜ್ಕುಮಾರ್. ಚಿತ್ರ ನಾನಿನ ಮರೆಯಲಾರೆ.

ಈಗ ಕೇಳಿ ಕಥೆ ವ್ಯಕ್ತಿತ್ವದ ಕಿರೀಟ ಸಭ್ಯ ವರ್ತನೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ. ಮೊಂಡ ಸ್ವಭಾವದವನು, ಗರ್ವಿಷ್ಠನು, ಪ್ರಜೆಗಳ ಬಗ್ಗೆ ಒಂದು ರೀತಿಯ ತಿರಸ್ಕಾರ ಭಾವನೆ ಹೊಂದಿದವನು. ರಾಜನ ಈ ನಡವಳಿಕೆಯಿಂದ ಅಸಮಾಧಾನಗೊಂಡಿದ್ದ ಪ್ರಜೆಗಳು ಅವನಿಗೆ ವಿಧೇಯರಾಗಿರಲಿಲ್ಲ, ಗೌರವ ಕೊಡುತ್ತಿರಲಿಲ್ಲ, ಹೇಳಿದ ಮಾತುಗಳನ್ನು ಕೇಳುತ್ತಿರಲಿಲ್ಲ, ವಹಿಸಿದ ಕೆಲಸವನ್ನು ಸರಿಯಾಗಿ ಮಾಡುತ್ತಿರಲಿಲ್ಲ. ಹೀಗಾಗಿ ರಾಜನಿಗೆ ಕೋಪ ಬಂದರೂ ಶಿಕ್ಷೆ ವಿಧಿಸಿದರೆ ಪ್ರಜೆಗಳು ಎಲ್ಲಿ ನನ್ನ ವಿರುದ್ಧ ತಿರುಗಿ ಬೀಳುತ್ತಾರೋ ಎಂದು ಶಿಕ್ಷಿಸಲು ಹಿಂಜರಿಯುತ್ತಿದ್ದ. ಇದರಿಂದ ಪ್ರಜೆಗಳು ಅವನ ನಿಯಂತ್ರಣಕ್ಕೆ ಸಿಗದಂತಾದರು. ರಾಜನಿಗೆ ಇದೊಂದು ದೊಡ್ಡ ಸಮಸ್ಯೆಯಾಗಿ ಕಾಡಲಾರಂಭಿಸಿತು. ಇದಕ್ಕೊಂದು ಪರಿಹಾರ ಕಂಡುಹಿಡಿಯಲೇಬೇಕೆಂದು ಮಂತ್ರವಾದಿಯೊಬ್ಬನನ್ನು ಬರಮಾಡಿಕೊಂಡು, ನಿಮ್ಮ ಮಾಂತ್ರಿಕ ಶಕ್ತಿಯಿಂದ ಪ್ರಜೆಗಳು ನಾನು ಹೇಳಿದ ಹಾಗೆ ಕೇಳಿಕೊಂಡು ನನ್ನ ಅಧಿಕಾರಕ್ಕೆ ತಲೆಬಾಗುವಂತೆ ಮಾಡಿ ಎಂದ. ಮಂತ್ರವಾದಿ ಎಷ್ಟೇ ಎಲ್ಲ ಪ್ರಯತ್ನ ಮಾಡಿದರೂ ಪ್ರಯೋಜನವಾಗಲಿಲ್ಲ. ಈ ವಿಷಯ ತಿಳಿದ ಪರಸ್ಥಳದ ಯುವಕನೊಬ್ಬ ರಾಜನ ಬಳಿ ಹೋಗಿ, ಪ್ರಭುಗಳೇ, ನಾನು ಈ ಸಮಸ್ಯೆಯನ್ನು ಪರಿಹರಿಸುತ್ತೇನೆ, ನೀವು ರಟ್ಟಿನ ಎರಡು ತುಂಡುಗಳನ್ನು ಕೊಡಿ ಸಾಕು ಎಂದು ಹೇಳಿದ. ರಾಜ ಆಶ್ಚರ್ಯವಾಯಿತು. ಎರಡು ರಟ್ಟಿನ ತುಂಡುಗಳನ್ನು ಕೊಟ್ಟ. ಯುವಕ ಅದರ ಮೇಲೆ ಎರಡು ಪದಗಳನ್ನು ಬರೆದು, ಪ್ರಭುಗಳೇ, ನೀವು ಏನನ್ನು ಬಯಸುತ್ತೀರೋ ಅದನ್ನು ಕೋರಿಕೊಂಡು ಮೊದಲನೆಯ ಪದದಿಂದ ಆರಂಭಿಸಿ ನಿಮ್ಮ ಮಾತನ್ನು ಮುಂದುವರಿಸಿ, ಅದು ನೆರವೇರಿದ ನಂತರ ಮುಂದಿನ ಕೋರಿಕೆಗಾಗಿ ಎರಡನೇ ಪದವನ್ನು ಬಳಸಿ ಎಂದ. ಅದೇ ವೇಳೆಗೆ ಸರಿಯಾಗಿ ದಾರಿ ಹೊಕ್ಕನೊಬ್ಬ ತನ್ನ ಕಂಕುಳದಲ್ಲಿ ದೊಡ್ಡ ಟರ್ಕಿಯನ್ನು ಹಿಡಿದುಕೊಂಡು ಹೋಗುವುದನ್ನು ಕಂಡು ರಾಜ ರಟ್ಟಿನ ಮೇಲೆ ಬರೆದಿದ್ದ ಮೊದಲ ಪದವನ್ನು ಪ್ರಯೋಗಿಸಲು ಮುಂದಾಗಿ

ಅವನಿಗೆ ಕೇಳುವ ಹಾಗೆ, ದಯವಿಟ್ಟು ಇಲ್ಲಿ ಬನ್ನಿ, ಆ ಭವ್ಯವಾದ ಟರ್ಕಿಯನ್ನು ನೋಡಬೇಕೆನಿಸಿದೆ ಎಂದ. ತನ್ನ ಪಾಡಿಗೆ ತಾನು ಹೋಗುತ್ತಿದ್ದ ದಾರಿ ಹೊಕ್ಕ ದಯವಿಟ್ಟು ಎಂಬ ಪದ ಕಿವಿಗೆ ಬಿದ್ದೊಡನೆ ಹಿಂದಿರುಗಿ ನೋಡಿದ. ಕರೆದವನು ರಾಜ ಎಂದು ಗೊತ್ತಾದ ಕೂಡಲೇ ಓಡೋಡಿ ಬಂದ. ಮೊದಲ ಪದ ಸರಿಯಾಗಿ ಕೆಲಸ ಮಾಡಿದೆ ಎಂದು ಖುಷಿಪಟ್ಟ ರಾಜ ಟರ್ಕಿಯನ್ನು ಆಸಕ್ತಿಯಿಂದ ನೋಡಿ, ಬಹಳ ಚೆನ್ನಾಗಿದೆ ಎಂದ ರಾಜ. ರಾಜನ ಮಾತಿನಿಂದ ಸಂತಸಗೊಂಡ ದಾರಿ ಹೊಕ್ಕ, ಪ್ರಭುಗಳೇ, ನಾನಿನ್ನು ಹೋಗಬಹುದೇ ಎಂದ. ಧನ್ಯವಾದಗಳು ಎಂಬ ಎರಡನೇ ಪದವನ್ನು ಬಳಸಿ ನೀನಿನ್ನು ಹೋಗಬಹುದು ಎಂದ ರಾಜ. ಅದು ಕೆಲಸ ಮಾಡಿತು. ರಾಜನಿಗೆ ತಲೆಬಾಗಿ ವಂದಿಸಿ ದಾರಿ ಹೊಕ್ಕ ಅಲ್ಲಿಂದ ಹೊರಟ. ಇದನ್ನೆಲ್ಲ ಕಂಡ ಮಂತ್ರವಾದಿ ಮೊದಲುಗೊಂಡು ಅಲ್ಲಿ ನೆರೆದಿದ್ದವರಿಗೆಲ್ಲ ಆಶ್ಚರ್ಯಾಯಿತು. ಮಂತ್ರವಾದಿಯು ಮಾಡಲಾಗದ ಚಮತ್ಕಾರವನ್ನು ಎರಡು ರಟ್ಟಿನ ತುಂಡುಗಳಲ್ಲಿ ಬರೆದ ಎರಡು ಪದಗಳಿಂದ ಮಾಡಿದೆ, ಇವುಗಳನ್ನು ಎಲ್ಲಿ ಕಲಿತೆ, ಯಾರು ನಿನಗೆ ಹೇಳಿಕೊಟ್ಟರು ಎಂದು ರಾಜ ಕೇಳಿದ. ನಾನು ಚಿಕ್ಕಂದಿನಲ್ಲಿ ಓದುತ್ತಿದ್ದ ಶಾಲೆಯಲ್ಲಿ ಗುರುಗಳಿಂದ ಕಲಿತೆ. ಸನ್ನಡತೆಯಿಂದ ಏನನ್ನಾದರೂ ಪಡೆಯಬಹುದು, ಏನನ್ನಾದರೂ ಸಾಧಿಸಬಹುದು ಎಂದು ಗುರುಗಳು ಒಳ್ಳೆಯ ನಡೆ ನುಡಿಗಳ ಬಗ್ಗೆ ಆಗಾಗ ಹೇಳುತ್ತಿದ್ದರು. ಅವೆಲ್ಲ ಬಾಯಿಪಾಠವಾಗಿತ್ತು. ಅವುಗಳಲ್ಲಿ ತಟ್ಟನೆ ನೆನಪಿಗೆ ಬಂದ ದಯವಿಟ್ಟು ಹಾಗೂ ಧನ್ಯವಾದಗಳು ಎಂಬ ಎರಡು ಪದಗಳನ್ನು ಬರೆದೆ ಎಂದ. ಯುವಕನಿಂದ ಒಳ್ಳೆಯ ನಡೆನುಡಿಗಳ ಮಹತ್ವವನ್ನು ಕಲಿತ ರಾಜ ಅಂದಿನಿಂದ ತನ್ನ ನಡತೆಯನ್ನು ಬದಲಾಯಿಸಿಕೊಳ್ಳಲು ಪ್ರಾರಂಭಿಸಿದ. ಬದಲಾದ ರಾಜನ ವರ್ತನೆಯಿಂದ ಸಂತಸಗೊಂಡ ಪ್ರಜೆಗಳು ತಮ್ಮ ವರ್ತನೆಯನ್ನು ಬದಲಾಯಿಸಿಕೊಳ್ಳಲಾರಂಭಿಸಿದರು. ನಡೆ ನುಡಿ, ಹಾವ ಭಾವ, ವೇಷ ಭೂಷಣ, ಅಭಿವ್ಯಕ್ತಿ, ಪ್ರತಿಕ್ರಿಯೆಗಳ ಮೂಲಕ ಪ್ರಕಟವಾಗುವ ನಡವಳಿಕೆ ಅಥವಾ ವರ್ತನೆ ಗೆಲುವಿನ ಹಾದಿಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಸಭ್ಯವರ್ತನೆ ಎಂದರೆ ಸಂಸ್ಕಾರ. ಒಳ್ಳೆಯ ವರ್ತನೆ ಒಳ್ಳೆಯ ವ್ಯಕ್ತಿತ್ವಕ್ಕೆ ಕಿರೀಟವಿದ್ದಂತೆ. ಒಳ್ಳೆಯ ವರ್ತನೆ ಉನ್ನತಿಗೆ ಎಣೆಯಾದರೆ ಅನುಚಿತ ವರ್ತನೆ ಅವನತಿಗೆ ಕಾರಣವಾಗುತ್ತದೆ. ಜೀವನದಲ್ಲಿ ಮುನ್ನಡೆ ಸಾಧಿಸಲು ಅಗತ್ಯವಿರುವ ಜನಸಂಪರ್ಕ, ಸಹಕಾರ, ಸಾಮರಸ್ಯ ಇವೆಲ್ಲವೂ ಸಭ್ಯ ವರ್ತನೆಯಿಂದ ಸಾಧಿಸಲಾಗಬಹುದು ಅನ್ನುವುದು ತಿಳಿದುಬಂತು. ಒಳ್ಳೆಯ ನಡತೆ ಪ್ರೀತಿ, ಗೌರವ, ಹೆಸರು ತಂದುಕೊಡುತ್ತದೆ. ಶಿಕ್ಷಣ, ಉದ್ಯೋಗ ಇತ್ಯಾದಿ ಪದೇ ಪದೇ ಬದಲಾಯಿಸಬೇಕಾದ ಪ್ರಮೇಯವನ್ನು ತಪ್ಪಿಸುತ್ತದೆ. ಕೆಲಸಗಳು ಸುಲಭವಾಗಿ ಆಗುತ್ತವೆ. ಕಳೆದುಕೊಳ್ಳುವುದಕ್ಕಿಂತ ಪಡೆದುಕೊಳ್ಳುವುದೇ ಹೆಚ್ಚಾಗುತ್ತದೆ. ಸೋಲು ಗೆಲುವು ಉನ್ನತಿ ಅವನತಿಗಳಿಗೆ ವರ್ತನೆಗಳಿಗೂ ಮಾನದಂಡವಾಗಿರುವುದರಿಂದ ಎಲ್ಲಿ ಹೇಗೆ ಪರಿವರ್ತಿಸಬೇಕು, ವ್ಯವಹರಿಸಬೇಕು ಎನ್ನುವ ಅರಿವಿರಬೇಕು. ಬೇವನ್ನು ಬಿತ್ತಿದರೆ ಬೇವು, ಮಾವನ್ನು ಬಿತ್ತಿದರೆ ಮಾವು ಎಂಬಂತೆ ನಾವು ಇತರರೊಂದಿಗೆ ಹೇಗೆ ವರ್ತಿಸುತ್ತೇವೆಯೋ, ಇತರರು ನಮ್ಮೊಂದಿಗೆ ಹಾಗೆ ವರ್ತಿಸುತ್ತಾರೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಸದಾಭಿಪ್ರಾಯ ಮೂಡುವಂಥ ಒಳ್ಳೆಯ ನಡವಳಿಕೆಯ ಕಡೆಗೆ ನಮ್ಮ ಮನಸ್ಸು, ಆಲೋಚನೆಗಳು ಇರಬೇಕು. ನಮ್ಮ ನಡವಳಿಕೆಯಿಂದ ನಮಗಾದ ಲಾಭ ನಷ್ಟಗಳು ಎಷ್ಟು ಎಂಬುದರ ಅಂದಾಜು ಮಾಡಿ ನಷ್ಟಗಳು ಕಂಡುಬಂದಲ್ಲಿ ಲಾಭದ ಕಡೆಗೆ ತಿದ್ದಿ ಸರಿಪಡಿಸಿಕೊಳ್ಳಬೇಕು. ನಡವಳಿಕೆಯ ಕಾರಣದಿಂದಾಗಿಯೇ ಗೆದ್ದವರು ಇದ್ದಾರೆ, ಬಿದ್ದವರೂ ಇದ್ದಾರೆ ಎಂದಿರುವಾಗ ಜೀವನದಲ್ಲಿ ಕೆಳಗೆ ಬೀಳದೆ ಮೇಲೇರಬೇಕೆನ್ನುವರು ತಮ್ಮ ನಡವಳಿಕೆ ಹೇಗಿರಬೇಕೆನ್ನುವುದನ್ನು ತಾವೇ ನಿರ್ಧರಿಸಿಕೊಳ್ಳಬೇಕು ಅಲ್ವೇ ಪ್ರಿಯ ಕೇಳುಗರೆ? ಮಾರ್ಟಿನ್ ಲೂಥರ್ ಹೇಳುವ ಹಾಗೆ, ಒಂದು ದೇಶದ ಸಂಪತ್ತು ಆ ದೇಶದ ಅಧಿಕ ವರಮಾನವಲ್ಲ, ಕಟ್ಟಡಗಳ ಸೌಂದರ್ಯವಲ್ಲ, ಬದಲಿಗೆ ಸುರಕ್ಷಿತ ಚಾರಿತ್ರ್ಯವಂತ ನಾಗರಿಕರು, ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರುವ ಉತ್ತಮ ನಡವಳಿಕೆಗೆ ಸೋಲಬೇಕೆಂಬುದೇ ಇಲ್ಲ. ಏಕೆಂದರೆ ನಾವಂದುಕೊಂಡಿರುವಕ್ಕಿಂತ ಹೆಚ್ಚಿನ ಉಳಿತಾಯವನ್ನೇ ಮಾಡುವ ಉತ್ತಮ ನಡವಳಿಕೆ, ಉನ್ನತ ವ್ಯಕ್ತಿತ್ವವನ್ನು, ಉನ್ನತ ವ್ಯಕ್ತಿತ್ವವು ಇನ್ನಷ್ಟು ಉತ್ತಮ ಆಚಾರ ವಿಚಾರ ಆಲೋಚನೆಗಳನ್ನು ಹುಟ್ಟು ಹಾಕುತ್ತ

ಅಷ್ಟೇ ಇರುತ್ತದೆ ಅಲ್ವೇ ಪ್ರಿಯ ಕೇಳುಗರೆ? ನೀವೇನಂತೀರಾ, ತಿಳಿಸ್ತೀರಲ್ಲ? ಇದುವರೆಗೆ ವ್ಯಕ್ತಿತ್ವದ ಕಿರೀಟ ಸಭ್ಯ ವರ್ತನೆ ಕಥೆ ಕೇಳಿದಿರಿ. ಸಂಕಲನ ಸವಿತಾ ದೇಶಮುಖ್, ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಗುಮ್ಮಟ ನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ 101.8 FM.
1: ಈಗೊಂದು ಭಾವಗೀತೆ ಹಾಡಿದ್ದಾರೆ ಸುಲೋಚನಾ, ರಚನೆ ಲಕ್ಷ್ಮೀನಾರಾಯಣ ಭಟ್.

0: ಇದು ಆಕಾಶವಾಣಿ ವಿಜಯಪುರ. ಈಗ ಒಂದು ಭಾವಗೀತೆ ಕೇಳಿದ್ರಿ. ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಇಂದು ಮತ್ತೆ ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
0: ಈ ನಂತರ ಅಂದರೆ 6:10 ಚಜ್ಜಿ ರೊಟ್ಟಿ ಚೋಳಿಕಾಯಿ, ನಂತರ ನೀತಿಕತೆ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. 6:51 ಎಂದಿನಂತೆ ಕಿಸಾನ್ವಾಣಿ ಕಾರ್ಯಕ್ರಮ. ಇದರಲ್ಲಿ ಇಂದು ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ 84 ಗ್ರಾಮದ ಯುವ ರೈತರಾದ ದಿಲೀಪ್ ಕುಮಾರ್ ಮಲ್ಕಪ್ಪ ಮೌರ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಬಲೇಶ್ವರದ ಬಂಗಾರವ್ವ ಶಾಹೀರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. 7:45 ಕನ್ನಡ ಚಿತ್ರಗೀತೆಗಳು. 8:00 ಗಾತಾ ರಹೇ ಮೇರಾ ದಿಲ್. 8:30 ಪುಷ್ಪಹಾರ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. 9:15 ಗಣೇಶ್ ದೇಸಾಯಿ ಅವರು ಹಾಡಿರುವ ಭಾವಗೀತೆಗಳು ಬೆಂಗಳೂರು ಕೇಂದ್ರದಿಂದ. 9:30 ಕರೆಂಟ್ ಅಫೇರ್ಸ್. 10:00 ಏಷ್ಯನ್ ಗೇಮ್ಸ್ 2026 ಇದರ ದಿನದ ಮುಖ್ಯಾಂಶಗಳನ್ನು ಕೇಳುತ್ತೀರಿ. 10:20 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ಗೀತ ಚಂದ್ರಿಕೆ ಬಿತ್ತರವಾಗುವುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಪ್ರಮುಖ ಕಾರ್ಯಕ್ರಮಗಳು. ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:00 ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:30 ಚಿಂತನ ರಾಧಾಪ್ರಕಾಶ್ ಅವರಿಂದ. 6:35 ರೈತರಿಗೆ ಸಲಹೆಗಳು. 6:40 ಜನಪದ ಸಂಗೀತ. 7:15 ನಮ್ಮ ನಿಲಯದಿಂದ ಭಾವಗೀತೆಗಳು. 7:45 ಹಾಗೂ 9:45 ಚಿತ್ರಗೀತೆಗಳು ನಮ್ಮ ನಿಲಯದಿಂದ. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿಕತೆ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಬಿತ್ತರವಾಗುವುದು. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ತಮ್ಮ ಸಾರ್ವಜನಿಕ ಜೀವನದ 25 ವರ್ಷಗಳ ಕುರಿತು, ಸೇವೆಯ ಕುರಿತು ವಿಶೇಷ ಸರಣಿ ಕಾರ್ಯಕ್ರಮ. ಇನ್ನು ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಸ್ಫೂರ್ತಿ ಮಹಿಳಾ ತಂಡದ ಸದಸ್ಯರಿಂದ ದೇಶಭಕ್ತಿ ಗೀತೆಗಳು. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. ಪೈಲ್ಸ್ಗೆ ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಕುಲ್ದೀಪ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ನಾಳಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಾರ್ಮೇಷನ್ ಆಫ್ 10,000

FPOS. ಈ ಕುರಿತು ಮಾಹಿತಿ ಇದೆ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ನಾಳೆ 2:40 ಹಕ್ಕಿಯ ಬಳಗ. ನಂತರ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮದಲ್ಲಿ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರವಾಗುತ್ತವೆ. ಸಂಜೆ ನಿಲಯ ಪ್ರಸಾರ ಕಾರ್ಯದಲ್ಲಿ ಸಂಜೆ 5 ಗಂಟೆಗೆ ಚಜಿರು ಚೌಳಿಕಾಯಿ, ನಂತರ ಚಿತ್ರಗೀತೆಗಳು. 5:30 ಜ್ಞಾನವಾಣಿ, ರಸಪ್ರಶ್ನೆ, ನೇರ ಫೋನಿನ ಕಾರ್ಯಕ್ರಮ. 6:10 ಸಮಾಚಾರ ದರ್ಶನ. 6:50 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಕಿಸಾನ್ ವಾಣಿ, ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ನೋಂದಣಿ, ಶ್ರೀಮತಿ ಗಾಯತ್ರಿ ಅವರಿಂದ ಮಾಹಿತಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಬಿತ್ತರಗೊಳ್ಳುವ ಪ್ರಮುಖ ಕಾರ್ಯಕ್ರಮಗಳು. ಈಗ ಸಮಯ 6:05 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: who attended the Sarvdharm Prarthana this morning and paid floral tributes to the father of the nation. Vice President C.P. Radhakrishnan, Prime Minister Narendra Modi, Lok Sabha Speaker Om Birla, Union Housing and Urban Affairs Minister Manohar Lal and Delhi Chief Minister Rekha Gupta also paid tributes to Mahatma Gandhi at Rajghat. Vice President C.P. Radhakrishnan and Prime Minister Narendra Modi paid tributes to Mahatma Gandhi at Gandhi Smriti in New Delhi this evening. Several other dignitaries also paid tributes to Bapu. Eminent singers as well as school students sung devotional songs during the program. United Nations has welcomed India's approval of the 1.86 lakh crore rupees Green Energy Corridor Phase 3, describing the grid strengthening and battery storage scheme as a major step that will deliver big dividends for the country's people and economy. In a statement to a news agency, UN Climate Change Executive Secretary Simon Steele said the initiative would help India harness its growing renewable energy capacity, meet rising electricity needs, and further strengthen its position as a global leader. And that is the end of this news bulletin.
1: ಆಕಾಶವಾಣಿ ವಿಜಯಪುರ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ನಾನು ಎಲ್ಐಸಿ ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ ಅದರಲ್ಲಿ ಏನ್ ಸ್ಪೆಷಲ್ ನೋಡು ಅದರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ ಅದರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ ವಾವ್ ನನಗೂ ಎಲ್ಐಸಿ ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು
3: ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್
4: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
5: ಏ ಕಿರಣ, ಕಿರಣ ಈ ಕಡೆ ಎಲ್ಲಿ ಹೋಗಿದ್ದು?
6: ಏ ಸಾಗರ್, ಚಲೋ ಆಯ್ತು, ಭೇಟಿಯಾಗಿ ಈ ಕಡೆ ಯಾಕೆ ಬಂದೆ ನೀನ?
5: ಏ ನಾನ ಇಲ್ಲಿ ಸಿದ್ದೇಶ್ವರ ಗುಡಿಗೆ ಹೋಗಿದ್ದೆ, ಹಂಗೆ ಬರ್ತಾ ಇದ್ನೆ. ಇಲ್ಲೇ ಚಾ ಕುಡಿನ್ ಬಾರೋ.
6: ನಡಿ ಚಾ ಕುಡಿ ನಡಿ. ಈಗ ಈ ಕಡೆ ಸಿದ್ದೇಶ್ವರ ಗುಡಿ ಕಡೆ
5: ಅಂದ್ರೆ ಇವತ್ತ ಪೋಗು ಹಳಕಟ್ಟಿ ಅವ್ರ ಜನ್ಮದಿನ ಅಲ್ಲ?
6: ಇವತ್ತು ಹೌದನ?
5: ಇವತ್ತ ಜುಲೈ 2 ಅಲ್ಲ, ಹೋಗು ಹಳಕಟ್ಟೆ ಅವರ ಜನ್ಮದಿನ ಇತ್ತು. ಅಲ್ಲಿ ಸ್ವಲ್ಪ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಹಂಗ ಅಲ್ಲಿ ಒಬ್ಬರಿಗೆ ನಮ್ಮ ಗೆಳೆಯಾಗ ಭೇಟಿಯಾಗಿ ಬರೋದಿತ್ತ, ಅದ್ರ ಸಂಬಂಧ ಬಂದಿದ್ನಿ ಹಂಗ.
6: ಹೌದಾ?
5: ಪೋಗು ಹಳಕಟ್ಟೆ ಅವ್ರ ಬಗ್ಗೆ ನಿನಗೆ ಏನ್ರ ಗೊತ್ತನ?
6: ಅಷ್ಟೊಂದು ವಿವರವಾಗಿ ನನಗ ಗೊತ್ತಿಲ್ಲ. ಆದ್ರ ಅವರು ಇಲ್ಲಿ ನಾನು ನೋಡಿದ ಪ್ರಕಾರ ಅಂದ್ರ ವಚನ ಪಿತಾಮಹ ಅಂತ ಹೇಳಿ ಅವ್ರನ್ನ ಕರೀತಾರ.
5: ಹೌದೌದು,
6: ವಚನ ಪಿತಾಮಹ ಪಗು ಹಳಕಟ್ಟಿ ಅಂತ ಹೇಳಿ ಕರೀತಾರ. ಅದು ಒಂದು ಕೇಳಿನಿ.
5: ಇವರು ಸಂಶೋಧಕರು, ಸಾಹಿತ್ಯ ಪ್ರಚಾರಕರು ಮತ್ತು ಸಂಪಾದಕರು ಕೂಡ ಆಗಿದ್ರು ಇವರು.
6: ಹೌದಾ?
5: ಹ್ಮ್.
6: ಏ ನಿಂಗೆ ಗೊತ್ತಿದ್ರೆ ಹೇಳು.
5: ಇವ್ರ ಪೂರ್ಣ ಹೆಸರು ಗೊತ್ತೈತೆನ? ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅಂತ ಹೇಳಿ. ಇವರು ಧಾರವಾಡದಾಗ ಜನಿಸ್ತಾರ. ಜುಲೈ 2 ತಾರೀಕು 1880 ಇವ್ರ ಜನನ ಆಕೈತಿ. ಅದೇ ರೀತಿ ಇವರು ಉದ್ಯೋಗ ಅಂತ ಹೇಳ್ಬೇಕಂದ್ರೆ ಸಂಶೋಧಕರು, ಸಾಹಿತಿಗಳು ಮತ್ತು ವಕೀಲ ವೃತ್ತಿಯನ್ನು ಮಾಡ್ತಿದ್ರು ಇವರು.
6: ಹೌದಾ?
5: ಇವ್ರಿಗೆ ವಚನ ಪಿತಾಮಾ ಅಂತ ಹೇಳಿದ್ಲ, ಇದು ಅವ್ರಿಗೆ ಸಂದಂತ ಒಂದು ಬಿರುದು ನೋಡಪ್ಪ.
6: ಇದು ಯಾಕೆ ಬಂತು ವಚನ ಪಿತಾಮ ಅಂದ್ರೆ? ಏನು ವಚನಗಳನ್ನು ಬರೆದ್ರು? ಏನ
5: ಇವರು ವಚನಗಳನ್ನ ಸಂಗ್ರಹಣೆ ಮಾಡ್ತಿದ್ರು. ಅಂದ್ರ ಅಳಿವಿನ ಅಂಚಿನಲ್ಲಿರುವಂತ ಕೆಲವೊಂದಿಷ್ಟು ನಮ್ಮ ವಚನಕಾರರ ವಚನಗಳು ಕಳೆದು ಹೋಗ್ತಾ ಇದ್ದು, ಅವೆಲ್ಲ ಇವರು ಸಂಗ್ರಹಣೆ ಮಾಡಿ ಅವ್ರನ್ನ ಒಂದು ವಚನ ಸಂಗ್ರಹವನ್ನ ಮಾಡಿ ಇವರು ಮುಂದಿನ ಪೀಳಿಗೆಗೆ ವಚನಗಳು ಬರಲಿ ಅನ್ನುವಂತ ನೆನಪಿನಾಗೆ ಬರಲಿ, ಅವರು ಇದನ್ನು ಓದ್ಲಿ ಅನ್ನುವಂತ ಅದೊಂದು ಮನಸ್ಥಿತಿ ಇಟ್ಕೊಂಡ ಇವರು ವಚನಗಳನ್ನ ಸಂಗ್ರಹಣೆ ಮಾಡಿದ್ರು ನೋಡಪ್ಪ.
6: ಮತ್ತ ಇದ್ರ ಬಗ್ಗೆ ಗೊತ್ತಾಯ್ತಾನ? ಈ ನಮ್ಮ ವಿಜಯಪುರ ನಗರದಲ್ಲಿರುವಂತ ಸಿದ್ದೇಶ್ವರ ಬ್ಯಾಂಕಿನ ಸಂಸ್ಥಾಪಕರು ಅಂತ ಹೇಳ್ತಾ ಇರ್ತಾರ. ಅದಕ್ಕೆ ಅದ್ರ ಬಗ್ಗೆ ಏನು ಮತ್ತೆ ತಿಳ್ಕೊಂಡೇನು ನೀನು?
5: ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಅದ್ರ ಬಗ್ಗೆ ನಿನಗೆ ಏನ್ರ ಗೊತ್ತಿದ್ರೆ ಹೇಳಲ್ಲ.
6: ಅದೇ ಇವರು ಏನು ಸಂಸ್ಥಾಪಕರು ಅಂತಾರಲ್ಲ,
5: ಅಂದ್ರೆ
6: ಈ ಸಿದ್ದೇಶ್ವರ ಬ್ಯಾಂಕನ್ನ ಅವಾಗಿನ ಒಂದು ಸಂದರ್ಭದಲ್ಲಿ ಅದನ್ನ ಇವರ ಒಂದು ನಾಯಕತ್ವದಲ್ಲಿನೇ ಅದು ಸಿದ್ದೇಶ್ವರ ಸಂಸ್ಥೆಯನ್ನ ಮತ್ತು ಸಿದ್ದೇಶ್ವರ ಬ್ಯಾಂಕ್ ಅನ್ನ ಎರಡನ್ನೂ ಹುಟ್ಟು ಹಾಕಿದ್ರು ಅಂತ ಹೇಳಿ ನಾನು ಅದನ್ನ ಕೇಳಲ್ಪಟ್ಟಿನಿ.
5: ಮತ್ತೆ ಇನ್ನೊಂದು ಗೊತ್ತೀನಿ, ಇವರು ಇವರು ವಕೀಲ ವೃತ್ತಿ, ಅಪಾರ ಕಾನೂನು ಜ್ಞಾನವನ್ನು ಹೊಂದಿದ್ರು ಇವರು.
6: ಹೌದಾ?
5: ಒಂದೇಳೆ ವಕೀಲ ವೃತ್ತಿ, ಅಪಾರ ಕಾನೂನು ಜ್ಞಾನದಿಂದಾಗಿ ಅಂದ್ರ ಈ ನಮ್ಮ ಬಿಜಾಪುರ ಭಾಗದ ಪ್ರಸಿದ್ಧ ವಕೀಲರಾಗಿ ರೂಪುಗೊಂಡಂತವ್ರು ಇವರು. ತಮ್ಮ ಜನಪ್ರಿಯತೆಯಿಂದಲೇ 1905 ಬಿಜಾಪುರ ನಗರಸಭೆಯ ಶಾಲಾ ಕಾರ್ಯನಿರ್ವಾಹಕ ಮಂಡಳಿ ಸಭಾಧ್ಯಕ್ಷರು ಮತ್ತು ಜಿಲ್ಲಾ ಗ್ರಾಮಾಂತರ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದರು ಇವರು.
6: ಹೌದಾ?
5: ಇವರು ಮುಂದೊಂದಿನ ಮುಂಬೈನ ವಿಧಾನ ಪರಿಷತ್ ಸದಸ್ಯರಾಗಿ ತಮ್ಮ ಶಾಸನಬದ್ಧ ಅಧಿಕಾರದಿಂದ ಕನ್ನಡವನ್ನು ಗಟ್ಟಿಗೊಳಿಸಲು, ಪುಷ್ಟಿಗೊಳಿಸಲು, ಒಟ್ಟಾರೆ ಸಮೃದ್ಧವಾಗಿ ಕನ್ನಡವನ್ನು ಕಟ್ಟಾಕ ಪ್ರಾಮಾಣಿಕವಾಗಿ ದುಡಿದು ಅಜರಾಮರವಾಗಿ ಉಳಿಯುವಂತ ಒಂದು ಕೆಲಸವನ್ನು ಮಾಡ್ಯಾರ ನೋಡಪ್ಪ ಇವರು.
6: ಹೌದಾ?
5: ಹ್ಮ್ ಹ್ಮ್.
6: ಚಲೋ ತಿಳ್ಕೊಂಡಿ ಬಿಡು ಸಾಗರ್.
5: ಮತ್ತೆ

0: ಸಾಹಿತಿ ಬಗ್ಗೆ ಹೇಳ್ಬೇಕಂದ್ರೆ ಇವ್ರದ್ದು 1920ರ ಹೊತ್ತಿಗಾಗಲೇ 1,000 ಕಟ್ಟು ಸಂಗ್ರಹವಾಗಿತ್ತು ಇವ್ರ ಹತ್ರ. ಅವುಗಳನ್ನು ಪ್ರಕಟಿಸಬೇಕೆಂದ ಹಂಬಲ ಇವರು ಹೆಚ್ಚಾಗಿತ್ತು. ಜನಪ್ರಿಯ ವಕೀಲರಾಗಿದ್ದರು, ತಮ್ಮ ವೃತ್ತಿಯಲ್ಲಿ ಇಷ್ಟೇ ಪಿ ಸಂಭಾವನೆ ಕೊಡಬೇಕಂತ ಯಾರಿಗೂ ಕರಾರು ಮಾಡ್ತಿದ್ದಿಲ್ಲ ನೋಡಪ್ಪ. ಅಂದರೆ ಇವ್ರದ್ದು ಏನಿತ್ತಂದ್ರೆ ಸಮಾಜ ಸೇವೆ, ಅಂದರೆ ಜನರ ಸೇವೆಯನ್ನು ಮಾಡುವಂಥ ಉದ್ದೇಶ ಇವ್ರದ್ದಾಗಿತ್ತು.
1: ಸಾಮಾಜಿಕ ಕಳಕಳಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ.
0: ಹೌದು ಹೌದು. ಇವರು ವಿಜಾಪುರಕ್ಕೆ ಬಂದು ನೆಲೆಸಿ ಅಲ್ಲಿಯೇ ವೃತ್ತಿಯನ್ನು ಕೈಗೊಂಡರು. ಶರಣರ ವಚನ ಗ್ರಂಥ ಪ್ರಕಟಿಸುವ ಹಂಬಲ ಇವ್ರದ್ದು ಅತಿಯಾಗಿತ್ತು. ಮತ್ತು 1923ರಲ್ಲಿ ವಚನಶಾಸ್ತ್ರ ಸರಭಾಗ ಒಂದು ಅಂತ ಪ್ರಕಟವಾಯಿತು. ಈ ಕೆಲಸಕ್ಕೆ ಒಂದು ಸ್ವಂತ ಮುದ್ರಣಾಲಯ ಸ್ಥಾಪಿಸಬೇಕೆಂದು 1925ರಲ್ಲಿ ಇವರು ಇರುವಂಥ ಮನೆ ಮಾರಿ ಹಿತಚಿಂತಕ ಮುದ್ರಣಾಲಯ ಅಂತೇಳಿ ಸ್ಥಾಪನೆ ಮಾಡಿದರು. ಹಗಲಿರುಳು ಮುದ್ರಿಸಿದ ಪ್ರತಿ ಅಧ್ಯಯನ ಮಾಡಿ ತಿದ್ದಿ ತೀಡಿ ಮುದ್ರಣಕ್ಕೆ ಅಣುವು ಮಾಡಿಕೊಡುವಂತ ಒಂದು ಕೆಲಸವನ್ನು ಇವರು ಮಾಡಿದರು ನೋಡಪ್ಪ.
1: ಹೌದಾ, ಬಹಳ ಸಾಹಸ ಮಾಡ್ಯಾರಪ್ಪ. ದೊಡ್ಡ ಕಷ್ಟಪಟ್ಟು ಸಮಾಜಕ್ಕಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಾರಲ್ಲ.
0: ಅಂದ್ರೆ ಇವರು ಇಷ್ಟೆಲ್ಲ ವಚನಗಳನ್ನ ಸಂಗ್ರಹಣೆ ಮಾಡಿ ಇವರೆಲ್ಲ ಇವರು ಪ್ರಕಟಣೆ ಮಾಡಲಿಲ್ಲ ಅಂದ್ರೆ ಈಗೇಂದು ಒಂದಿಷ್ಟು ಕೆಲವೊಂದಿಷ್ಟು ವಚನಗಳು ನಮಗೆ ಈಗ ದೊರಕ್ತಾ ಇರಲಿಲ್ಲ ನೋಡು,
1: ನಶಿಸಿ ಹೋಗ್ತಿದ್ದು.
0: ನಶಿಸಿ ಹೋಗ್ತಾ ಇದ್ದು. ಆದ್ದರಿಂದ ನಮ್ಮ ಈ ಉತ್ತರ ಕರ್ನಾಟಕ ಭಾಗದ ಇವರು ವಚನಕಾರರು ವಚನ ಪಿತಾಮಹರ ಅಂತೇಳಿ ಅದಕ್ಕೆ ಕರೀತಾರೆ ನೋಡಿ ಇವ್ರನ್ನೆಲ್ಲ.
1: ಹೌದನ, ಇಷ್ಟೆಲ್ಲ ಸಂಗ್ರಹಣೆ ಮಾಡಿ ನಮ್ಮ ಇವರನ್ನ ವಚನ ಪಿತಾಮಹ. ನಾ ಏನ್ ತಿಳ್ಕೊಂಡಿದ್ದೆ, ಇವರ ವಚನ ಮೊಟ್ಟ ಮೊದಲಿಗೆ ಬರ್ದಾರ ಅಂತ ಅನ್ಕೊಂಡಿದ್ದೆ ನಾನು.
0: ಏ ಇಲ್ಲ ಇಲ್ಲ, ನಮ್ಮ ವಚನಕಾರರಿದ್ದರಲ್ಲ ಅಲ್ಲಂಪ್ರಭು, ಅಕ್ಕಮಹಾದೇವಿ, ಬಸವೇಶ್ವರರು, ಜೇಡರ ದಾಸಿಮಯ್ಯ ಇವರೆಲ್ಲರ ಏನ ವಚನಗಳ ಬರಿತಾ ಇದ್ರಲ್ಲ ಅವಾಗ, ಇವರೆಲ್ಲರ ವಚನಗಳನ್ನ ಇವರು ಸಂಗ್ರಹಣೆ ಮಾಡಿದ್ರು. ಸಂಗ್ರಹಣೆ ಮಾಡಿ ನಮ್ಮ ಅಂದ್ರೆ ಒಂದಿಷ್ಟು ಅಂದ್ರೆ ಅವರು ತಾಳೆಗರಿಯಲ್ಲಿ ಬರೆದಿಟ್ಟಿದ್ರಲ್ಲ, ಒಂದಿಷ್ಟು ಮುರಿದು ಹೋಗ್ತಾ ಇದ್ದು, ಒಂದಿಷ್ಟು ಹರಿದು ಹೋಗ್ತಾ ಇದ್ದು, ಎಲ್ಲೋ ಒಂದಿಷ್ಟು ಕಳೆದು ನಶಿಸಿ ಹೋಗುವಂಥ ಸ್ಥಿತಿಯಲ್ಲಿ ಇದ್ದು ಅವೆಲ್ಲ. ಅವೆಲ್ಲ ಒಂದು ಪುನಃ ಬರವಣಿಗೆ ಮಾಡಿ ಒಂದು ಮುದ್ರಣ ವ್ಯವಸ್ಥೆ ಮಾಡಿಕೊಂಡು ನಮಗೆಲ್ಲ ಓದಕ್ಕೆ ಅಣುವು ಮಾಡಿಕೊಟ್ಟಾರ ನೋಡಿ ಅವರು.
1: ಇಲ್ಲ, ದೊಡ್ಡ ಸಮಾಜ ಸೇವೆಗಾಗಿ ತಮ್ಮನ್ನು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಾರಂತಂದ್ರೆ, ಇವತ್ತು ಎಷ್ಟೋ ವಚನಗಳು ನಾವು ಓದ್ತೀವಪ್ಪ ಅಂತಂದ್ರೆ ಅದು ಒಂದು ಇವರ ಒಂದು ಶ್ರಮದಿಂದಲೇ ಅಂತಂದ್ರೆ
0: ಹೌದೌದು
1: ತಪ್ಪಾಗೋದಿಲ್ಲ ಅಂತ ಅನಿಸ್ತೈತಿ.
0: ಹೌದೌದು.
1: ಮತ್ತು ಅವರು ಇಷ್ಟೆಲ್ಲ ಮಾಡ್ಯಾರಂದ್ರೆ ಇನ್ನೂ ಏನಾದರೂ ಮಾಡಿರ್ಬೇಕಲ್ಲ ಸಮಾಜ ಸೇವೆ.
0: ಇವರು ಹಳಕಟ್ಟಿಯವರು ಅದರಲ್ಲ, ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಜೊತೆ ಜೊತೆಗೆ ಸಂಘಟನೆ, ಬ್ಯಾಂಕಿಂಗ್, ಕೃಷಿ, ನೇಕಾರಿಕೆ, ಸಹಕಾರಿ, ಹೀಗೆ ಎಲ್ಲದರಲ್ಲೂ ತಮ್ಮ ಒಂದು ತೊಡಗಿಸಿಕೊಂಡಿದ್ರು ಇವರು. ಅದೇ ರೀತಿ 1912ರಾಗ ಶ್ರೀ ಸಿದ್ದೇಶ್ವರ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ ಇವರು. ಗ್ರಾಮೀಣಾಭಿವೃದ್ಧಿ ಸಂಘ, ಒಕ್ಕಲುತನ ಸಹಕಾರಿ ಸಂಘ, ನೇಕಾರರ ಸಂಘ, ಹತ್ತಿ ಮಾರಾಟ ಸಂಘಗಳು ಸೇರಿದಂತೆ ಹಲವಾರು ಸಹಕಾರಿ ಸಂಘಗಳನ್ನು ಸ್ಥಾಪನೆ ಇವರು ಮುಂದೆ ನಿಂತು ಮಾಡ್ತಾರೆ ನೋಡಪ್ಪ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸಮಾಜ ಅಭಿವೃದ್ಧಿಗೆ ದುಡಿದ ಅಪರೂಪದ ವ್ಯಕ್ತಿ ಅಂದ್ರೆ ತಪ್ಪಾಗುದಿಲ್ಲ ನೋಡಿ. ಇವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ಥಾಪನೆ ಆಯ್ತಲ್ಲ, ಅದರಲ್ಲಿ ಇವ್ರದ್ದು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ನೋಡಿ ಇವರು.
1: ಹೌದಾ, ಮತ್ತಿಷ್ಟೆಲ್ಲ ಆಯ್ತಂದ್ರೆ ನಮ್ಮ ಸಮಾಜ ಅವಾಗ ಇವರನ್ನ ಗುರುತಿಸಿರ್ಬೇಕಲ್ಲ. ನಮ್ಮ ಸರ್ಕಾರ ಆಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಏನಾದರೂ ಪ್ರಶಸ್ತಿಗಳನ್ನು ಏನಾದರೂ ಕೊಟ್ಟಾವ?
0: ಹೌದು, 1920ರಾಗ ಮುಂಬೈ ವಿಧಾನ ಪರಿಷತ್ತಿನ ಸದಸ್ಯತ್ವವನ್ನು ಹೊಂದಿದ್ರು ಇವರು. 1926ರಲ್ಲಿ ಬಳ್ಳಾರಿಯಲ್ಲಿ ನಡೆದ 12ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ರು ಇವರು. ಅದೇ ರೀತಿ 1928ರಲ್ಲಿ ಜರುಗಿದ 3ನೇ ಕರ್ನಾಟಕ ಏಕೀಕರಣ ಪರಿಷತ್ತಿನ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸ್ತಾರೆ. 1931ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯತ್ವವನ್ನು ಕೂಡ ಇವರು ಹೊಂದಿರ್ತಾರೆ. ಅದೇ ರೀತಿ ಈಗ 1933ರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿರ್ತಾರೆ ನೋಡಪ್ಪ. ಅದೇ ರೀತಿ ಈಗ 1956ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ಗೌರವ ಡಾಕ್ಟರೇಟ್ ಮುಂತಾದ ಇವರ ಸೇವೆಗೆ ಸಂದ ಬಹಳ ಪುರಸ್ಕಾರಗಳು ಇವರಿಗೆ ಸಂದ ನೋಡು. ಸಾಹಿತ್ಯ ಸೇವೆಯನ್ನು ಮೆಚ್ಚಿ 1926ರಲ್ಲಿ ಬಳ್ಳಾರಿಯಲ್ಲಿ ನಡೆದ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇವರನ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಕನ್ನಡಿಗರು ಇವರನ್ನ ಆಯ್ಕೆಯಾಗಿ ಇವರನ್ನ ಕನ್ನಡಿಗರು ಸನ್ಮಾನ ಮಾಡ್ತಾರೆ ನೋಡಪ್ಪ. ಆ ಟೈಮ್ದಾಗ ಜನ ವಚನ ಪಿತಾಮಹ ಎಂದ ಇವ್ರನ್ನ ಪ್ರೀತಿಯಿಂದ ಕರೀತಾರ ನೋಡು.
1: ಹೌದು, ಇಲ್ಲ ಇಷ್ಟೆಲ್ಲ ಕಷ್ಟಪಟ್ಟಾರಲ್ಲಪ್ಪ.
0: ಮತ್ತೆ ಭಾರತದ ಸರ್ಕಾರ ರಾವ್ ಬಹದ್ದೂರ್ ಪದವಿಯನ್ನು ನೀಡಿ ಇವ್ರಿಗೆ ಗೌರವಿಸ್ತೈತಿ ಭಾರತ ಸರ್ಕಾರ. ಮತ್ತು 1956ರಲ್ಲಿ ಡಿಲೀಟ್ ಪದವಿಯನ್ನು ಸನ್ಮಾನ ಇವ್ರಿಗೆ ಕೊಟ್ಟ ಸನ್ಮಾನ ಮಾಡ್ತಾರೆ ನೋಡು.
1: ಹೌದಾ, ಚಲೋ ಆಯ್ತು ಬಿಡಪ್ಪ, ಸಾಕಷ್ಟು ಆಯ್ತು ಅವ್ರ ಬಗ್ಗೆ. ಹಂಗಂದ್ರೆ ನಾವು ಇನ್ನೊಮ್ಮೆ ಅದನ್ನು ಓದ್ಬೇಕಂದಂಗೆ ಆಯ್ತು.
0: ಏ ಹೌದೌದು, ಇವ್ರ ವಚನ ಪಿತಾಮಹ ಪೋಗು ಹಳಕಟ್ಟಿ ಅವ್ರ ಬಗ್ಗೆ ನಾವು ಓದೋದು ಬಹಳ ಐತಿ. ಆದ್ರೆ ಇವ್ರ ವಚನ ಪಿತಾಮಹ ಅನ್ನೋದು ಅಷ್ಟೇ ನಮ್ಮ ಈಗಿಂದ ನಮ್ಮ ಯುವ ಪೀಳಿಗೆಗೆ ಅಷ್ಟು ಗೊತ್ತಾಗೈತಿ. ಇವ್ರ ವಚನ ಪಿತಾಮಹ ಪೋಗು ಹಳಕಟ್ಟಿ ಅವರ ಜೀವನ ಚರಿತ್ರೆಯನ್ನ ಓದಿದ್ರೆ ನಮಗೆಲ್ಲ ಅರ್ಥ ಆಕೈತಿ ನೋಡು ಕಿರಣ.
1: ಇಲ್ಲ ಇನ್ನೊಮ್ಮೆ ನಾನು ಈಗ ನೀ ಚಲೋ ತಿಳ್ಕೊಂಡು ಬಿಡು. ಎಲ್ಲಿ ಇದನ್ನ ನೀ ಓದಿದಿ? ಎಲ್ಲಿ ಲೈಬ್ರರಿಯಾಗ ಏನು ಬುಕ್ ಅದಿರ್ಬೇಕಲ್ಲ?
0: ಹಾ, ಲೈಬ್ರರಿಯ ಬುಕ್

0: इत्यस्थितेः अधिकं सुदृढीकरणे साहाय्यं करिष्यति। ऋतुविभागेन अद्य अरुणाचलप्रदेशे प्रचण्डवृष्टेः पूर्वानुमानं कृतम्। उक्तं यत् आगामिषु चतुर्विंशतिहोरासु पंजाब हरियाणा राजस्थान उत्तरप्रदेश राज्यानां केषुचित् भागेषु गुजरातस्य मध्यप्रदेशस्य च अधिकांशभागेषु दक्षिणपश्चिम प्राविड् निवृत्त्यर्थं स्थितेः अनुकूला अस्ति। एशियन गेम्स इति क्रीडा महाकुंभे अद्य भारतीय मुष्टामुष्टि क्रीडकैः मल्लस्पर्धिभिः धनुर्धरैः च षट् स्वर्णपदकानि विजितानि। षोडश स्वर्णपदकानि समेत्य षट्सप्ततिः पदकैः भारतं पञ्चतालिकायां पदकतालिकायां पञ्चमे स्थाने विद्यते। इति वार्ताः।
1: आकाशवाणी अवलोकन। आकाशवाणी अवलोकन ವಿಷಯ ತಂತ್ರಜ್ಞಾನದ ಮೂಲಕ ನಗರ ನೈರ್ಮಲ್ಯದ ಹೊಸ ಪರ್ವ, ಸ್ವಚ್ಛ ಭಾರತ ಪರಿಕಲ್ಪನೆಯ ಆಧುನಿಕ ರೂಪ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. 2014 ಅಕ್ಟೋಬರ್ 2 ಪ್ರಾರಂಭವಾದ ಸ್ವಚ್ಛ ಭಾರತ ಮಿಷನ್ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವ ಸರಳ ಉದ್ದೇಶದೊಂದಿಗೆ ಅನುಷ್ಠಾನಗೊಂಡಿತು. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಬಿಸಾಡುವುದನ್ನು ತಡೆಯುವುದು ಮತ್ತು ನೈರ್ಮಲ್ಯವನ್ನು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯನ್ನಾಗಿ ಮಾಡುವುದು ಇದರ ಪ್ರಮುಖ ಗುರಿಯಾಗಿತ್ತು. ಕಸಬರಗಿ, ಕಸದ ತೊಟ್ಟಿಗಳು ಹಾಗೂ ಸಾರ್ವಜನಿಕರ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ಆರಂಭವಾದ ಈ ಅಭಿಯಾನ ಇಂದು ದೇಶವ್ಯಾಪಿ ಸಾರ್ವಜನಿಕ ಚಳವಳಿಯಾಗಿ ಮಾರ್ಪಟ್ಟಿದೆ. ಪ್ರಸ್ತುತ ಈ ಜನಪ್ರಿಯ ಆಂದೋಲನ ಹೊಸ ತಂತ್ರಜ್ಞಾನವನ್ನು ತನ್ನದಾಗಿಸಿಕೊಂಡಿದೆ. ನಗರ ನೈರ್ಮಲ್ಯ ವ್ಯವಸ್ಥೆಯು ಇಂದು ಡಿಜಿಟಲೀಕರಣ, ಸಂವೇದಕ ಆಧಾರಿತ ತಂತ್ರಜ್ಞಾನ ಮತ್ತು ವಿದ್ಯುತ್ ಚಾಲಿತ ವ್ಯವಸ್ಥೆಯಾಗಿ ರೂಪಾಂತರಗೊಳ್ಳುತ್ತಿದೆ. ಡಿಜಿಟಲ್ ಪೋರ್ಟಲ್ಗಳು ಸೇವೆಗಳನ್ನು ಸುಲಭವಾಗಿ ಮೇಲ್ವಿಚಾರಣೆ ಮಾಡಲು ನೆರವಾಗುತ್ತಿದ್ದರೆ, ಕೃತಕ ಬುದ್ದಿಮತ್ತೆ ಆಧಾರಿತ ರೋಬೋಟ್ಗಳು ಕಾರ್ಮಿಕರಿಗೆ ಅಪಾಯಕಾರಿಯಾದ ಸ್ಥಳಗಳಲ್ಲಿ ಕೆಲಸ ನಿರ್ವಹಿಸುತ್ತಿವೆ. ತ್ಯಾಜ್ಯ ಸಂಗ್ರಹಣೆಯಲ್ಲಿ ವಿದ್ಯುತ್ ಚಾಲಿತ ವಾಹನಗಳು ಶುದ್ಧ ಸಾರಿಗೆಗೆ ಹಾದಿ ಮಾಡಿಕೊಡುತ್ತಿವೆ. ಕಸಬರಗಿಯಿಂದ ರೋಬೋಟ್ಗಳವರೆಗಿನ ಈ ಪಯಣವು ಸ್ವಚ್ಛತೆಗೆ ಹೊಸ ಸ್ಪರ್ಶ ನೀಡಿದೆ. ಛತ್ತೀಸ್ಗಢದ ರಾಯ್ಪುರ ನಗರದಲ್ಲಿ ಡಿಜಿಟಲ್ ತಂತ್ರಜ್ಞಾನದ ಬಳಕೆಯು ಸಾರ್ವಜನಿಕ ಸೇವೆಗಳನ್ನು ಪಡೆಯುವ ವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ. ಹಿಂದೆ ರಾಯ್ಪುರದ ನಿವಾಸಿಗಳು ಸೆಪ್ಟಿಕ್ ಟ್ಯಾಂಕ್ ಶುಚಿಗೊಳಿಸುವ ಸೇವೆ ಪಡೆಯಲು ನಗರಸಭೆ ಕಚೇರಿಗೆ ತೆರಳಿ ಸರದಿಯಲ್ಲಿ ನಿಲ್ಲಬೇಕಾಗಿತ್ತು. ಆದರೆ ಈಗ ಜಾರಿಗೆ ತರಲಾದ ಹೊಸ ಡಿಜಿಟಲ್ ವ್ಯವಸ್ಥೆಯು ನಿವಾಸಿಗಳಿಗೆ ಆನ್ಲೈನ್ ಮೂಲಕವೇ ಸೇವೆಗೆ ಕೋರಿಕೆ ಸಲ್ಲಿಸಲು ಅವಕಾಶ ನೀಡಿದೆ. ನಾಗರಿಕರು ತಮ್ಮ ಮೊಬೈಲ್ ಸಂಖ್ಯೆ ಅಥವಾ ಆಸ್ತಿ ಗುರುತಿನ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಸುಲಭವಾಗಿ ಸೇವೆ ಕಾಯ್ದಿರಿಸಬಹುದು. ಸೇವಾ ವಿನಂತಿ ಸಲ್ಲಿಸಿದ ನಂತರ ವಾಹನದ ಚಲನವಲನವನ್ನು ರಿಯಲ್ ಟೈಮ್ ಅಂದರೆ ನೈಜ ಸಮಯದಲ್ಲಿ ಟ್ರ್ಯಾಕ್ ಮಾಡಬಹುದು. ಕೆಲಸ ಪೂರ್ಣಗೊಂಡ ನಂತರ ಚಾಲಕರು ಛಾಯಾಚಿತ್ರಗಳನ್ನು ಅಪ್ಲೋಡ್ ಮಾಡುವುದರಿಂದ ಸೇವಾ ಸತ್ಯಾಸತ್ಯತೆಯನ್ನು ಡಿಜಿಟಲ್ ಆಗಿ ಪರಿಶೀಲಿಸಲಾಗುತ್ತದೆ. ಈ ವ್ಯವಸ್ಥೆಯು ಒಳಚರಂಡಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರ ಸುರಕ್ಷತೆಯನ್ನು ಹೆಚ್ಚಿಸಿದ್ದು ಯಾಂತ್ರೀಕೃತ ಸ್ವಚ್ಛತೆಗೆ ಹೆಚ್ಚಿನ ಉತ್ತೇಜನ ನೀಡಿದೆ. ಕೇರಳದ ತಿರುವನಂತಪುರದ ಅಮಯಳಂಚಾನ್ ಕಾಲುವೆಯು ತಂಪಾನೂರು ರೈಲ್ವೆ ಆವರಣದ ಅಡಿಯಲ್ಲಿ ಸಾಗುತ್ತದೆ. ಈ ಮುಚ್ಚಿದ ಕಾಲುವೆ ಪ್ರದೇಶದಲ್ಲಿ ಸ್ವಚ್ಛತೆ ಮಾಡುವುದು ಅತ್ಯಂತ ಕಠಿಣ ಮತ್ತು ಅಪಾಯಕಾರಿ ಸವಾಲಾಗಿತ್ತು. ಈ ಸಮಸ್ಯೆಗೆ ಪರಿಹಾರವಾಗಿ ತಿರುವನಂತಪುರಂ ನಗರಸಭೆಯು ಜಿ ಸ್ಪೈಡರ್ ಎಂಬ ಕೃತಕ ಬುದ್ದಿಮತ್ತೆ ಆಧಾರಿತ ರೋಬೋಟ್ ಅನ್ನು ನಿಯೋಜಿಸಿದೆ. ಈ ರೋಬೋಟ್ ಯಂತ್ರ ದೃಷ್ಟಿ ಮತ್ತು ಸಂವೇದಕ ಸಾಮರ್ಥ್ಯವನ್ನು ಬಳಸಿಕೊಂಡು ಚರಂಡಿಯಲ್ಲಿರುವ ತ್ಯಾಜ್ಯವನ್ನು ಗುರುತಿಸಿ ಸ್ವಚ್ಛಗೊಳಿಸುತ್ತದೆ. ಇದರ ಜೈವಿಕ ಮಾದರಿಯ ಪಂಜದಂತಹ ರಚನೆಯು ವಿವಿಧ ರೀತಿಯ ತ್ಯಾಜ್ಯವನ್ನು ಸುಲಭವಾಗಿ ತೆಗೆದು ನೇರವಾಗಿ ಸಂಗ್ರಹಣಾ ವಾಹನಗಳಿಗೆ ಹಾಕುತ್ತದೆ. ನಂಜು ಅನಿಲಗಳು ಮತ್ತು ಕಲುಷಿತ ನೀರಿಗೆ ಕಾರ್ಮಿಕರು ನೇರವಾಗಿ ಒಡ್ಡಿಕೊಳ್ಳುವುದನ್ನು ತಪ್ಪಿಸುವ ಮೂಲಕ ಇದು ಪೌರ ಕಾರ್ಮಿಕರ ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ. ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಪ್ರಕ್ರಿಯೆಯಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ಹೆಚ್ಚಾಗುತ್ತಿರುವುದು ನಗರೀಕರಣದ ನೈರ್ಮಲ್ಯದಲ್ಲಿ ಮತ್ತೊಂದು ಪ್ರಮುಖ ಮೈಲಿಗಲ್ಲಾಗಿದೆ. ಆಂಧ್ರಪ್ರದೇಶದ ಗುಂಟೂರು ನಗರದಲ್ಲಿ ಮನೆ ಮನೆಯಿಂದ ತ್ಯಾಜ್ಯ ಸಂಗ್ರಹಿಸಲು 200 ಹೆಚ್ಚು ವಿದ್ಯುತ್ ಆಟೋಗಳನ್ನು ನಿಯೋಜಿಸಲಾಗಿದೆ. ಇವುಗಳಲ್ಲಿ ಜಿಪಿಎಸ್ ಟ್ರ್ಯಾಕಿಂಗ್ ವ್ಯವಸ್ಥೆ ಇದ್ದು ನೈಜ ಮಾಹಿತಿಯನ್ನು ಒದಗಿಸುತ್ತವೆ. ಈ ಉಪಕ್ರಮದಿಂದಾಗಿ ವರ್ಷಕ್ಕೆ 71,000 ಲೀಟರ್ಗಿಂತಲೂ ಹೆಚ್ಚು ಡೀಸೆಲ್ ಉಳಿತಾಯವಾಗುತ್ತಿದ್ದು ಹಸಿರು ಮನೆ ಅನಿಲ ಹೊರಸೂಸುವಿಕೆಯಲ್ಲಿ ಗಮನಾರ್ಹ ಕಡಿತವಾಗಿದೆ. ಅದೇ ರೀತಿ ತಮಿಳುನಾಡಿನ ಚೆನ್ನೈ ನಗರದಲ್ಲಿ ಬೃಹತ್ ಚೆನ್ನೈ ಕಾರ್ಪೊರೇಷನ್ 5,478 ಬ್ಯಾಟರಿ ಚಾಲಿತ ಇ ರಿಕ್ಷಾಗಳನ್ನು ತ್ಯಾಜ್ಯ ಸಂಗ್ರಹಣೆಗೆ ಬಳಸುತ್ತಿದೆ. ಈ ವಾಹನಗಳು ಪ್ರತಿದಿನ ಕಾರ್ಬನ್ ಹೊರಸೂಸುವಿಕೆಯನ್ನು ಗಣನೀಯವಾಗಿ ತಗ್ಗಿಸುತ್ತಿದ್ದು ಹಸಿರು, ಒಣ ಮತ್ತು ಅಪಾಯಕಾರಿ ತ್ಯಾಜ್ಯಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಲು ಪ್ರತ್ಯೇಕ ತೊಟ್ಟಿಗಳನ್ನು ಹೊಂದಿವೆ. ಈ ಯೋಜನೆಯು

0: ಸಾವಿರಾರು ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿದೆ. ಮಧ್ಯಪ್ರದೇಶದ ಇಂದೋರ್ ನಗರವು ತ್ಯಾಜ್ಯ ಸಂಗ್ರಹಣೆಯನ್ನು ಮರುಬಳಕೆ ಮಾಡಬಹುದಾದ ಇಂಧನ ಮೂಲಗಳೊಂದಿಗೆ ಸಂಯೋಜಿಸುವ ಮೂಲಕ ಪರಿಸರ ಸ್ನೇಹಿ ನೈರ್ಮಲ್ಯಕ್ಕೆ ಹೊಸ ಮಾದರಿಯಾಗಿದೆ. ಇಂದೋರ್ ನಗರದ ಪ್ರಮುಖ ಪ್ರದೇಶಗಳಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಿಸಲು 100 ವಿದ್ಯುತ್ ವಾಹನಗಳನ್ನು ನಿಯೋಜಿಸಲಾಗಿದೆ. ತಂತ್ರಜ್ಞಾನದ ಈ ಹೊಸ ಅಲೆಯು ನಗರ ನೈರ್ಮಲ್ಯ ಕ್ಷೇತ್ರಕ್ಕೆ ಜಾಣ್ಮೆ, ಸುಧಾರಿತ ಸುರಕ್ಷತೆ ಮತ್ತು ತ್ವರಿತ ಸ್ಪಂದನ ಶಕ್ತಿಯನ್ನು ನೀಡಿದೆ. ಡಿಜಿಟಲ್ ಪೋರ್ಟಲ್ಗಳು, ಕೃತಕ ಬುದ್ದಿಮತ್ತೆ ಚಾಲಿತ ರೋಬೋಟ್ಗಳು ಮತ್ತು ವಿದ್ಯುತ್ ಚಾಲಿತ ತ್ಯಾಜ್ಯ ಸಂಗ್ರಹಣಾ ವಾಹನಗಳು ಸ್ವಚ್ಛ ಭಾರತ ಅಭಿಯಾನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿವೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಅವಲೋಕನ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಜಾಹೀರಾತುಗಳು.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ಆಕಾಶವಾಣಿ ವಿಜಯಪುರ. ಸಮಯ 6:35. ಈಗ ಕಾಣೆಯಾದವರ ಕುರಿತು ಪ್ರಕಟಣೆ. ನಾಗಮ್ಮ ಗಂಡ ಶಿವಾನಂದ್ ಬಿದ್ರದನೂರು ಎಂಬ 31 ಯುವತಿಯು ಬೊಮ್ಮನಹಳ್ಳಿ ಗ್ರಾಮದಿಂದ ಕಾಣೆಯಾಗಿದ್ದು, ಚೇರೆಪಟ್ಟಿ ಹೀಗಿದೆ. ಸಾದಗಪ್ಪು ಬಣ್ಣ, ದುಂಡು ಮುಖ, ದಪ್ಪ ಮೂಗು ಇರುತ್ತದೆ. ಎತ್ತರ 5'2". ಕನ್ನಡ ಮರಾಠಿ ಮಾತನಾಡಲು ಬರುತ್ತದೆ. ಕಾಣೆಯಾದಾಗ ಕೆಂಪು ಬಣ್ಣದ ಹೂವಿನ ಸೀರೆ ಮತ್ತು ಕೆಂಪು ಬಣ್ಣದ ಜಂಪರ್ ಧರಿಸಿರುತ್ತಾರೆ. ಈ ಪ್ರಕಾರ ಚೇರೆಪಟ್ಟಿ ಹೊಂದಿದ ಯುವತಿಯ ಪತ್ತೆಯಾದಲ್ಲಿ ಅಥವಾ ಸುಳಿವು ಏನಾದರೂ ಇದ್ದಲ್ಲಿ ತಮ್ಮ ಸಮೀಪದ ಪೊಲೀಸ್ ಠಾಣೆ ಅಥವಾ ಆಲ್ಮೇಲ್ ಪೊಲೀಸ್ ಠಾಣೆಗೆ ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ವಿಜಯಪುರ. ಸಮಯ 6:37 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 6:40 ಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 6:40 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು.
1: Less premium, more bonus. Most suitable for your loved ones. RPL Life, nothing better than this.
2: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಪರಂಪರೆಯನ್ನು ಪಸರಿಸುವ
5: ಐತಿಹಾಸಿಕ ಸ್ಥಳಗಳ ಪರಿಚಯ
4: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
5: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
4: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
5: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
6: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
7: ನೀರನ್ನು ಉಳಿಸಿ ಸಂರಕ್ಷಿಸೋಣ. ಹರಿವಾ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಭೀಕರ ಬರಗಾಲ ಹಿನ್ನೆಲೆ ನಾಳೆಯಿಂದ 4 ದಿನಗಳ ಕಾಲ ಕೇಂದ್ರ ತಂಡದಿಂದ ಬರ ಅಧ್ಯಯನ. ನೋಟಿಸ್ ಪ್ರಕ್ರಿಯೆ ಬಳಿಕ ರಾಜ್ಯದ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ, ಚುನಾವಣಾ ಆಯೋಗ ಸ್ಪಷ್ಟನೆ. ಎಸ್ಐಆರ್ ಪಟ್ಟಿ ಮರು ಪರಿಶೀಲನೆ, ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಹಾಗೂ ಸಚಿವರ ವಿರುದ್ದ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ದೂರು. ನೈಸ್ ಯೋಜನೆ ಸಂತ್ರಸ್ತರಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಹವಾಲು ಸ್ವೀಕಾರ. ರಾಜ್ಯದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ನಾಳೆಯಿಂದ 4 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ 10 ಸದಸ್ಯರ ತಂಡ ರಾಜ್ಯಕ್ಕೆ ಆಗಮಿಸುತ್ತಿದ್ದು ನಾಳೆಯಿಂದ ಇದೇ 6ರವರೆಗೆ ಪ್ರವಾಸ ಕೈಗೊಳ್ಳಲಿದೆ. ಮೊದಲನೇ ತಂಡ ತುಮಕೂರು, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆ, ಎರಡನೇ ತಂಡ ಹಾಸನ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ವಸ್ತುಸ್ಥಿತಿ ಅಧ್ಯಯನ ಮಾಡಲಿದೆ. ಮೂರನೇ ತಂಡ ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ಕೈಗೊಳ್ಳಲಿದೆ. ಯಾದಗಿರಿ ಜಿಲ್ಲೆಯ ಪ್ರಸಕ್ತ ಸಾಲಿನ ಬರ ಪರಿಸ್ಥಿತಿಯ ಪರಿಶೀಲನೆಗಾಗಿ ನಾಳೆ ಕೇಂದ್ರ ತಂಡ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಬರ ವಿಶ್ಲೇಷಣಾ ಸಭೆ ನಡೆಸಲಿದೆ. ನಾಡಿದ್ದು ಬರಪೀಡಿತ ಶಹಾಪುರ ತಾಲೂಕಿನ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಹಾಗೂ ಬರದ ಪರಿಣಾಮಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಲಿದೆ ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು ಒಟ್ಟು ಮತದಾರರ ಸಂಖ್ಯೆ 4,49,81,740ಕ್ಕೆ ತಲುಪಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ಪ್ರಕಟಣೆಯಲ್ಲಿ ತಿಳಿಸಿದೆ. ಮತದಾರರ ಸಂಖ್ಯೆ ಪರಿಷ್ಕರಣೆ ಮತ್ತು ನೋಟಿಸ್ ಪ್ರಕ್ರಿಯೆ ಬಳಿಕ 1,37,660ರಷ್ಟು ಹೆಚ್ಚಾಗಿದೆ. ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿ ಪುರುಷರಿಗಿಂತ ಮಹಿಳಾ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ನೋಟಿಸ್ ಜಾರಿಯಾದವರಲ್ಲಿ ಶೇಕಡ 81.99% ಜನರ ವಿಚಾರಣೆ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಫಾರ್ಮ್ 7ರಡಿಯಲ್ಲಿ ಒಟ್ಟು 84,900 ಅರ್ಜಿಗಳು ಆಯೋಗಕ್ಕೆ ಸಲ್ಲಿಕೆಯಾಗಿವೆ. ಫಾರ್ಮ್ 7ರಡಿಯಲ್ಲಿ ಯಾರಾದರೂ ಸುಳ್ಳು ಅಥವಾ ತಪ್ಪು ದಾರಿಗೆಳೆಯುವ ಆಕ್ಷೇಪಣೆಗಳನ್ನು ಸಲ್ಲಿಸಿದರೆ ಅಂತಹವರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆಯೋಗ ಎಚ್ಚರಿಸಿದೆ. ಮತದಾರರ ಪಟ್ಟಿ ಮರು ಪರಿಶೀಲನೆಗೆ ಕೇಂದ್ರ ಚುನಾವಣಾ ಆಯೋಗ ಸೂಚನೆ ನೀಡಿರುವುದು ಇಡೀ ದೇಶದ ಮತದಾರರ ಹಕ್ಕಿಗೆ ಸಂದ ಜಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಜನರ ಹೃದಯ ಗೆದ್ದು ಚುನಾವಣೆ ಎದುರಿಸಬೇಕಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಫಾರ್ಮ್ 6ರ ಮೂಲಕ ಮೊದಲ ಬಾರಿಗೆ ಮತದಾರರಾಗುವ ಯುವಕರ ಹೆಸರು ಸೇರ್ಪಡೆಗೆ ವಿಶೇಷ ಶಿಬಿರಗಳನ್ನು ಆಯೋಜಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸಮಾಜದ ದುರ್ಬಲ ವರ್ಗಗಳ ಮತಗಳನ್ನು ತೆಗೆದುಹಾಕಲು ಬಿಜೆಪಿ ಅರ್ಜಿ ಸಲ್ಲಿಸುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಕಾನೂನು ಪ್ರಕಾರ ತಾವು ತಪ್ಪು ಮಾಡಿದರೆ ಪ್ರಕರಣ ದಾಖಲಿಸಲಿ ಎಂದು ಬಿಜೆಪಿ ನಾಯಕರಿಗೆ ಸವಾಲು ಹಾಕಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಭಾಗವಾಗಿ ಆಕ್ಷೇಪಣಾ ಅರ್ಜಿಗಳನ್ನು ಬಿಜೆಪಿ ಕಾರ್ಯಕರ್ತರು ಸಲ್ಲಿಸುವ ಮೂಲಕ ಮುಸ್ಲಿಂ ಸಮುದಾಯದ ಮತದಾರರನ್ನು ಅಳಿಸಿ ಹಾಕುತ್ತಿದ್ದಾರೆ ಎಂಬ ಆರೋಪವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಳ್ಳಿಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ಯಾವುದೇ ಮತದಾರರ ಹೆಸರು ಅಳಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಚುನಾವಣಾಧಿಕಾರಿಗಳ ಕಚೇರಿ ಮುಂಭಾಗ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ದನ್ನು ಖಂಡಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹಾಗೂ ಬಿಜೆಪಿ ಮುಖಂಡರು ಇಂದು

0: ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನು ಭೇಟಿ ಮಾಡಿ ಪ್ರಕರಣ ದಾಖಲಿಸುವಂತೆ ಮನವಿ ಸಲ್ಲಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ ಇದ್ದು ರೈತರ ಕಷ್ಟಕ್ಕೆ ಸ್ಪಂದಿಸುವ ನಿಟ್ಟನಲ್ಲಿ ಸಚಿವ ಸಂಪುಟ ಸಭೆ ನಡೆಸುವ ಬದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚುನಾವಣಾ ಆಯೋಗದ ವಿರುದ್ದ ಪ್ರತಿಭಟನೆ ನಡೆಸಿದ್ದಾರೆ ಎಂದು ದೂರಿದ್ದಾರೆ. ಕಾನೂನು ಪಾಲಿಸಬೇಕಾಗಿದ್ದ ಮುಖ್ಯಮಂತ್ರಿಯೇ ಕಾನೂನು ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಫಾರ್ಮ್ 7 ಯಾರು ಬೇಕಾದರೂ ಸಲ್ಲಿಸಬಹುದು, ಆದರೆ ಕಾಂಗ್ರೆಸ್ ನಾಯಕರು ಇದನ್ನೇ ತಪ್ಪು ಎಂದಿದ್ದಾರೆ. ತಪ್ಪಿದ್ದರೆ ಕಾಂಗ್ರೆಸ್ ನ್ಯಾಯಾಲಯದ ಮೊರೆ ಹೋಗಬಹುದೇ ಹೊರತು ಚುನಾವಣಾ ಅಧಿಕಾರಿಗಳ ಮೇಲೆ ಒತ್ತಡ ಹೇರುವಂತಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಚಿವ HD ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಇಂದು ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡವರನ್ನು ಭೇಟಿಯಾಗಿ ಅಹವಾಲು ಸ್ವೀಕರಿಸಿದರು. ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿರುವ ಜನರ ಮನವಿ ಆಲಿಸಿ ಮಾತನಾಡಿ ಒಟ್ಟಾಗಿ ಹೋರಾಟ ಮಾಡುವಂತೆ ಕರೆ ನೀಡಿದ್ದಾರೆ. ನೈಸ್ ಅಕ್ರಮ 2G ಸ್ಪೆಕ್ಟ್ರಮ್ ಹಗರಣಕ್ಕಿಂತಲೂ ದೊಡ್ಡದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕುರಿತಂತೆ ದಾಖಲೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ಒಂದು ನೋಟ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಇದ್ದ ಕೆಟ್ಟ ಸಾಲದ ಪ್ರಮಾಣ 15% ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆಹಚ್ಚುವಿಕೆ ಪರಿಹಾರ ಮರು ಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನು ಒಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಚಿತ್ರದುರ್ಗದ ಜೋಳಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಆಂದೋಲನದ ಭಾಗವಾಗಿ ಏಕ್ ದಿನ್ ಏಕ್ ಘಂಟಾ ಏಕ್ ಸಾಥ್ ಅಭಿಯಾನದಡಿ ಸ್ವಚ್ಛತಾ ಶ್ರಮದಾನ ನಡೆಯಿತು. ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದ ಶ್ರಮದಾನಿಗಳು ಪರಿಸರ ನೈರ್ಮಲ್ಯದ ಕುರಿತು ಜಾಗೃತಿ ಮೂಡಿಸಿದರು. ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ ಈ ಬಾರಿ ವಿಶೇಷವಾಗಿ ಕಂಬಳ ಕ್ರೀಡೆ ಆಯೋಜಿಸಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈ ಬಾರಿಯ ದಸರಾ ಉತ್ಸವಕ್ಕೆ ಹೊಸ ರೂಪ ಮತ್ತು ಸ್ಪರ್ಶ ನೀಡುವ ಉದ್ದೇಶದಿಂದ ಕರಾವಳಿಯ ಜನಪ್ರಿಯ ಜಾನಪದ ಕ್ರೀಡೆಯಾದ ಕಂಬಳವನ್ನು ಮೈಸೂರಿನಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ದೇಶೀಯ ಕ್ರೀಡೆಯನ್ನು ಉಳಿಸಿ ಬೆಳೆಸಲು ಸರ್ಕಾರ ಮತ್ತು ಜಿಲ್ಲಾಡಳಿತ ಬೆಂಬಲ ನೀಡಲಿದೆ. ದಸರಾ ವೀಕ್ಷಣೆಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುವುದರಿಂದ ಈ ಜಾನಪದ ಕ್ರೀಡೆಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಖ್ಯಾತಿ ಮತ್ತು ಪ್ರಚಾರ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ, ಕಂಬಳ ಸ್ಪರ್ಧೆಗಾಗಿ 145 ಉದ್ದದ ಟ್ರ್ಯಾಕ್ ಸಿದ್ದಪಡಿಸಲಾಗುತ್ತಿದೆ. ಈ ಕೂಟದಲ್ಲಿ ಹಿಂದೆ ಉತ್ತಮ ದಾಖಲೆ ಬರೆದಿರುವ ಹಿರಿಯ ದರ್ಜೆಯ ಸುಮಾರು 150-160 ಜೋಡಿ ಕೋಣಗಳು ಭಾಗವಹಿಸಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಲಾಯಿತು. ಬೆಳಗಾವಿಯ ಐತಿಹಾಸಿಕ ವೀರಸೌಧದಲ್ಲಿ

0: ಇಂದು ಆಚರಿಸಲಾದ ಮಹಾತ್ಮ ಗಾಂಧೀಜಿಯವರ 157ನೇ ಜಯಂತಿ ಉತ್ಸವವನ್ನು ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತ ಎಂ ಕಾರ್ತಿಕ್ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಭೀಕರ ಬರಗಾಲ ಹಿನ್ನೆಲೆ ನಾಳೆಯಿಂದ 4 ದಿನಗಳ ಕಾಲ ಕೇಂದ್ರ ತಂಡದಿಂದ ಬರ ಅಧ್ಯಯನ. ನೋಟಿಸ್ ಪ್ರಕ್ರಿಯೆ ಬಳಿಕ ರಾಜ್ಯದ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ, ಚುನಾವಣಾ ಆಯೋಗ ಸ್ಪಷ್ಟನೆ. ಎಸ್ಸಿಆರ್ ಪಟ್ಟಿ ಮರು ಪರಿಶೀಲನೆ, ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಹಾಗೂ ಸಚಿವರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ದೂರು. ಮತ್ತು ನೈಸ್ ಯೋಜನೆ ಸಂತ್ರಸ್ತರಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಹವಾಲು ಸ್ವೀಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 6:50.
2: ಆಕಾಶವಾಣಿ ವಿಜಯಪುರ, ಸಮಯ 6:50:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ವಿಜಯಪುರ.

0: ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ 84 ಗ್ರಾಮದ ಯುವ ರೈತರಾದ ದಿಲೀಪ್ ಕುಮಾರ್ ಮಲ್ಕಪ್ಪ ಮೌರ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ ಅನ್ಸಾಳಂಕೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಬಲೇಶ್ವರದ ಬಂಗಾರವ ಶಾಹೀರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ.
7: ಮೇಡಮ್
8: ಹೇಳಿ.
7: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
8: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
7: ಆದ್ರೆ ಇದನ್ನು ಹೇಗೆ ಮಾಡೋದು?
8: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
7: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
8: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
7: ಅಷ್ಟೇ?
8: ಅಷ್ಟೇ.
7: ಗೊತ್ತಾಯ್ತು.
8: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ

0: ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಮಣ್ಣಿನ ಮಗ

0: ಇಂದಿನ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ 84 ಗ್ರಾಮದ ಯುವ ರೈತರಾದ ದಿಲೀಪ್ ಕುಮಾರ್ ಮಲಕಪ್ಪ ಮೌರ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರ. ಆತ್ಮೀರೇ, ಇವತ್ತು ನಮ್ಮ ಜೊತೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ 84 ಗ್ರಾಮದ ಯುವ ರೈತರಾದ ದಿಲೀಪ್ ಕುಮಾರ್ ಮಲಕಪ್ಪ ಮೌರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಅಣಬೆ ಕೃಷಿಯನ್ನು ಮಾಡಿ ಆದಾಯವನ್ನು ಪಡಿತಾ ಇದ್ದಾರೆ. ದಿಲೀಪ್ ಕುಮಾರ್ ಮಲಕಪ್ಪ ಮೌರ್ಯ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರಗಳು.
1: ದಿಲೀಪ್ ಕುಮಾರ್ ಅವರೇ, ತಮ್ಮ ಶಿಕ್ಷಣ ಏನಾಗಿದ್ದೀರಿ?
2: ನಮ್ಮದು 10th, ಆಮ್ಯಾಗ ಏನದ ITI ಮುಗಿಸ್ಕೊಂಡಿದ್ದೀವಿ.
1: ತಾವು ITI ಮುಗಿಸಿ ಈ ಕಂಪನಿ ಕಡೆ ಒಲವನ್ನು ತೋರಿಸಿದೆ, ಈ ಕೃಷಿ ಕಡೆ ಯಾಕೆ ಬಂದ್ರಿ ಅಂತ?
2: ನಿಮ್ಮ ಕ್ವಶನ್ ಬರಬರಿ ಇದ್ದಾರೆ. ಯಾಕಂದ್ರೆ ನಾನು ಈಗ ITI ಮುಗಿಸ್ಕೊಂಡು ಯಾವ್ದಾದ್ರೂ ಕಂಪ್ನಿ ಒಳಗೆ ಹೋಗ್ಬೋದಿತ್ತು, ಹೋಗಿನೂ ಬಂದಿನ್ರಿ, ಬಟ್ ಅದು ನನಗೆ ಸಫಿಷಿಯಂಟ್ ಆಗಲಿಲ್ಲ. ನಾನು ಕೃಷಿಕನಾಗೆ ಬೆಳಿಬೇಕು ಅಂತೇಳಿ ಒಂದು ಆಸಕ್ತಿ ಇತ್ತು ನನಗೆ. ಅದ್ರೊಳಗೆ ನಾ ಏನು ಮಾಡಿದ್ರೆ ಕೃಷಿಗೆ ಆಗ್ತೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದೆ. ನಾ ವಿಚಾರ ಮಾಡಿದಾಗ ನನಗೆ ಅಣಬೆ ಮಾಡಬೇಕು ಅಂತೇಳಿ ಸ್ವಲ್ಪ ಜಾಗದಾಗ ನಾನು ಅಣಬೆ ಮಾಡಿ ಒಂದು ಏನೋ ಸಾಧನೆ ಮಾಡಿದ್ನಿ ಅಂತಂದ್ರೆ ನಾನು ಒಬ್ಬ ಒಂದು ಮಾಡಲಾಗಿ ಇದು ಮಾಡ್ಬೋದಲ್ಲ ಅಂತೇಳಿ ನಾನು ಒಂದು ಅಂದ್ಕೊಂಡ ಬಳಿಕ ಏನದ, ನಾನು ಇನ್ನು ಇದನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ವಿಚಾರ ಮಾಡಿದಾಗ ನಾನು ಯೂಟ್ಯೂಬ್ದಾಗ ಸಾಕಷ್ಟು ನೋಡಿದೆ. ಆದರೂ ನನಗದನ್ನು ಸ್ವಲ್ಪ ಇದು ಅನ್ನಿಸ್ತು, ಇಲ್ಲಿ ಎಲ್ಲೋ ಒಂದು ಕಡೆ ಟ್ರೈನಿಂಗೋ ಎಲ್ಲೋ ತೊಗೋಬೇಕತ್ತ ಅನ್ನಿಸ್ತು. ಆ ಟೈಮ್ದಾಗ ನನಗೆ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಾಗ MS ವಸ್ತ್ರದ ಅಂತೇಳಿ ಅವರು ಹೆಡ್ ಇದ್ದಾರೆ, ಹೋಮ್ ಸೈನ್ಸಿಸ್ಟ್ ಅಂತೇಳಿ ಒಬ್ಬರು ಶ್ವೇತಾ ಮೇಡಮ್ ಅಂತ,
1: ಮಣ್ಣಿಕೇರಿ
2: ಮೇಡಮ್ ಅಂತೇಳಿ ಅವರು ನಮಗೆ ಟ್ರೈನಿಂಗ್ ಭಾಳ ಒಳ್ಳೆ ರೀತಿದೆ ಅಂತ ನಮಗೆ ಟ್ರೈನಿಂಗ್ ಕೊಟ್ಟರು. ಯಾಕಂತಂದ್ರೆ ನಾವು ಯೂಟ್ಯೂಬ್ದಾಗ ನೋಡಿದಾಗ ನಮಗೆ ಅದ್ರ ಬಗ್ಗೆ ಭಾಳ ಹೇಳ್ತಿದ್ರು, ಖರೆ ನಾವು ಟ್ರೈನಿಂಗ್ ತೊಗೊಳ್ಳೋ ಹೊತ್ತಿನಾಗ ಅದು ಒಂದು ಬೇರೆ ರೀತಿನೇ ಆಯಿತು. ಯಾಕಂದ್ರೆ ಟ್ರೈನಿಂಗ್ದಾಗ ಸಾಕಷ್ಟು ನಮಗೆ ಅದ್ರ ಬಗ್ಗೆ ಭಾಳ ಆಸಕ್ತಿ ಹುಟ್ಟಿತು. ಅವ್ರು ಹೇಳಿದ್ದ ಏನು ಹೇಳಿದ್ರಪ್ಪ ಅಂದ್ರೆ ಬೆಳೆದ್ರ ಬಗ್ಗೆನೂ ಹೇಳಿದ್ರು, ಆ ನಂತರ ಅದನ್ನು ಮಾರ್ಕೆಟ್ ಬಗ್ಗೆ ಹೇಳಿದ್ರು, ಅದನ್ನು ಉಳಿತು ಅಂತಂದ್ರೆ ಅದರ ಬಗ್ಗೆ ನಮಗೆ ಯಾವ ರೀತಿ ಅದನ್ನು ಮೌಲ್ಯವರ್ಧನ ಬಗ್ಗೆನೂ ಹೇಳಿದ್ರು. ಇಷ್ಟೆಲ್ಲ ನಮಗೆ ಭಾಳ ಹೆಲ್ಪ್ ಮಾಡಿದ್ರು ಶ್ವೇತಾ ಮೇಡಮ್ ಅವರು. ಅದಕ್ಕೆ ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳೋಕ್ಕೆ ನನಗೆ ಭಾಳ ತುಂಬ ಇದು ಐತಿ.
1: ದಿಲೀಪ್ ಕುಮಾರ್ ಅವರೇ, ಅದೇ ರೀತಿ ಈಗ ತಾವು ಈ ಅಣಬೆ ಕೃಷಿಯನ್ನು ಮಾಡ್ಬೇಕು ಅನ್ಕೊಂಡ್ರಿ, ಈ ಭಾಗಕ್ಕೆ ಈ ಅಣಬೆ ಸೂಕ್ತ ಅಂತ ತಾವು ಹೇಳ್ತೀರಿ?
2: ಹೌದ್ರಿ, ಈ ಭಾಗಕ್ಕೆ ಸೂಕ್ತ ಇಲ್ಲ ಅಂತ ಹತ್ತಿದ್ರು. ಈಗ ಅದು ಈ ಭಾಗಕ್ಕೆ ನೋಡ್ರಿ, ನಾವು ಬೇರೆ ಕಡೆದಿಂದ ತರಿಸೋದ್ರಿಂದ ಅದು ನಮಗೆ ಅದ್ರ ಬಗ್ಗೆ ಏನು ಅಷ್ಟು ನಾಲೆಜ್ ಬೆಳೆಯಲ್ಲ. ನಾವು ಇಲ್ಲೇ ಬೆಳೆದು ಇಲ್ಲೇ ತಿನ್ನೋದ್ರಿಂದ ನಮಗೆ ಭಾಳ ಸಾಕಷ್ಟು ನಮಗೆ ಅದ್ರ ಬೆಳೆದೂ ಗೊತ್ತಾಗ್ತದೆ. ಆಮ್ಯಾಗ ಅದ್ರ ಬಗ್ಗೆ ಏನೈತಿಪ್ಪ ಅನ್ನೋದ್ರೂ ನಮ್ಮಲ್ಲೇನೆ ನಾವು ಬೆಳೆದೇವು ಅಂದ್ರೆ ಸಾಕಷ್ಟು ನಮಗೆ ಒಂದು.
1: ಅದೇ ರೀತಿ ಈ ಮಶ್ರೂಮಲ್ಲಿ ಎಷ್ಟು ಬಗೆಯ ಮಶ್ರೂಮ್ಗಳಿವೆ ಅಂತ ಹೇಳ್ತೀರಿ?
2: ಅದರೊಳಗೆ ಸುಮಾರು 2000 ಅಣಬೆಗಳದಾವ್ರಿ, ಆ 2000 ನಾವು ತಿನ್ಬಹುದು, ಸಾಕಷ್ಟು ಅದ.
1: ಅದೇ ರೀತಿ ಈ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆಗೆ ಅನ್ಕೊಳ್ಳೋಣ ನಾವು, ಇಲ್ಲಿ ಯಾವ ಬೆಳೆ ಬೆಳೆಯಕ್ಕೆ ಸೂಕ್ತ ಅಂತ ಹೇಳ್ತೀರಿ?
2: ನಮ್ಮಲ್ಲಿ ಈಗ ಆಯಿಸ್ಟರ್ ಅಂತೇಳಿ ಅದು ಬೆಳಿಲಕ್ಕೆ ಭಾಳ ಸೂಕ್ತ. ಈಗ ಬೇಸಿಗೆ ಕಾಲ ಬರ್ತದೆ ಸರ್, ಬೇಸಿಗೆ ಟೈಮ್ದಾಗ ನಾವು ಹಾಲಣಬೆ ಅಂತ ಹೇಳಿದ್ರೆ ಮಿಲ್ಕಿ ಮಶ್ರೂಮ್ ಅಂತ ಹೇಳೈತಿ, ಅದನ್ನು ಬೆಳಿಲಕ್ಕೆ ಭಾಳ ಸೂಕ್ತ. ನಾನು ಆಯಿಸ್ಟರ್ ಮಾಡಿ ನಾನು ಆಮ್ಯಾಗ ಏನದ ಈ ಮಿಲ್ಕಿ ಮಶ್ರೂಮ್ನು ಬೆಳಿಲಾಗತ್ತೆ. ಅಂದ್ರೆ 2 ಟೈಮ್ ನಾವು ಆಗಸ್ಟ್ ಹಿಡ್ಕೊಂಡು ಮಳೆ ಸ್ಟಾರ್ಟ್ ಆಗ್ತದಲ್ಲ, ಈ ಮಳೆ ಸ್ಟಾರ್ಟ್ ಆದಾಗ ನಾವೇನು ಮಾಡ್ಬೋದು, ಆಯಿಸ್ಟಾರ್ ಹಾಕ್ಬೋದು. ಆನಂತರ ಮಳೆ ಕಡಿಮೆ ಆದ ಟೈಮ್ದಾಗ ಜನವರಿ ಹಿಡ್ಕೊಂಡು ಮುಂದೆ ಮೇ ಜೂನ್ ತನಾನು ಅವಾಗ ನಾವು ಇದನ್ನು ಸೂಕ್ತಗೆ ಯಾವ್ದಪ್ಪ ಅಂತಂದ್ರೆ ಹಾಲಾಣ್ಬೆ ಮಿಲ್ಕಿ ಮಶ್ರೂಮ್ ಬೆಳಿಲಕ್ಕೆ ಭಾಳ ಯೋಗ್ಯ.
1: ಅದೇ ರೀತಿ ಯಾವ ವಾತಾವರಣಕ್ಕೆ ಈ ಅಣಬೆ ಬೆಳೆಯಲು ಸೂಕ್ತ ಅಂತ ಹೇಳ್ತೀರಿ?
2: ನಮಗೆ ಇದು ನಮಗೆ ಜೂನ್ ಹಿಡ್ಕೊಂಡು ಈ ಮಳೆ ಸ್ಟಾರ್ಟ್ ಆಗ್ತದಲ್ರಿ, ಅಲ್ಲಿ ತನೂ ನಾವು ಭಾರಿ ಚಂದಾಗಿ ಬೆಳಿಬೋದು.
1: ಅಂದ್ರೆ ಒಂದು ಸ್ವಲ್ಪ ಅತಿ ಬಿಸಿಲು ಇರಬಾರ್ದು, ಅತಿ ಮಳೆನೂ ಇರಬಾರ್ದು, ಒಂದು ತಂಪಾದ ವಾತಾವರಣ ಇರಬೇಕಂತ.
2: ನಾವು ತಂಪಾದ ವಾತಾವರಣ ನಾವು

0: ಮಾಡ್ಕೋಬೇಕ್ರಿ ಅದರೊಳಗೆ. ಒಂದು ಚಲೋತ್ನಿಗೆ ಒಂದು ರೂಮ್ ಮಾಡ್ಕೋಬೇಕು. ಆ ರೂಮಿಗೆ ಏನದ ಅದಕ್ಕೆ ಆದಂಥದ್ದು ಒಂದು ಟೆಂಪ್ರೇಚರ್ ಇರುತ್ತೆ.
1: ಅದೇ ರೀತಿ ಈಗ ತಾವು ರೂಮ್ ಬಗ್ಗೆ ಹೇಳ್ತಾ ಇದ್ರಿ, ಈಗ ತಾವು ರೂಮನ್ನು ಯಾವ ರೀತಿ ರೆಡಿ ಮಾಡ್ಕೊಂತೀರಿ?
0: ನೋಡ್ರಿ, ನಾವು ರೂಮ್ನೊಳಗೆ ಒಂದು 100x50 ನಮ್ಮದು ಗೋಡೌನ್ ಇದೆ, ಅದರೊಳಗೆ ಒಂದು ಅರ್ಧ ಭಾಗ ನಾನು ಬಿದಿರಿಂದು ಸೆಲ್ಫ್ ಮಾಡ್ಕೊಂಡೀನಿ ರೀ. ಅಂದ್ರೆ ಆ ರೆಡಿ ಮಾಡಿ ಇಟ್ಕೊಳಕ್ಕೆ ಅದನ್ನೊಂದು ಬಿದಿರಿಂದ ಒಂದು ಸೆಲ್ಫ್ ಮಾಡ್ಕೊಂಡೀನಿ. ಆ ಸೆಲ್ಫ್ ಮಾಡ್ಕೊಂಡು ಸುತ್ತಮುತ್ತ ಏನದ ಒಳಗಡೆ ಗ್ರೀನ್ ಶೆಡ್ ನೆಟ್ ಬರ್ತದಲ್ಲ ಅದನ್ನು ಹಾಕೊಂಡೀನಿ. ಅಂದ್ರೆ ಯಾವುದೇ ಒಂದು ಹುಳ ನೊಣಗಳಾಗಲಿ ನೊರಸಾಗಲಿ ಯಾವ ಬರಬಾರ್ದು ಸರ್.
1: ಅಂದ್ರೆ ಯಾವುದು ಕ್ರಿಮಿಕೀಟಗಳು
0: ಯಾವ ಬರಬಾರ್ದ್ರಿ, ಆ ರೀತಿ ನಾ ವ್ಯವಸ್ಥೆ ಮಾಡ್ಕೊಂಡೇನ್ರಿ ಸರ್.
1: ಅದೇ ರೀತಿ ಈ ಅಣಬೆ ಬೀಜವನ್ನು ಎಲ್ಲಿಂದ ತರ್ತಿರ್ತಾವ?
0: ನಾವು ಅಣಬೆ ಬೀಜನ ನಾನು ISRO ನಾನು ತೊಗೊಂಬರ್ತೀನಿ ರೀ ಬೆಂಗಳೂರದಾಗ. ಯಾಕಂದ್ರೆ ಅಲ್ಲೇ ನಮಗೆ ಯಾಕಂದ್ರೆ ಪ್ರೊಡಕ್ಟು ಅಲ್ಲೇ ಐತಿ, ಅಲ್ಲೇ ಅದ್ರ ಬಗ್ಗೆ ಭಾಳ ರಿಸರ್ಚ್ದೊಳಗೆ ಅಲ್ಲಿ ಐತಿ. ಯಾಕಂತಂದ್ರೆ ಅಲ್ಲಿ ಬೀಜ ನಾವು ತೊಗೊಂಡೇವಂದ್ರೆ ಯಾವುದು ಪ್ರಾಬ್ಲಮ್ ಆಗಲ್ಲ. ನಾವು ಬೇರೆ ಕಡೆ ನಾವು ಕೆಲವೊಂದು ಕಡೆ ಯೂಟ್ಯೂಬ್ದಾಗ ನೋಡ್ತೇವೆ ಸರ್, ಕೆಲವೊಂದು ಕಡೆ ಸಕ್ಸಸ್ ಆಗ್ತವೆ, ಕೆಲವೊಂದು ಕಡೆ ಸಕ್ಸಸ್ ಆಗಲ್ಲ. ಆ ಕಾರಣಕ್ಕೆ ಅನ್ನೋದ ನಾವು ಅಲ್ಲೇ ತೊಗೊಳ್ಳೋದು ಭಾಳ ಸೂಕ್ತ.
1: ಅದೇ ರೀತಿ ಈಗ ಅಣಬೆ ಬೆಳಿಬೇಕಂದ್ರೆ ನಮ್ಮ ಒಂದಿಷ್ಟು ಕೆಲವೊಂದಿಷ್ಟು ವಿಧಾನಗಳಿರ್ತಾವೆ. ಈ ಅಣಬೆ ಬೆಳಿಬೇಕಂದ್ರೆ ತಾವು ಯಾವ ವಿಧಾನಗಳನ್ನ ಅಳವಡಿಸ್ಕೊಂಡ್ರೆ ನಮ್ಮ ರೈತರಿಗೆ ಹೇಳ್ತೀರಿ?
0: ನಾವು ಯಾವ ವಿಧಾನ ಅಳವಡಿಸ್ಕೊಂಡೇವಂದ್ರೆ ಸರ್, ಈಗ ನಾವು ನಮ್ಮಲ್ಲಿ ಜೋಳ ಬೆಳಿತೇವೆ, ಗೋಧಿ ಬೆಳಿತೇವೆ, ಕಡ್ಲಿ ಬೆಳಿತೇವೆ. ಇದರೊಳಗೆ ಈ ನಾವು ಗೋಧಿ ಹೊಟ್ಟಿನಾಗೂ ಬೆಳಿಬೋದು, ಜೋಳದ ಹೊಟ್ಟಿನಾಗೂ ಬೆಳಿಬೋದು. ಆದರೆ ಅದರೊಳಗೆ ಇಳುವರಿ ಜಾಸ್ತಿ ಬರಲ್ಲ.
1: ಹೌದು,
0: ಬಟ್ ನಮಗೆ ಇಳುವರಿ ಯಾವುದಂದ್ರೆ ಕರೆಕ್ಟಾಗಿ ಕೊಡೋದಂದ್ರೆ ಭತ್ತ ಐತಲ್ಲ, ಆ ಹುಲ್ಲಿನೊಳಗೆ ನಮ್ಗೆ ಸಫಿಷಿಯಂಟ್ ಆಗಂಗೆ ನಮಗೆ ಬರ್ತದ್ರಿ ಅದು. ನಾವು ವಿಧಾನಗಳಂದ್ರೆ ಈಗ ನೆಲ್ಲು ಹುಲ್ಲು ನಾವು ಬೆಳಿತೀವಿ. ನೆಲ್ಲು ಹುಲ್ದಾಗ ಯಾವ ರೀತಿ ಮಾಡ್ಬೇಕಂತಂದ್ರೆ ನೆಲ್ಲು ಹುಲ್ಲ 4 inches ನಾವು ಕಟ್ ಮಾಡ್ಬೇಕ್ರಿ, 2x3x4x4 ಕಟ್ ಮಾಡ್ಬೇಕು. ಕಟ್ ಮಾಡಿ ಅದನ್ನೇನದ 6 hours ನೆನೆ ಇಡ್ಬೇಕು. ನೆನೆ ಇಟ್ಟು ಆ ನಂತರ ಏನದ ಅದನ್ನು ಮತ್ತೊಂದು 3 hours ಕುದಿಸ್ಬೇಕ್ರಿ. ಕುದಿಸಿದ ನಂತರ ಅದನ್ನು ಮತ್ತೆ ಆರಿಸ್ಬೇಕು. ಆರಿಸಿ ಸ್ವಚ್ಛವಾದ ಜಾಗದಾಗ ಒಂದು ರೂಮ್ನಾಗ ಅದಕ್ಕೆಲ್ಲ ಸ್ಯಾನಿಟೈಸರು ಅದು ಇದು ಹೊಡ್ಕೊಂಡು ಡೆಟಲ್ ಎಲ್ಲ ಹೊಡ್ಕೊಂಡು ಆ ಜಾಗಕ್ಕೆ ಅದನ್ನು ಒಯ್ದು ಅಲ್ಲಿ ಆರಿಸ್ಬೇಕು, ನೆರಳಿಗೆ ಆರಿಸ್ಬೇಕು. ಆರಿಸಿದ ನಂತರ ಏನದ ನಾವು ಅದು PP ಕವರ್ ಅದು ಬೀಜ ಎಲ್ಲ ತೊಗೊಂಡು ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಬೀಜ ಹಾಕೋತ ತುಂಬಿ ತುಂಬಿಂದ ಆದ ನಂತರ ಅದಕ್ಕೆ ಏರ್ ಪಾಸ್ ಆಗ್ಬೇಕು ರೀ.
1: ಹೌದು,
0: ಅದನ್ನು ಅದಕ್ಕೆ ಹಿಡಿದು ಮುಟ್ಟಿ ನೋಡಿದಾಗ ನಮಗೆ ತಂಬಲ ಎಷ್ಟಿರ್ಬೇಕಪ್ಪ ಅಂತಂದ್ರೆ ನೀರು ಕೈಗೆ ಹತ್ತಬಾರ್ದು, ಅದನ್ನು ಆರದ್ದು ಕೈಗೆ ಹತ್ತಬಾರ್ದು. ಆ ಹತ್ತಲಾರ್ದಂಗೆ ಆಯಿತು ಅಂತಂದ್ರೆ ಅದನ್ನು ಏನದ ನಾವು ಒಂದು ಕ್ಯಾರಿ ಬ್ಯಾಗ್ದಾಗ ಒಂದು ಲೇಯರ್ ತೊಗೊಳ್ಳೋದು, ಆಮ್ಯಾಗ ಒಂದು ಸ್ಟೆಪ್ನಾಗ ಬೀಜ ಹಾಕೊಳ್ಳೋದು, ಆಮ್ಯಾಗ ಒಂದು 4-5 ಲೇಯರ್ ನಾವು ಬೀಜ ಹಾಕೋದು
1: ಒಂದು ಬ್ಯಾಗಲ್ಲಿ,
0: ಒಂದು ಬ್ಯಾಗ್ದಾಗ ಅದು 100 grams ಬೀಜ ಹಿಡಿತದ್ರಿ ಒಂದು ಬ್ಯಾಗ್.
1: ಅಂದ್ರೆ ಒಂದು ಬ್ಯಾಗ್ನಲ್ಲಿ ಎಷ್ಟು KG ತಾವು ಅಣಬೆನ ಪಡಿಬೋದು ಅಂತ ಹೇಳಿ?
0: ಒಂದು 100 grams ಬೀಜಕ್ಕೆ ನಮಗೆ 1-1.5 kg ನಮ್ಮ ಅಣಬೆ ಬೆಳಿಬೋದು.
1: ಈಗ ತಾವು ಅಣಬೆ ಈಗ ಫಸ್ಟ್ ಬೀಜ ಹಾಕಿರ್ತೀರಿ ಅಂದ್ರೆ ಒಂದೇ ಟೈಮ್ಗೆ ಇದು ಅಣಬೆ ಬರುತ್ತಾ ಅಂದ್ರೆ ಒಂದ್ 2-3 times ಇದ್ರ ಇಳುವರಿಯನ್ನು ತಕ್ಕೋಬಹುದು?
0: ನಾವು ಬೀಜ ಹಾಕಿದ ನಂತರ ನಾವು 3 times ಕಟಾವ್ ಮಾಡ್ಬೋದು ಸರ್, 3 times ಬರ್ತದೆ ನಮಗೆ.
1: 3 times ಬರುತ್ತೆ.
0: ಹಾ, ಫಸ್ಟ್ನೇದು ಒಂದು ಸ್ವಲ್ಪ ಇಳುವರಿ ಜಾಸ್ತಿ ಬರ್ತದೆ, ಸೆಕೆಂಡ್ ಸ್ವಲ್ಪ ಕಡಿಮೆ, ಥರ್ಡ್ ಏನದ ಒಂದು ಸ್ವಲ್ಪ ಅದಕ್ಕಿತ್ತಲ್ಲ ಕಡಿಮೆ ಬರ್ತದೆ. ಅಷ್ಟು ಸೇರಿ ನಮಗೇನದ 1-1.5 ಭಾಳ ಚಂದ ಇದು ಮಾಡಿದ್ದೀವಿ ಅಂದ್ರೆ 2 kg ತನಕ ಆರಾಮ್ ಬರ್ತದೆ. ನಾ 2 kg ತೆಗೆದೀನಿ ಸರ್.
1: ತುಂಬಾ ಸಂತೋಷ ದಿಲೀಪ್ ಕುಮಾರ್ ಮಲ್ಕಪ್ಪ ಮೌರ್ಯ ಅವರೇ. ಅದೇ ರೀತಿ ಈ ಅಣಬೆಯನ್ನ ಮಾರುಕಟ್ಟೆ ವ್ಯವಸ್ಥೆನ ಮಾಡ್ಕೋಬೇಕಾಗತ್ತೆ. ಈ ಅಣಬೆಯನ್ನ ಎಲ್ಲಿ ತಾವು ಮಾರ್ಕೆಟ್ ಮಾಡ್ತೀರಿ
0: ಸರ್? ನಾವು ಮಾರುಕಟ್ಟೆ ನಮಗೆ ಅದನ್ನು ಭಾಳ ಪ್ರಾಬ್ಲಮ್ ಇತ್ತು ಇಲ್ಲಿ. ಯಾಕಂತಂದ್ರೆ ಇದ್ರ ಬಗ್ಗೆ ಯಾರಿಗೇನು ಇನ್ನೂ ಅವೇರ್ನೆಸ್ ಇನ್ನೂ ಸರಿಯಾಗಿ ಇದ್ರದ ಬಗ್ಗೆ ಇಲ್ಲಿ ನಮ್ಮ ಬಿಜಾಪುರದಾಗ ಗೊತ್ತಿಲ್ಲ. ಅದನ್ನು ನಾವು ಗೊತ್ತಿರೋರು ಜನಕ್ಕೆ ನಾವು ಹೋಗಿ ಕೇಳ್ಬೇಕು.
1: ಹೌದು,
0: ಯಾಕಂತಂದ್ರೆ ನಾವು ಆಫೀಸರ್ಸು ಯಾರು ಅದ್ರ ಬಗ್ಗೆ ಜರ ಇದ್ದವ್ರಿಗೆ ಅಲ್ಲಿ ಹೋಗಿ ನಾವು ಕೇಳ್ದೇವಂದ್ರೆ ಅವ್ರಿಗೆ ಗೊತ್ತಿರ್ತದೆ. ಅವ್ರು ಏನು ಮಾಡ್ಬಿಡ್ತಾರೆ, ಸಡನ್ಲಿ ಏನದ ತೊಗೊಂಬಿಡ್ತಾರೆ. ನಾನು ಸುಮಾರು 1 years ಆಯ್ತು ರೀ ನಾನು ಬೆಳಿಲಾಕತ್ತು. ಈಗ ನಾ ಚಲೋ ಚಲೋ ಆಫೀಸರ್ಗಳು ಹೋಗಿ ಮೀಟ್ ಆದಾಗ ಏ ತೊಗೊಂಬಾರಪ್ಪ ಅಂತ ಹೇಳ್ಯಾರಿ, 500 rupees KG ಹಂಗೆ ನಾನು ಅದನ್ನು ಮಾರಾಟ ಮಾಡ್ತೀನಿ ಸರ್.
1: ಅದೇ ರೀತಿ ಈ ಅಣಬೆ ತಿನ್ನೋದ್ರಿಂದ ಆಗುವಂಥ ಉಪಯೋಗಗಳು ಏನಂತ ರೈತರಿಗೆ ಹೇಳ್ತೀರಿ
0: ಸರ್? ಈ ಅಣಬೆ ತಿನ್ನೋದ್ರಿಂದ ನಮಗೆ ಯಾವ ರೀತಿ ನಮ್ಮ ಆರೋಗ್ಯವನ್ನು ನಮಗೆ ಕಾಪಾಡ್ತದಪ್ಪ ಅಂತಂದ್ರೆ, ನಮಗೆ ಮೊದಲನೇದ್ದು ಇದರೊಳಗೆ ಹೈ ಫೈಬರ್ ಇರ್ತದೆ ಸರ್. ನಾವು ಏನು ತಿಂತೇವೆ ಅದು ಜೀರ್ಣಶಕ್ತಿ ಇದರೊಳಗೆ ಜಾಸ್ತಿ ಐತಿ ನಮಗೆ. ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಮೋಷನ್ ಕರೆಕ್ಟಾಗಿ ಆಗುತ್ತೆ. ಆಮ್ಯಾಗ BP ಶುಗರ್ ಇದ್ದವರಿಗೆ ಅದರದ್ದು ಪೌಡ್ರು ಐತೆ ರೀ, ಅವ್ರಿಗೂ ಕಡಿಮೆ ಆಗ್ತದೆ 1-2 months. ಮತ್ತು ಅವರ ಚರ್ಮ ಕಾಂತಿ ಅದನ್ನು ಚಲೋ ಆಗ್ತದೆ. ಯಾಕಂದ್ರೆ ಸಾಕಷ್ಟು ಇದರದಿಂದ ಹೃದಯ ರೋಗ ಅವು ಎಲ್ಲ ತಡೆಗಟ್ಟಬಹುದು ರೀ.
1: ಅಂದರೆ ಇದು ಮನುಷ್ಯನ ಒಂದು

0: ಆರೋಗ್ಯಕ್ಕೆ ಇದೊಂದು ಸೂಕ್ತವಾದ ಆಹಾರ ಪದಾರ್ಥ ಅಂತ ಹೇಳ್ಬೋದು.
1: ಹೌದು,
0: ತುಂಬ ಸಂತೋಷ ದಿಲೀಪ್ ಕುಮಾರ್ ಅವರೇ. ಅದೇ ರೀತಿ ಈ ಅಣಬೇಗ ಒಂದಿಷ್ಟು ರೋಗಗಳು ಬರ್ತಾವಂತ ಕೇಳ್ಪಟ್ವಿ, ಇದಕ್ಕೆ ಯಾವ್ಯಾವ ರೋಗಗಳು ಬರ್ತಾವ ಅಂತ ಹೇಳ್ತೀರಿ?
1: ಇದಕ್ಕೆ ಗ್ರೀನ್ ಮೋಡ್ ಅಂತೇಳಿ ಬರ್ತದೆ ರೀ, ಒಂದು ಬ್ಲ್ಯಾಕ್ ಮೋಡ್ ಅಂತೇಳಿ ಬರ್ತದೆ. ಅದು ಯಾಕೆ ಬರ್ತದೆ ಅಂದ್ರೆ ಬೀಜ ಏನಾರೇ ಸ್ವಲ್ಪ ಸಮಸ್ಯೆ ಆದ್ರೆ ಆ ಮೋಡ್ ಬರ್ಬೋದು. ಆನಂತರ ಏನಂತ ನಾವು ಕುದಿಸು ಹುಲ್ಲ ಇರ್ತದಲ್ಲ ಅದರೊಳಗೆ ಏನಾರೇ ಸ್ವಲ್ಪ ಈ ವ್ಯತ್ಯಾಸ ಆಯ್ತಂದ್ರೆ ಆ ರೋಗ ಬರ್ತದೆ ರೀ. ಅದು ಅದು ಬತ್ತ ಅಂತಂದ್ರೆ ಅದು ಒಂದು ಬ್ಯಾಗ ಅಲ್ಲದೇ ಇನ್ನೊಂದು ಬ್ಯಾಗ ಕೆಡ್ತದೆ. ಯಾಕಂತಂದ್ರೆ ಅದು ಉಳ್ಳಾಗಡ್ಡಿಗೆ ನಾವು ಒಂದು ಉಳ್ಳಾಗಡ್ಡಿ ಒಂದು ಚೀಲ್ದಾಗ ಒಂದು ಉಳ್ಳಾಗಡ್ಡಿ ಕೆಡ್ತಂದ್ರೆ ಯಾವ ರೀತಿ ಹಂಗೆ ತೊಗೋತದಲ್ಲ ಅವ ರೀತಿ ತೊಗೋತದೆ. ಆ ಬಂದಾಗ ಟೈಮ್ದಾಗ ಅದನ್ನು ಒಯ್ದು ನಾವು ಬೇರೆ ಕಡೆ ಇಟ್ಬಿಡ್ಬೇಕು ಆ ರೋಗ ಬಂದಾಗ.
0: ಅದೇ ರೀತಿ ಇವಕ್ಕೆ ಈ ರೋಗಗಳು ಬಂದಾಗ ಇವುಗಳಿಗೆ ಯಾವುದಾದ್ರು ಸ್ಪ್ರೇಗಳನ್ನು ಮಾಡ್ಬೋದಾ?
1: ಯಾವುದು ಮಾಡಬಾರ್ದು ರೀ.
0: ಅಂದರೆ ಇದು ಸಂಪೂರ್ಣ ಸಾವಯವದ ಆಹಾರ ಅಂತ ಹೇಳಿ. ಹಾಂ,
1: ಇದು ಆರ್ಗ್ಯಾನಿಕ್ ಆಗೋದ್ರಿಂದ ಅದನ್ನು ನಾವು ಯಾವುದು ಆ ಸಿಂಪಡಣೆ ಮಾಡಿ ಈ ಸಿಂಪಡಣೆ ಮಾಡಿ ಮಾಡೋದ್ರಾಗ ಉಪಯೋಗ ಇಲ್ಲ. ಅದೇನು ಒಂದು ಬ್ಯಾಗ್ ಇರ್ತದೆ ಸೈಡಿಗೆ ಸರಿಸಿಟ್ಟು ಬೇರೆನೇ ರೋಗ ಬರಲಾರ್ದಂಗೆ ಒಂದು ವ್ಯವಸ್ಥೆ ಮಾಡ್ಬೇಕು ಅಷ್ಟೇ.
0: ಅದೇ ರೀತಿ ಈಗ ತಮಗೆ ಈ ಅಣಬೆಯಿಂದ ಒಂದು ವರ್ಷಕ್ಕೆ ಎಷ್ಟು ಆದಾಯ ಬರ್ಬೋದು ಅಂತ ನಿರೀಕ್ಷೆ ಮಾಡ್ತೀರಿ?
1: ನಮಗೆ ಒಂದು ವರ್ಷಕ್ಕೆ ಸುಮಾರು ಏನು ಇಲ್ಲ ಅಂದರೂ ಒಂದು ನಾವು ಮಾಡ್ದಂಗೆ ಇರ್ತದೆ ಸರ್. ನಾವು ಮಾರ್ಕೆಟ್ ಯಾವ ರೀತಿ ಮಾಡ್ತೇವೆ ಆ ರೀತಿ ಸಾಕಷ್ಟು ಲಾಭ ಅದ. 500 ರೂಪಾಯಿ ಕೆ ಜಿ ಐತೆ ಅದು. ಇಲ್ಲಿ ಹೆಂಗೆ ನಮ್ಗೆ ಮಾರ್ಕೆಟ್ ಮಾಡ್ತೇವೆ ಆ ಟೈಪ್ ಲಾಭ ಆಗೈತಿ. ಇದಕ್ಕೆ ಇಷ್ಟೇ ಲಾಭ ಇಷ್ಟೇ ಐತೆ ಅಂತ ಹೇಳಲ್ಲ. ಇವತ್ತು 10 ಕೆ ಜಿ ಬೆಳೆದೇವತ್ತಂದ್ರೆ 5,000 ರೂಪಾಯಿ ಆಯ್ತು. 2 ಕೆ ಜಿ ಬೆಳೆದೇವತ್ತಂದ್ರೆ 1,000 ರೂಪಾಯಿ ಆಗ್ತದೆ. ಯಾಕೆ ಹಂಗೆ ಆಗ್ತದಂದ್ರೆ ನಾವೇನು ತೊಗೊಳ್ಳುವಂಥ ಕಸ್ಟಮರ್ ಮೇಲೆ ನಮ್ಗೆ ಲಾಭ ಆದ ಇಲ್ಲಿ. ಯಾಕಂದ್ರೆ ಬೆಂಗಳೂರು ಸಿಟಿ ಒಳಗೆ ಏನದ ಅಲ್ಲಿ ಹುಡುಕ್ಯಾಡ್ಕೋತ ಬಂದು ಹೋಯ್ತಾರೆ. ಇಲ್ಲಿ ಹಂಗಿಲ್ಲ, ನಾವೇ ಮಾರ್ಕೆಟ್ ಮಾಡ್ಬೇಕು. ನಾವು 1,000 ಮಂದಿನ ರೆಡಿ ಮಾಡಿದೇವಂದ್ರೆ ನಮ್ಗೆ ಜಾಸ್ತಿ ಲಾಭ ಆಯ್ತು. ಕಡಿಮೆ ಮಂದಿಗೆ ಮಾಡಿದೆ ಅಂದ್ರೆ ಕಡಿಮೆ ಲಾಭ. ಅದನ್ನ ನೋಡ್ಕೊಂಡು ಲಾಭ ಮಾಡ್ಕೋಬೇಕು ನಾವು.
0: ಅದೇ ರೀತಿ ದಿಲೀಪ್ ಕುಮಾರ್ ಅವರೇ, ಈಗ ಈ ಅಣಬೆಯನ್ನ ಮೌಲ್ಯವರ್ಧನೆ ಮಾಡಿದ್ರೆ ಸಾಕಷ್ಟು ಒಂದು ಆಹಾರ ಪದಾರ್ಥಗಳನ್ನ ತಯಾರು ಮಾಡ್ಬೋದು ಅಂತ ತಾವು ಹೇಳಿದ್ರಿ. ಈಗ ತಾವು ಯಾವ್ಯಾವ ಮೌಲ್ಯವರ್ಧನೆಯನ್ನು ಮಾಡ್ತೀರಿ ಇದರಿಂದ?
1: ನಾವು ಪೌಡರ್ ಮಾಡ್ತೇವ್ರಿ. ಪೌಡರ್ ಮಾಡಿದ ಏನದ ಚಕ್ಲಿ, ಆಮ್ಯಾಗ ಪಾಪಡ, ಆಮ್ಯಾಗ ಏನದ ಬಜ್ಜಿ ಮಾಡ್ಬೋದು, ಪಕೋಡ ಮಾಡ್ಬೋದು. ಸಾಕಷ್ಟು ವೆರೈಟಿ ಅದಾವೆ ಅದರೊಳಗೆ. ನಮಗೆಲ್ಲ ಶ್ವೇತಾ ಮೇಡಮ್ ಅವರು ಹೇಳಿಕೊಟ್ಟಿದ್ದಾರೆ. ಆ ಇದ್ರದ್ದು ಇದ್ದಿಂದ ನಾನು ಒಂದು 4 ಐಟಮ್ ಮಾಡಿದ್ದೀನಿ ರೀ. 4 ಐಟಮ್ ಮಾಡೀನಿ, ಅವು ಸಕ್ಸಸ್ ಆಗ್ಯಾವೆ. ಭಾಳ ಒಳ್ಳೆ ಟೇಸ್ಟ್ ಐತಿ.
0: ಅದೇ ರೀತಿ ಈಗ ತಾವು ಈ ಮೌಲ್ಯವರ್ಧನೆಯನ್ನು ಮಾಡ್ತೀನಿ ಅಂತ ಹೇಳಿದ್ರಿ. ಇವುಗಳನ್ನು ಮಾರುಕಟ್ಟೆಗೆ ತರಬೇಕಂದ್ರೆ ಇವಕ್ಕೊಂದೊಂದು ಬ್ರ್ಯಾಂಡ್ ಅಂತ ಒಂದು ನೇಮ್ ಹೆಸರು ಬೇಕು. ಅದನ್ನು ತಾವು ಯಾವ ಒಂದು ಬ್ರ್ಯಾಂಡಿಂದ ತಮ್ಮ ಈ ಪದಾರ್ಥಗಳನ್ನು ಮಾರುಕಟ್ಟೆಗೆ ಕೊಡ್ತಾ ಇದ್ದೀರಿ?
1: ನಾವು ರಾಯಲ್ ಅಂತ ಹೇಳಿದ್ರೆ ಇಟ್ಟಿದ್ದೇವೆ, ರಾಯಲ್ ಮಶ್ರೂಮ್ ಅಂತೇಳಿ ಬ್ರ್ಯಾಂಡ್ ಮಾಡ್ಕೊಂಡಿದ್ದೀವಿ. ಆ ಬ್ರ್ಯಾಂಡ್ ಪ್ರಕಾರ ಏನದ ಕೆಲವೊಂದು ಟೈಮ್ದಾಗ ನಾವು ಎಕ್ಸಿಬಿಷನ್ದಾಗ ಕೃಷಿ ಮೇಳ ಇಲ್ಲಿ ಇದ್ರೊಳಗೆ ಆ ಕೃಷಿ ಮೇಳದಾಗ ಏನದ ನಾವು ಮಾರಾಟನೂ ಆಗ್ಯಾವ್ರಿ ಸಾಕಷ್ಟು. ಮತ್ತು ಇಲ್ಲಿ ತೋಟಗಾರಿಕೆ ಒಳಗೂ ಇಟ್ಟಿದ್ದೇವೆ, ಅವನು ಮಾರಾಟ ಆಗ್ಯದವ. ಪೌಡ್ರು ಆಗ್ಯದ, ಚಕ್ಲಿ ಆಗ್ಯಾವು, ಯಾವ ನಿಂತಿಲ್ಲ. ಭಾಳ ಟೇಸ್ಟ್ ಐತಿ ಇದು ಎಲ್ಲ. ಎಲ್ಲಾದರೂ ಈಗೇನು ಮಾಡ್ತಾರಲ್ಲ ಚಕ್ಲಿ, ಆದ್ರೆ ಈ ಚಕ್ಲಿ ಟೇಸ್ಟೇ ಬೇರೆ ಆದತ್ತೇಳಿ ಕಸ್ಟಮರ್ಗಳು ಸಾಕಷ್ಟು ಜನ
0: ಅಂದ್ರೆ ಎಲ್ಲರಿಂದ ಒಳ್ಳೆಯ ಪ್ರಶಂಸೆ ತಮಗೆ ಬಂದೈತೆ ಅಂತ ತಾವು ಹೇಳ್ಬಿಡ್ತೀರಿ.
1: ಓಕೆ ಸರ್.
0: ಅದೇ ರೀತಿ ಈ ಮಶ್ರೂಮ್ ಬೆಳೆಯನ್ನ ಈಗ ತಾವು ಒಬ್ಬರೇ ಬೆಳಿತೀರಿ ಅಥವಾ ತಮಗೆ ಸಹಾಯವಾಗಿ ತಮ್ಮ ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ?
1: ಬೆಳಿತೀನಿ ರೀ ನಾನು. ಫಸ್ಟಿಗೆ ಸ್ಟಾರ್ಟಿಂಗ್ ನಾನು ಒಬ್ಬನೇ ಬೆಳೆದ. ಯಾಕಂತಂದ್ರೆ ಸೂಕ್ಷ್ಮ ಬೆಳೆ, ಅದರೊಳಗೆ ಯಾರನ್ನ ತೊಗೋಬಾರ್ದು. ಆ ತೊಗೊಳ್ಳೋದ್ರಿಂದ ಏನದ ಏನೋ ಸ್ವಂ ಸಮಸ್ಯೆ ಆಯಿತು ಅಂತಂದ್ರೆ ರೋಗ ಬರೋ ಚಾನ್ಸ್ ಐತೆ ಅಂತ ಹೇಳಿದ್ರಲ್ಲ, ಆ ಟೈಮ್ದಾಗ ನಾನೇ ಫಸ್ಟು ಒಂದು ಬೆಳೆ ನಾನು ಬೆಳೆದೆ. ಆನಂತರ ಏನದ ಅವ್ರಿಗೆಲ್ಲನೂ ಹಿಂಗೆ ಇರಬೇಕು, ಹಿಂಗಿದ್ದು ನೀವು ಬರಬೇಕಂತಂದ್ರೆ ನಮ್ಮ ಅಣ್ಣನ ಮಗ ಒಬ್ಬ ನಾನು ರಿತೇಶ್ ಅಂತೇಳಿ, ಆ ಹುಡುಗ ನಮ್ಮ ತಾಯಿಯರು.
0: ಅಂದರೆ ನಿಮಗೆ ಸಹಾಯವಾಗಿ
1: ಸಹಾಯವಾಗಿ ಅವರು ಇಬ್ಬರು ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ.
0: ತುಂಬ ಸಂತೋಷ ದಿಲೀಪ್ ಕುಮಾರ್ ಅವರೇ. ಅದೇ ರೀತಿ ಕೊನೆಯದಾಗಿ ನಮ್ಮ ಯುವ ರೈತರು ಈ ಅಣಬೆ ಬೆಳಿಬೇಕನ್ನೋರಿಗೆ ತಾವು ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ?
1: ಈ ಅಣಬೆ ಬೆಳಿಬೇಕಾದ್ರೆ ನಮ್ಮ ರೈತರು ಇದ್ರಾಗ ಸಾಕಷ್ಟು ಒಳ್ಳೆ ಮಾರ್ಜಿನ್ ಇದೆ. ಇದನ್ನು ಎಲ್ಲ ಕೆಲಸ ಮಾಡ್ಕೋತ ಇದನ್ನು ಬೆಳಿಬೋದು. ಬೆಳೆದು ಮಾರ್ಕೆಟ್ ಮಾಡಿಕೊಂಡು ಅವರೇ ಖುದ್ದಾಗಿ ಮಾರ್ಕೆಟ್ ಮಾಡಿಕೊಂಡ್ರೆ ಅಂದ್ರೆ ಇದನ್ನು ಒಂದು ಭಾರಿ ಲಾಭದಾಯಕ ಬೆಳೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮ್ಯಾಗ ಏನದ ಸಾಕಷ್ಟು ಒಂದು 10-20 ಮಂದಿ ನಾವು ರೈತರು ನಾವು ಬೆಳೆದೇವಿ ಅಂದ್ರೆ 10 ಕೆ ಜಿ ಬೆಳೆದೇವಿ ಅಂದ್ರೆ 1 ಕ್ವಿಂಟಲ್ ನಾವು ಬೆಳಿಬೋದು. 1 ಕ್ವಿಂಟಲ್ ಏನದ ನಾವು ಬೇರೆ ಕಡೆ ನಾವು ತೊಗೊಂಡು ಹೋದೇವಿ ಅಂತಂದ್ರೆ ಅದು ನಮಗೆ ರೇಟ್ ಬರ್ತದೆ ಅಂದ್ರೆ ಕಂಟಿನ್ಯೂ ಮಾರ್ಕೆಟ್ ಸಿಗ್ತದೆ.
0: ಅಂದ್ರೆ ಈಗ ಒಂದು ಬೈ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಬೆಂಗಳೂರು ಅಂತ ಸಿಟಿಯಲ್ಲಿ ಈಗ 1 ಕೆ ಜಿ ಒಯ್ಯು ಬದಲಿ ಒಂದೇ ಸರಿಗೆ 1 ಕ್ವಿಂಟಲ್ ಹೋದ್ರೆ ಒಂದು ತಮಗೆ
1: ಒಂದು ಮಾರ್ಜಿನ್
0: ವಾಹನದ ವೆಚ್ಚ ಅಂದ್ರೆ ಈ ಟ್ರಾನ್ಸ್ಪೋರ್ಟ್ ಖರ್ಚು ಏನಿರುತ್ತೆ ಅದನ್ನ ನಾವು ಕಡಿಮೆ ಮಾಡ್ಬೋದು ಅಂತ.
1: ಕಡಿಮೆ ಮಾಡ್ಬೋದು, ನಮಗೆ ಡೈಲಿ ಮಾರ್ಕೆಟ್ ಸಿಗ್ತದೆ ರೀ. ಇಲ್ಲೇ ಮಾರೋದ್ರಿಂದ ನಾವು ಹುಡುಕ್ಯಾಡ್ಕೋ ತೊಗೋಬೇಕು. ಅದಕ್ಕೆ ಅದು ಭಾರಿ ಒಳ್ಳೆಯದು. ಯಾಕಂದ್ರೆ ಹೆಚ್ಚು ರೈತರು ಬೆಳಿಬೇಕು, ಇದನ್ನು ಬೆಳೆದ್ರೆ ಅವ್ರಿಗೇನು ಲಾಭ ನಮಗೂ ಲಾಭ.
0: ಅಂದ್ರೆ ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡ ತಮ್ಮ ಕೃಷಿಯ ಜೊತೆಗೆ ಇದೊಂದು ತಮ್ಮ ಪಾರ್ಟ್ ಆಫ್ ಜಾಬ್ ಅಂತ ಯಾವ ರೀತಿ ಹೇಳ್ತೀವಿ ಅದನ್ನ ಇದೊಂದು ತರ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀವಿ.
1: ಬಹಳ ಬಹಳ ಒಳ್ಳೆಯದ್ರಿ ಇದು.

0: ಅಂದ್ರೆ ಹೆಣ್ಮಕ್ಳು ಮಾಡ್ಬೋದು ಇದನ್ನು ಒಂದು ರೂಮ್ನ್ಯಾಗ, ಜಸ್ಟ್ ಒಂದು ರೂಮ್ನ್ಯಾಗ. ಕನಿಷ್ಠ ಏನೂ ಇಲ್ಲ ಅಂದ್ರೂ ದಿನ 10-20 kg ಬೆಳಿಬೋದು ಮನಸ್ಸು ಮಾಡಿದ್ರೆ 10x10.
1: ತುಂಬ ಸಂತೋಷ ದಿಲೀಪ್ ಕುಮಾರ್ ಮಲ್ಕಪ್ಪ ಮೌರ್ಯವರೇ, ಇಲ್ಲಿ ತನಕ ನಮಗೆ ಈ ಅಣಬೆ ಕೃಷಿ ಕುರಿತು ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರಿ. ಈ ಕಾರ್ಯಕ್ರಮವನ್ನು ಕೇಳ್ತಕ್ಕಂಥ ನಮ್ಮ ರೈತರು ತಮ್ಮ ಜೊತೆ ಮಾತಾಡಿ ಅಣಬೆ ಕೃಷಿಯ ಬಗ್ಗೆ ತಮ್ಮಿಂದ ಮಾಹಿತಿಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಕೊಡ್ತೇನೆ ಸರ್, 9666-76-2727.
1: ಆತ್ಮೀಯರೇ, ದಿಲೀಪ್ ಕುಮಾರ್ ಮಲ್ಕಪ್ಪ ಮೌರ್ಯವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 9663-67-22-7 ಈ ನಂಬರ್ಗೆ ಕರೆ ಮಾಡಿ ದಿಲೀಪ್ ಕುಮಾರ್ ಮಲ್ಕಪ್ಪ ಮೌರ್ಯವ್ರ ಜೊತೆ ಮಾತಾಡಿ ಈ ಅಣಬೆ ಕೃಷಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ಅವರಿಂದ ತಾವು ಪಡಿಬೋದು ಅಂತ ಹೇಳ್ತಾ ಒಳ್ಳೆಯದು. ದಿಲೀಪ್ ಕುಮಾರ್ ಮಲ್ಕಪ್ಪ ಮೌರ್ಯವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ಅಣಬೆ ಕೃಷಿ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ತಮ್ಮೆಲ್ಲರಿಗೂ ನಮಸ್ಕಾರ.
2: ಇದುವರೆಗೆ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ 84 ಗ್ರಾಮದ ಯುವ ರೈತರಾದ ದಿಲೀಪ್ ಕುಮಾರ್ ಮಲ್ಕಪ್ಪ ಮೌರ್ಯ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಸಿದ್ರಾಯನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
0: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.
18: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಬಲೇಶ್ವರದ ಬಂಗಾರವ್ವ ಶಾಹಿರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು.

ಪರಡಿಯ ಕಲ್ಲ ಸಮತೂಕ ಆಹಾ ನಡ ಮಧ್ಯದಲ್ಲಿ ಬಾಯಿ ಬಂದ ತಗಸ್ಯಾರೇಳಾದಕ್ಕ ಆಹಾ ಕಂಠ ಸ್ಥಾನಕ ಲಿಂಗ ಮುದ್ದರಿ

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಬಲೇಶ್ವರದ ಬಂಗಾರವ್ವ ಶಾಹಿರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳಿದ್ರಿ.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

ಇನ್ನು ನಾಳಿನ ಕಿಸಾನ್ವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ನೋಂದಣಿ, ಈ ಕುರಿತು ಶ್ರೀಮತಿ ಗಾಯತ್ರಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಯಚಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ.

ಇದು ಆಕಾಶವಾಣಿ ವಿಜಯಪುರ. ಸಮಯ 7:34 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಇನ್ನು ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಭಾರತ ಸೇರಿ ವಿಶ್ವಾದ್ಯಂತ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ. 186,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಸಿರು ಇಂಧನ ಕಾರಿಡಾರ್, ಹಂತ 3ಕ್ಕೆ ಭಾರತ ಅನುಮೋದನೆ, ವಿಶ್ವಸಂಸ್ಥೆ ಸ್ವಾಗತ. ಏಷ್ಯನ್ ಗೇಮ್ಸ್ ಇಂದು ಒಂದೇ ದಿನ ಭಾರತಕ್ಕೆ 6 ಸ್ವರ್ಣ, ಪದಕ ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಏರಿಕೆ. ಏಷ್ಯನ್ ಕ್ರೀಡಾಕೂಟ ಹಾಕಿ ಸ್ಪರ್ಧೆಯ ಫೈನಲ್ನಲ್ಲಿ ಗೆದ್ದು 2028ರ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಭಾರತ ಮಹಿಳಾ ತಂಡ. ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಹಿನ್ನೆಲೆ ರಾಜ್ಘಾಟ್ನಲ್ಲಿ ಇಂದು ಪ್ರಾರ್ಥನಾ ಸಭೆ ನಡೆಯಿತು. ರಾಷ್ಟಪತಿ ದ್ರೌಪದಿ ಮುರ್ಮು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಾಂಧೀಜಿ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ರಾಜ್ಘಾಟ್ನಲ್ಲಿ ಗಾಂಧೀಜಿ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿ ಅವರ ಇಡೀ ಜೀವನ ಸತ್ಯ, ಅಹಿಂಸೆ, ಕರುಣೆ ಮತ್ತು ಸೇವೆಗೆ ದಾರಿದೀಪವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯನ್ನು ದೇಶಾದ್ಯಂತ ಇಂದು ಆಚರಿಸಲಾಯಿತು. 1904ರ ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನಗರದಲ್ಲಿ ಅಂದಿನ ಮುಘಲ್ ಸರಾಯ್ನಲ್ಲಿ ಅವರು ಜನಿಸಿದರು. ಹದಿಹರೆಯದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಗಿದ ಶಾಸ್ತ್ರಿ ಅವರು 1921ರ ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ಬಳಿಕ ಕೇಂದ್ರ ಸರ್ಕಾರದಲ್ಲಿ ಹಲವು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದರು. ಇಂದು ಅವರ ಜಯಂತಿ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಇಂದು ನವದೆಹಲಿಯ ವಿಜಯ್ ಘಾಟ್ನಲ್ಲಿ ಇರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕಕ್ಕೆ ತೆರಳಿ ಪುಷ್ಪನಮನ ಸಲ್ಲಿಸಿದರು. ಪ್ರಪಂಚದಾದ್ಯಂತ ಇರುವ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ಇಂದು ಮಹಾತ್ಮ ಗಾಂಧೀಜಿಯವರ 157ನೇ ಜನ್ಮದಿನವನ್ನು ಆಚರಿಸಲಾಯಿತು. ಚೀನಾದ ಬೀಜಿಂಗ್ನಲ್ಲಿ ಭಾರತೀಯ ರಾಯಭಾರಿ ವಿಕ್ರಮ್ ದೊರೈಸ್ವಾಮಿ ಭಾರತೀಯ ಸಮುದಾಯದ ಸದಸ್ಯರು ಮತ್ತು ಸ್ಥಳೀಯ ಗಣ್ಯರೊಂದಿಗೆ ಸೇರಿ ಮಹಾತ್ಮ ಗಾಂಧೀಜಿಯವರಿಗೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚೀನಿ ಕಲಾವಿದರು ಸಂಗೀತದ ಮೂಲಕ ಗೌರವ ಸಲ್ಲಿಸಿದರೆ ಭಾರತೀಯ ಸಮುದಾಯದ ಸದಸ್ಯರು ಗಾಂಧೀಜಿಯವರ ನೆಚ್ಚಿನ ಭಜನೆಗಳನ್ನು ಹಾಡಿದರು. ಜಪಾನ್ನಲ್ಲಿ ರಾಯಭಾರಿ ನಗುಮಾ ಮಲ್ಲಿಕ್ ಮತ್ತು ಭಾರತೀಯ ಸಮುದಾಯದ ಸದಸ್ಯರು ಟೋಕಿಯೋದ ಯಡೋಗಾವಾದಲ್ಲಿ ಇರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ಯುಎಇಯಲ್ಲಿ ಭಾರತೀಯ ಸಮುದಾಯದಿಂದ ಗಾಂಧಿ ಜಯಂತಿ ಆಚರಿಸಲಾಯಿತು. ಪಾಕಿಸ್ತಾನ, ನೇಪಾಳ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಬಹರೇನ್ ಮತ್ತು ದಕ್ಷಿಣ ಕೊರಿಯಾಗಳಲ್ಲೂ ಇದೇ ರೀತಿಯ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಅನೇಕ ದೇಶಗಳಲ್ಲಿ ನಡೆದ ಈ ಸ್ಮರಣಾರ್ಥ ಕಾರ್ಯಕ್ರಮಗಳಲ್ಲಿ ಸಂಗೀತ ಪ್ರದರ್ಶನಗಳು, ಭಕ್ತಿಗೀತೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದ್ದವು. ಮಂಗೋಲಿಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಟರ್ಕಿಯಲ್ಲಿ ಇರುವ ಭಾರತೀಯ ರಾಯಭಾರ ಕಚೇರಿಗಳಲ್ಲೂ ಗಾಂಧಿ ಜಯಂತಿ ಆಚರಿಸಲಾಯಿತು. 186,000 ಕೋಟಿ ರೂಪಾಯಿಗಳ ಹಸಿರು ಇಂಧನ ಕಾರಿಡಾರ್ ಹಂತ 3ಕ್ಕೆ ಭಾರತ ಅನುಮೋದನೆ ನೀಡಿರುವುದನ್ನು ವಿಶ್ವಸಂಸ್ಥೆ ಸ್ವಾಗತಿಸಿದೆ. ಈ ಗ್ರಿಡ್ ಬಲಪಡಿಸುವಿಕೆ ಮತ್ತು ಬ್ಯಾಟರಿ ಸಂಗ್ರಹಣಾ ಯೋಜನೆಯು ದೇಶದ ಜನರು ಮತ್ತು ಆರ್ಥಿಕತೆಗೆ ದೊಡ್ಡ ಮಟ್ಟದಲ್ಲಿ ಲಾಭವಾಗುವ ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ವಿಭಾಗದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಶ್ಲಾಘಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ಈ ಉಪಕ್ರಮವು ಭಾರತ ತನ್ನ ಬೆಳೆಯುತ್ತಿರುವ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಬಲಪಡಿಸಿಕೊಳ್ಳಲು, ಹೆಚ್ಚುತ್ತಿರುವ ವಿದ್ಯುತ್ ಅಗತ್ಯಗಳನ್ನು ಪೂರೈಸಲು ಹಾಗೂ ಸೌರಶಕ್ತಿ ವಲಯದಲ್ಲಿ ಜಾಗತಿಕ ನಾಯಕನಾಗಿ ತನ್ನ ಸ್ಥಾನವನ್ನು ಬಲಪಡಿಸಲು ಮತ್ತಷ್ಟು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಜಾಗತಿಕ ಶಾಂತಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸುತ್ತಿರುವ ಅವಿರತ ಪ್ರಯತ್ನಗಳನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಶ್ಲಾಘಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದು ಪುಟಿನ್ ಅವರು ನೀಡಿರುವ ಈ ಹೇಳಿಕೆ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಜಾಗತಿಕ ಶಾಂತಿಗಾಗಿ ವಿಶ್ವಾಸಾರ್ಹ ಧ್ವನಿಯಾಗಿ ಹೊರಹೊಮ್ಮಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ ಎಂದು ಹೇಳಿದರು. ಯುದ್ದಗಳು, ಸಂಘರ್ಷಗಳು ಮತ್ತು ಅಸ್ಥಿರತೆಯಂತಹ ಸಂದರ್ಭಗಳಲ್ಲಿಯೂ ಸಮಸ್ಯೆಗಳಿಗೆ ಪರಿಹಾರಗಳು ಯುದ್ದಭೂಮಿಯಿಂದ ಅಲ್ಲ, ಬದಲಾಗಿ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕವೇ ದೊರೆಯುತ್ತವೆ ಎಂಬ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಸಾರಿದ್ದಾರೆ. ಇದು ಭಾರತದ ವಸುಧೈವ ಕುಟುಂಬಕಂ ಎಂಬ ಶಾಶ್ವತ ಸಂಪ್ರದಾಯಕ್ಕೆ ಮನ್ನಣೆ ತಂದುಕೊಟ್ಟಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ವರದಿ ಇಲ್ಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರ ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಇದ್ದ ಸಾಲದ ಪ್ರಮಾಣ 15%ಕ್ಕೇರಿರುವುದು ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ, ಪರಿಹಾರ, ಮರು ಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನು ಒಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. 13ನೇ ದಿನವಾದ ಇಂದು ಭಾರತ 6 ಚಿನ್ನದ ಪದಕಗಳನ್ನು ಗೆದ್ದಿದೆ. ಇವುಗಳಲ್ಲಿ ಬಾಕ್ಸಿಂಗ್ನಲ್ಲಿ 3, ಕುಸ್ತಿಯಲ್ಲಿ 1, ಬಿಲ್ಲುಗಾರಿಕೆಯಲ್ಲಿ 1 ಮತ್ತು ಹಾಕಿಯಲ್ಲಿ 1 ಸ್ವರ್ಣ ಪದಕ ಸೇರಿದೆ. ಭಾರತದ ಮಹಿಳಾ ಹಾಕಿ ತಂಡ ತೀವ್ರ ಪೈಪೋಟಿಯಿಂದ ಕೂಡಿದ ಫೈನಲ್ ಪಂದ್ಯದಲ್ಲಿ ಚೀನಾ ತಂಡವನ್ನು 1-0 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದಿದೆ. ಭಾರತದ ಪರವಾಗಿ ಲಾಲ್ ರೆಮ್ಸಿಯಾಮಿ ಮಾರ್ ಜೋಟೆ ನಿರ್ಣಾಯಕ ಗೋಲು ಗಳಿಸಿದರೆ ಗೋಲ್ ಕೀಪರ್ ಸವಿತಾ ಪುನಿಯಾ ಪೆನಾಲ್ಟಿ ಸ್ಟ್ರೋಕ್ ಅನ್ನು ತಡೆಯುವ ಮೂಲಕ ತಂಡದ ಮುನ್ನಡೆಯನ್ನು ಕಾಯ್ದುಕೊಂಡರು. ಈ ಗೆಲುವಿನೊಂದಿಗೆ ಭಾರತ ಏಷ್ಯನ್ ಕ್ರೀಡಾಕೂಟದಲ್ಲಿ 44 ವರ್ಷಗಳ ನಂತರ ಮಹಿಳಾ ಹಾಕಿ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದೆ. ಅಲ್ಲದೆ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿರುವ ಮುಂಬರುವ 2028 ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದೆ. ಪುರುಷರ 65 kg ಫ್ರೀ ಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ಭಾರತೀಯ ಕುಸ್ತಿಪಟು ಸುಜಿತ್ ಕಲ್ಕಲ್ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಫೈನಲ್ನಲ್ಲಿ ಅವರು ತಜಕಿಸ್ತಾನದ ಅಬ್ದುಲ್ ಮಜೀದ್ ಕದೀವ್ ಅವರನ್ನು 10-9 ಅಂಕಗಳಿಂದ ಮಣಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಬಾಕ್ಸಿಂಗ್ನ ಮಹಿಳೆಯರ 65 kg ವಿಭಾಗದಲ್ಲಿ ಪರ್ವೀನ್ ಹೂಡಾ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅವರು ಚೈನೀಸ್ ತೈಪಿಯ ನಿಯನ್ ಚಿನ್ ಚೆನ್ ಅವರನ್ನು 3-2 ಅಂತರದಿಂದ ಸೋಲಿಸಿದರು. ಮಹಿಳೆಯರ 75 kg ವಿಭಾಗದ ಫೈನಲ್ನಲ್ಲಿ ಲವ್ರಿನಾ ಚಿನ್ನದ ಬಾವೋಜಿಯು ಅವರನ್ನು 5-0 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಬಾಕ್ಸಿಂಗ್ನ ಪುರುಷರ 80 kg ವಿಭಾಗದ ಫೈನಲ್ ಪಂದ್ಯದಲ್ಲಿ ಅಂಕುಶ್ ಪಂಘಾಲ್ ದಕ್ಷಿಣ ಕೊರಿಯಾದ ಕಿಮ್ ಮಿಮ್ಸಿಯಾಂಗ್ ಅವರನ್ನು 4-0 ಅಂತರದಿಂದ ಮಣಿಸಿ ಸ್ವರ್ಣ ಪದಕ ವಿಜೇತರಾದರು. ಬಿಲ್ಲುಗಾರಿಕೆಯಲ್ಲಿ ಭಾರತದ ಮಹಿಳಾ ರಿಕರ್ವ್ ತಂಡ ಏಷ್ಯನ್ ಗೇಮ್ಸ್ನಲ್ಲಿ ಚೊಚ್ಚಲ ಚಿನ್ನದ ಪದಕ ಗೆದ್ದು ಇತಿಹಾಸ ನಿರ್ಮಿಸಿತು. ಅಂಕಿತಾ ಭಕತ್, ಕೀರ್ತಿ ಶರ್ಮಾ, ಕುಂಕುಮ್ ಅವರನ್ನು ಒಳಗೊಂಡ ತಂಡ ಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ತಂಡವನ್ನು 5-3 ಅಂತರದಿಂದ ಸೋಲಿಸಿತು. ಇದೇ ವೇಳೆ ಭಾರತದ ಮಿಶ್ರ ರಿಕರ್ವ್ ತಂಡ ಬೆಳ್ಳಿ ಪದಕ ವಿಜೇತವಾಯಿತು. ತೀವ್ರ ಪೈಪೋಟಿಯಿಂದ ಕೂಡಿದ್ದ ಫೈನಲ್ನಲ್ಲಿ ಕುಂಕುಮ್ ಮತ್ತು ಧೀರಜ್ ಬೊಮ್ಮದಿ ಅವರನ್ನು ಒಳಗೊಂಡ ಮಿಶ್ರ ತಂಡ ಚೀನಾ ವಿರುದ್ಧ 3-5 ಅಂತರದಲ್ಲಿ ಸೋತು ದ್ವಿತೀಯ ಸ್ಥಾನಕ್ಕೆ ತೃಪ್ತಿಗೊಂಡಿತು. ಸೆಪೆಕ್ ಟಕ್ರ ಸ್ಪರ್ಧೆಯಲ್ಲಿ ಭಾರತ ತಂಡ ಕಂಚಿನ ಪದಕ ಗೆದ್ದಿದೆ. ಸೆಮಿಫೈನಲ್ನಲ್ಲಿ ಜಪಾನ್ ವಿರುದ್ದ 0-2 ಅಂತರದಲ್ಲಿ ಸೋತು ಕಂಚಿನ ಪದಕ ಗಳಿಸಿತು. ಸೇಲಿಂಗ್ ಸ್ಪರ್ಧೆಯ ಮಹಿಳೆಯರ ವಿಭಾಗದಲ್ಲಿ ನೇತ್ರಾ ಕಂಚಿನ ಪದಕ ವಿಜೇತರಾದರು. ಈ ಮೂಲಕ ಏಷ್ಯನ್ ಗೇಮ್ಸ್ ಪದಕ ಪಟ್ಟಿಯಲ್ಲಿ ಒಟ್ಟು 76 ಪದಕಗಳೊಂದಿಗೆ ಭಾರತ 5ನೇ ಸ್ಥಾನಕ್ಕೆ ಏರಿದೆ. ಇದರಲ್ಲಿ 16 ಚಿನ್ನ, 25 ಬೆಳ್ಳಿ ಹಾಗೂ 35 ಕಂಚಿನ ಪದಕಗಳು ಸೇರಿವೆ. ಭಾರತ ಸೇರಿ ವಿಶ್ವಾದ್ಯಂತ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ. 186,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಸಿರು ಇಂಧನ ಕಾರಿಡಾರ್ ಹಂತ 3ಕ್ಕೆ ಭಾರತ ಅನುಮೋದನೆ, ವಿಶ್ವಸಂಸ್ಥೆ ಸ್ವಾಗತ. ಏಷ್ಯನ್ ಗೇಮ್ಸ್ ಇಂದು ಒಂದೇ ದಿನ ಭಾರತಕ್ಕೆ 6 ಸ್ವರ್ಣ, ಪದಕ ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಏರಿಕೆ. ಮತ್ತು ಏಷ್ಯನ್ ಕ್ರೀಡಾಕೂಟ ಹಾಕಿ ಸ್ಪರ್ಧೆಯ

0: ಫೈನಲ್ನಲ್ಲಿ ಗೆದ್ದು 2028 ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಭಾರತ ಮಹಿಳಾ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ವಿಜಯಪುರ. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಯಕ್ಕ ಚಿತ್ರದ ಗೀತೆ. ಹಾಡಿದ್ದಾರೆ ಆಂಥೋನಿ ದಸನ್, ಗೀತೆ ರಚನೆ ನಾಗಾರ್ಜುನ್ ಶರ್ಮಾ, ಸಂಗೀತಕ್ಕೆ ಅಳವಡಿಸಿದ್ದಾರೆ ಚರಣ್ ಎಂ ಆರ್.

0: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.
1: ಸುಪ್ರಂ ಸೋ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸಿದ್ಧಾರ್ಥ್ ಬೆಳಮಣ್ಣು, ಸಾಹಿತ್ಯ ಪೃಥ್ವಿ ಅಂತ್, ಸಂಗೀತ ಸುಮಯದ ಕೆ.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಜೂನಿಯರ್ ಚಿತ್ರದ ಗೀತೆ, ಪವನ್ ಭಟ್ ಅವರ ಸಾಹಿತ್ಯ, ದೇವಿ ಶ್ರೀಪ್ರಸಾದ್ ಅವರ ಸಂಗೀತ ನಿರ್ದೇಶನ, ಗಾಯಕರು ಹರಿಪ್ರಿಯಾ ಮತ್ತು ದೀಪಕ್ ಬ್ಲೂ.

ಆಕಾಶವಾಣಿ ವಿಜಯಪುರ, ಸಮಯ 8:12. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾತಾ ರಹೇ ಮೇರಾ ದಿಲ್. ಮೊದಲಿಗೆ ಕೇಳಿ ಫನಾ ಚಿತ್ರದ ಗೀತೆ. ಹಾಡಿದ್ದಾರೆ ಶಾನ್ ಕೈಲಾಶ್ ಖೇರ್, ಸಂಗೀತ ಜತಿನ್ ಲಲಿತ್, ಸಾಹಿತ್ಯ ಪ್ರಸೂನ್ ಜೋಶಿ.

ಈಗ ವೀರ್ ಝಾರಾ ಚಿತ್ರದ ಗೀತೆ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಜಾವೇದ್ ಅಖ್ತರ್ ಅವರ ರಚನೆಯನ್ನು ಕೇಳಿ. ಸಂಗೀತ ಮದನ್ ಮೋಹನ್.

ಈಗ ಕೇಳಿ ಮೊಹಬ್ಬತೇನ್ ಚಿತ್ರದ ಗೀತೆ. ಹಾಡಿದ್ದಾರೆ ಲತಾ ಮಂಗೇಶ್ಕರ್, ಉದಿತ್ ನಾರಾಯಣ್. ಸಂಗೀತ ಜತಿನ್ ಲಲಿತ್, ಸಾಹಿತ್ಯ ಆನಂದ್ ಬಕ್ಷಿ.

ಇನ್ನು ಮುಂದೆ ಕೇಳಿ ದಿಲ್ ತೋ ಪಾಗಲ್ ಹೈ ಚಿತ್ರದ ಗೀತೆ. ಲತಾ ಮಂಗೇಶ್ಕರ್ ಮತ್ತು ಉದಿತ್ ನಾರಾಯಣ ಅವರು ಹಾಡಿರುವ ಈ ಇನ್ನೊಂದು ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯ, ಸಂಗೀತಕ್ಕೆ ಅಳವಡಿಸಿದ್ದಾರೆ ಉತ್ತಮ್ ಸಿಂಗ್.

ಇನ್ನು ಮುಂದೆ ಕೇಳಿ ರಬ್ನೆ ಬನಾದಿ ಜೋಡಿ ಚಿತ್ರದ ಗೀತೆ. ಸುಖವಿಂದರ್ ಸಿಂಗ್ ಹಾಡಿರುವ ಈ ಗೀತೆಯ ರಚನೆ ಜೈದೀಪ್ ಸಹಾನೆ ಅವರದು, ಸಂಗೀತ ಸಲೀಂ ಸುಲೈಮಾನ್.

ಗಾತಾರ ಹೇ ಮೇರಾ ದಿಲ್ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಬಾಜಿಗರ್ ಚಿತ್ರದ ಗೀತೆ ಹಾಡಿದ್ದಾರೆ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್. ಅನು ಮಲ್ಲಿಕ್ ಅವರ ಸಂಗೀತ, ನವಾಬ್ ಆರ್ಜು ಅವರ ಸಾಹಿತ್ಯ.

ಇದುವರೆಗೆ ಗಾತಾ ರಹೇ ಮೇರಾ ದಿಲ್ ಕಾರ್ಯಕ್ರಮದಲ್ಲಿ ಫನಾ, ವೀರ್ ಜರಾ, ಮೊಹಬ್ಬತೇ, ದಿಲ್ ತೋ ಪಾಗಲ್ ಹೈ, ರಬ್ನೆ ಬನಾ ದಿ ಜೋಡಿ ಹಾಗೂ ಬಾಜಿಗರ್ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ವಿಜಯಪುರ, ಸಮಯ ಸರಿಯಾಗಿ 8:30. ಈಗ ಪುಷ್ಪಹಾರ್. ಈ ಕಾರ್ಯಕ್ರಮದಲ್ಲಿ ಕೂಡ

ನಾವು ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಮೊದಲಿಗೆ ಕೇಳಿ ಯಾದೋಂಕಿ ಭಾರತ್ ಚಿತ್ರದ ಗೀತೆ. ಆಶಾ ಭೋಸ್ಲೆ ಮತ್ತು ಮೊಹಮ್ಮದ್ ರಫಿಯವರು ಹಾಡಿರುವ ಈ ಗೀತೆಗೆ ಸಂಗೀತ ಆರ್ ಡಿ ಬರ್ಮನ್, ಸಾಹಿತ್ಯ ಮಜ್ರೂ ಸುಲ್ತಾನ್ಪುರಿಯವರದು.

0: ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆಯವರ ಇವುಗಳ ಧ್ವನಿಯಲ್ಲಿ ಕೇಳಿ ಜವಾನಿ ದಿವಾನಿ ಚಿತ್ರದ ಗೀತೆ. ಗೀತ ರಚನೆ ಆನಂದ್ ಬಕ್ಷಿ, ಸಂಗೀತ ಆರ್ ಡಿ ಬರ್ಮನ್.
1: ಏ ಆವನಾ, ದಿಲ್ ಹೈ ಬೇಕರಾರ್.
2: ನಾನಾ ನಾನಾ.

ಕೊನೆಯದಾಗಿ ಕೇಳಿ ಕ್ಯಾರವಾನ್ ಚಿತ್ರದ ಗೀತೆ. ಮಜ್ರೂ ಸುಲ್ತಾನ್ಪುರಿಯವರ ರಚನೆ, ಆರ್ ಡಿ ಬರ್ಮನ್ ಅವರ ಸಂಗೀತ. ಕೇಳಿ ಬರಲಿರುವ ಧ್ವನಿ ಆಶಾ ಭೋಸ್ಲೆಯವರದು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 8:45 ಆಗುತ್ತಲಿದೆ. ಇನ್ನೀಗ ಕ್ರಮವಾಗಿ ಸಮಾಚಾರ ಸಂಧ್ಯಾ ಹಾಗೂ 9:00 ನ್ಯೂಸ್ @9 ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಸಮಯ 10:20. ಈಗ ಗೀತ ಚಿತ್ರಕ್ಕೆ ಚಿತ್ರಗೀತೆಗಳು. ಪ್ರಾರಂಭದಲ್ಲಿ ಸಂಗೀತ ಕಟ್ಟಿಯವರು ಹಾಡಿರುವ ತುಂಬಿದ ಮನೆ ಚಿತ್ರದ ಗೀತೆ. ಎಂಡಿ ಹಸಂ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ. ಇದಾದ ನಂತರ ಉಸಿರೆ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ. ಇಳಿಯರಾಜ ಅವರ ಸಂಗೀತ.

0: ಮಣಿಯರವಿ ಕೈಯೊಳಗೆ ಬಿದ್ದಿತ್ತು,
1: ಬಿದ್ದಿತ್ತು ಬಿದ್ದಿತ್ತು ಬಿದ್ದಿತ್ತು, ಬಿದ್ದಿತ್ತು ಬಿದ್ದಿತ್ತು ಬಿದ್ದಿತ್ತು.
0: ಕೊಂಡಿ ಇಲ್ಲದೆ ಗಾಳವಿಲ್ಲದೆ, ಕೊಂಡಿ ಇಲ್ಲದೆ ಗಾಳವಿಲ್ಲದೆ ಜಾಣನ ಕೈರವಿಗೆ ತಂದಾನ ತಂದಾನ.

ರಾಜು ಆನಂದ್ ಸ್ವಾಮಿ ಅವರು ಹಾಡಿರುವ ನಿನ್ನುಸುರೇ ನನ್ನುಸಿರೋ ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಕುವೆಂಪು ಅವರ ಸಾಹಿತ್ಯಕ್ಕೆ ಉಪ್ಪಿ ರಾಜ ಅವರ ಸಂಗೀತ ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಅದಾದ ನಂತರ ಬಿ ಆರ್ ಛಾಯಾ ಅವರು ಹಾಡಿರುವಂತಹ ಸಂತ ಶಿಶುನಾಳ ಶರೀಫರ ಗೀತೆ ಪ್ರಸಾರ ಆಗುತ್ತೆ. ಶಿಶುನಾಳ ಶರೀಫರ ರಚನೆ ಇದು, ಸಿ ಅಶ್ವಥ್ ಅವರ ಸಂಗೀತ.

ಇನ್ನು ಮುಂದೆ ಪ್ರಸಾರ ಆಗುತ್ತೆ ಶಾಹಿದ್ ಚಿತ್ರದ ಗೀತೆ. ಭೂಪೇಂದರ್ ಸಿಂಗ್ ಹಾಗೂ ಮೊಹಮ್ಮದ್ ಸಲ್ನತ್ ಅವರು ಹಾಡಿರುತ್ತಾರೆ ಗೀತೆಯನ್ನು. ದೇವ್ ಕೊಹ್ಲಿ ಅವರ ಸಾಹಿತ್ಯವಿದೆ, ಆನಂದ್ ರಾಜ್ ಅವರ ಸಂಗೀತ. ಇದಾದ ನಂತರ ಗೀತ ಚಂದ್ರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಖೇಶ್ ಅವರು ಹಾಡಿರುವಂತಹ ಜಿಸ್ ದೇಶ್ ಮೇ ಗಂಗಾ ಭೇತಿಯ ಚಿತ್ರದ ಗೀತೆ. ಶೈಲೇಂದ್ರ ಅವರ ಸಾಹಿತ್ಯವಿದೆ, ಶಂಕರ್ ಜೈಕಿಶನ್ ಅವರ ಸಂಗೀತ.

ಮೊಹಮ್ಮದ್ ಅಜೀಜ್ ಹಾಗೂ ಸಂಗಡಿಗರು ಹಾಡಿರುವಂತಹ ಕರ್ಮ ಚಿತ್ರದ ಗೀತೆಯನ್ನು ಮುಂದೆ ಪ್ರಸಾರ ಆಗುತ್ತೆ. ಕವಿತಾ ಕೃಷ್ಣಮೂರ್ತಿ ಅವರು ಸಹ ಈ ಗೀತೆಯನ್ನು ಹಾಡಿದ್ದಾರೆ. ಆನಂದ್ ಬಕ್ಷಿ ಅವರ ಸಾಹಿತ್ಯವಿದೆ, ಲಕ್ಷ್ಮೀಕಾಂತ್ ಪ್ಯಾನೆಲಾಲ್ ಅವರ ಸಂಗೀತ. ಇದಾದ ನಂತರ ಶಾಹಿದ್ ಚಿತ್ರಕ್ಕಿಂತ ಮೊಹಮ್ಮದ್ ರಫಿ ಅವರು ಹಾಡಿರುವ ಗೀತೆ ಪ್ರಸಾರ ಆಗುತ್ತೆ. ಪ್ರೇಮ್ ಧವನ್ ಅವರ ಸಾಹಿತ್ಯವಿದೆ, ಪ್ರೇಮ್ ಸೋನಿ ಅವರ ಸಂಗೀತ.